0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮೊಟ್ಟಿಗೆ RJ ಜ್ಯೋತಿ, ನಮ್ಮ ಭಂಡಾರ್ ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ. ಖುಷಿ ಅಂತ ಗೊತ್ತಾ, ನುಡಿ ಬೆಳಕು. ಹೌದು ಮಾರ್ರೆ, ಈ ಮಳೆಗಾಲ ಆದ್ರೂ ಬಿಸಿಲು ಬೆಳಕೆ ಜಾಸ್ತಿ ಆಯ್ತು. ಇದೆಂತ ಬೆಳಕು ಅಂತ ಕೇಂದ್ರೆ, ನಮ್ಮ ಕುಂದಾಪುರ ತಾಲೂಕಿನ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ, ಅದು 20ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ. ಈ ಸಲ ನಮ್ಮ ಕುಂದಾಪುರದ ಅಣಿಗುಡಿ ದೇವಸ್ಥಾನದ ಪಕ್ಕದಲ್ಲಿರುವ ಶ್ರೀ ವಿನಾಯಕ ಸಭಾಗೃಹದಲ್ಲಿ. ನಾಳೆಗೆ ಅಂದ್ರೆ ಎಷ್ಟನೇ ತಾರೀಕು? ನಾಳೆ ಎಷ್ಟನೇ ತಾರೀಕು ಅಂತ ಕೇಂದ್ರೆ, 28ನೇ ತಾರೀಕು ಜೂನ್ ಬೆಳಿಗ್ಗೆಯಿಂದ ಶುರುವಾತ. ಈ ಸಲ ವಿಶೇಷತೆಯಲ್ಲಿ ನಂಗೆ ಖುಷಿಯಾದ್ಯಂತ ಕೇಂದ್ರೆ, ಒಬ್ರು ಅತ್ಯುತ್ತಮ ವ್ಯಕ್ತಿತ್ವದವರು ಮತ್ತೆ ಕುಂದಾಪುರ ಕನ್ನಡಕ್ಕೂ ಕನ್ನಡಕ್ಕೂ ಬಹಳ ಸೇವೆಯನ್ನು ಸಲ್ಲಿಸಿದವರು. ಅದರ ಜೊತೆಗೆ ಇವರದ್ದೇ ಒಂದು ಪತ್ರಿಕೆಯನ್ನ ಮಾಡಿಕೊಂಡು ಬಹಳಷ್ಟು ವರ್ಷಗಳಿಂದ ಅಕ್ಷರದೊಟ್ಟಿಗೆನೆ ಬೆಳೆದಿರೋರು ಮತ್ತೆ ಅಕ್ಷರದೊಟ್ಟಿಗೆ ಬೆಳೆಯೋರನ್ನ ಬೆಳೆಸ್ತಾ ಇರೋರು ಇವರು, ಶ್ರೀ ಯು ಸುರೇಂದ್ರ ಶೆಣೈ ಗಂಗೊಳ್ಳಿ. ಇವರು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದಾರೆ. ಅದೇ ನಂಗೆ ಭಾರಿ ಖುಷಿ ಆದ. ಅದಲ್ಲೇ ನಮ್ಮ ರೇಡಿಯೋ ಕುಂದಾಪುರಕ್ಕೆ ಒಂದು ಉತ್ತಮ ಮಾರ್ಗದರ್ಶಕ ನಮ್ಗೆ ಇವರೇ. ಎಂತದೇ ಇದ್ರು ನಾನು ಇವ್ರ ಹತ್ರನೇ ಕೇಂದ. ಸೊ ನಮ್ಮೊಟ್ಟಿಗೆ ಯು ಸುರೇಂದ್ರ ಶೆಣೈ. ಯು ಸುರೇಂದ್ರ ಶೆಣೈ ಅಂತ ಹೇಳಿ ನಮ್ ಸಮಾತಿಲ್ಲ, ಅದು ಯು ಎಸ್ ಶೆಣೈ ಅಂತಾನೆ ಹೇಳ್ರೆ ಸಮಾಪದ. ಸರ್ ನಮ್ಮೊಟ್ಟಿಗಿದ್ರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಂಗ್ರಾಚುಲೇಷನ್, ಶುಭಾಶಯಗಳು ಸರ್ ನಿಮ್ಗೆ. ಖುಷಿ ಆಯ್ತು ನಮ್ಗೆ, ಯಾಕೆಂದ್ರೆ ಸರ್ವ ಸಮ್ಮೇಳನ ಅಧ್ಯಕ್ಷರಾಗಿರೋರು ನೀವು. ಈ ಸಮ್ಮೇಳನ ಅದು ನುಡಿ ಬೆಳಕು ಅಂತ ಹೆಸರು ಕೊಟ್ಕೊಂಡು ಈ 2026ನೇ ಈ ವರ್ಷದ 20ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಕುಂದಾಪುರ ತಾಲೂಕಿದ ಆತಿಪ್ಪದ. ಇದರಲ್ಲಿ ಎಂತಲ್ಲ ವಿಶೇಷತೆ ಸರ್, ಒಂದ್ಸಲ ಬೆಳಕು ಚೆಲ್ಲೋದಾದ್ರೆ ಎಲ್ಲ ಒಂದ್ಸಲ ಕೇಳ್ಕೊಂಡು ನಾಳೆ ನಾನು ಒಂದ್ಗಳಿಗೆ ಹೊಯ್ಕ್ ಅಂತ ಹೇಳುದಾರೆ, ಎಂತಲ್ಲ ಇತ್ತ ಒಂದ್ಸಲ ಹೇಳಿಬಿಡಿ ಸರ್.
3: ಯಾವುದೇ ತಾಲೂಕು ಅಥವಾ ಜಿಲ್ಲಾ ಸಮ್ಮೇಳನ ಮಾಡುವಂತದ್ದು ಸಾಹಿತ್ಯಾಸಕ್ತರನ್ನೆಲ್ಲ ಒಗ್ಗೂಡಿಸಿ ಅವರ ಪರಸ್ಪರ ವಿಚಾರ ವಿನಿಮಯ ಮಾಡುವುದು, ಒಂದು ಸಾಹಿತ್ಯದ ಉತ್ಸವ ಅಥವಾ ಹಬ್ಬದ ರೀತಿಯಲ್ಲಿ ಅದನ್ನು ಆಚರಣೆ ಮಾಡಿದರೆ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರ ವಿನಿಮಯಗಳು ಒಂದು ಕಡೆ ಆಗ್ತದೆ. ಅದರೊಟ್ಟಿಗೆ ವಿದ್ಯಾರ್ಥಿಗಳಿಗೆ ಹಿರಿಯ ಸಾಹಿತಿಗಳನ್ನು ನೋಡಲಿಕ್ಕಾಗ್ತದೆ, ಅವರನ್ನು ಕೇಳಲಿಕ್ಕಾಗ್ತದೆ, ಮತ್ತು ಸಾಹಿತಿಗಳಿಗೂ ಪರಸ್ಪರ ಅವರನ್ನು ಪರಿಚಯ ಮಾಡಿಕೊಳ್ಳಿಕ್ಕೆ ಮತ್ತು ಒಗ್ಗಟ್ಟಾಗಿ ಏನಾದರೂ ವಿಚಾರ ವಿನಿಮಯ ಮಾಡಿಕೊಳ್ಳಿಕ್ಕಾಗ್ತದೆ. ಒಂದು ಸಾಹಿತ್ಯದ ವಾತಾವರಣ, ಅದು ಕನ್ನಡ ಸಾಹಿತ್ಯದ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸಾಹಿತ್ಯ ಸಮ್ಮೇಳನ ನಡೆಸ್ತಾ ಇದ್ದಾರೆ. ಇದರಲ್ಲಿ ತುಂಬ ವಿಚಾರಗಳೆಲ್ಲ ಬರ್ತವೆ. ಆ ವಿಚಾರಗಳು ಯಾರು ಕೇಳುಗರು ಯಾರಿದ್ದಾರೆ ಅಥವಾ ಸಾಹಿತ್ಯಾಸಕರು ಯಾರಿದ್ದಾರೆ ಅವರ ಮೇಲೆ ಪರಿಣಾಮ ಬೀರಿದರೆ ಆಮೇಲೆ ಅದರಿಂದ ಸಾಹಿತ್ಯಕ್ಕೆ, ಕನ್ನಡ ಸಾಹಿತ್ಯಕ್ಕೆ ಅನುಕೂಲ ಆಗ್ತದೆ ಅಂತ.
2: ಸತ್ಯ, ಇವತ್ತಿನ ದಿನದಲ್ಲಿ ಹ್ಯಾಂಗ ತಿದ್ಕೊಂಡು ಸಾಹಿತ್ಯ ಅಂದ್ರೆ ಹೊಟ್ಟಿ ತುಂಬಿಸತ್ತ ಸುಮ್ಮನೆ ಆಯ್ಕೋ. ಈ ತರದ್ದೊಂದು ಈಗ ಸಾಹಿತ್ಯ ವಿದ್ಯಾರ್ಥಿಗಳು ಕಡಿಮೆ ಆಗ್ತಿದ್ರು, ಕಲಾ ವಿಭಾಗಕ್ಕೆ ವಿದ್ಯಾರ್ಥಿಗಳು ಕಡಿಮೆ ಆಗ್ತಿದ್ರು, ಸಾಹಿತ್ಯದ ಬಗ್ಗೆ ಅಂತಹ ಅಭಿರುಚಿ ಈಗಿನ ಯುವ ಜನಾಂಗಕ್ಕೆ ಇಲ್ಲ. ಈಗ ಸಾಹಿತ್ಯ ಸಮ್ಮೇಳನ ಆದ್ರೂ ಯುವ ಜನರು ಎಷ್ಟು ಬಂದಿರ ಕಂಡ್ರೆ ಅಲ್ಲಿ ಕೆಲವೇ ಕೆಲವು. ಈಗ ಮಂಡಿ ಹಣ್ಣಾದರೆ ಜಾಸ್ತಿ ಜನ ಇರ್ತಾರೆ, ಬಿಟ್ರೆ ಈ ಎಳೆಯ ಮುಖಗಳು ತುಂಬಾ ಕಡಿಮೆ ಇರುತ್ತೆ. ಇಂಥದ್ರಲ್ಲಿ ಈ ನುಡಿ ಬೆಳಕು ಮೂಲಕ ಕಸಾಪ ಕನ್ನಡ ಸಾಹಿತ್ಯ ಪರಿಷತ್ತು ಉಡುಪಿ ಜಿಲ್ಲೆ ಅಂಡರ್ ಈ ಕುಂದಾಪುರ ತಾಲೂಕು ಘಟಕ ಏನಿದೆ ಈಗ ಮಾಡ್ತಾ ಇರೋ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಎಲ್ಲರನ್ನು ಅದರಲ್ಲೂ ಯುವಕ ಯುವತಿಯರನ್ನ ಎಳೆ ಮನಸ್ಸುಗಳನ್ನ ಸೆಳೆಯೋದಕ್ಕೆ ಎಂತೆಲ್ಲ ಪ್ರೋಗ್ರಾಮ್ ಎಲ್ಲ ಹಾಕೊಂಡಿದ್ದೀರಿ ಸರ್ ಒಂಚೂರು ಹೇಳಿ.
3: ಸಾಹಿತ್ಯ ಸಮ್ಮೇಳನದಲ್ಲಿ ಈ ಹಿಂದೆ ಸಾಹಿತ್ಯ ಸಮ್ಮೇಳನ ಆಗುವಾಗ ಎಲ್ಲ ಶಿಕ್ಷಕರು ಮತ್ತೆ ವಿದ್ಯಾರ್ಥಿಗಳೇ ಹೆಚ್ಚಿರ್ತಿದ್ರು, ಯಾವ್ದೋರೊಂದು ಶಾಲೆಯ ವಠಾರದಲ್ಲೇ ಈ ಕಾರ್ಯಕ್ರಮ ಮಾಡುವಂತದ್ದು. ಆದ್ರೆ ಈಗೇನಾಗಿದೆ ಅಂತ ಹೇಳಿದ್ರೆ, ಶಾಲೆಗೆ ಪ್ರೌಢ ಶಾಲೆಗಳಿಗೆ ಎಲಿಮೆಂಟರಿ ಶಾಲೆಗಳಿಗೆಲ್ಲ ಸರ್ಕಾರ ಒಂದು ಕೆಲವು ನಿಯಮಗಳನ್ನು ಹಾಕಿದೆ, ಕಾರ್ಯಕ್ರಮ ಮಾಡುವಂಗಿಲ್ಲ ಮತ್ತು ವಿದ್ಯಾರ್ಥಿಗಳನ್ನು ಸ್ಪರ್ಧೆ ಕಳಿಸುವಂಗಿಲ್ಲ ಮತ್ತು ಕೆಲವು ಎಲ್ಲ ನೀತಿ ನಿಯಮಗಳು. ಅದರೊಟ್ಟಿಗೆ ಶಾಲೆಯ ವ್ಯವಸ್ಥೆ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲರೂ ಅಂಕಗಳ ಹಿಂದೆ ಓಡ್ತಾ ಇದ್ದಾರೆ, ಮಕ್ಕಳಿಗೆ ಪಾಠ ಬಿಟ್ಟು ಪಾಠ್ಯೇತರ ಚಟುವಟಿಕೆ ಬಗ್ಗೆ ಹೆಚ್ಚು ಆಸಕ್ತಿ ಕೊಡ್ತಾ ಇಲ್ಲ. ಶಾಲೆಗಳಲ್ಲಿ ಗ್ರಂಥಾಲಯ ಇದೆ, ಪತ್ರಿಕೆ ಬರ್ತದೆ, ಮಕ್ಕಳಿಗೆ ಅದು ಓದ್ಲಿಕ್ಕೋ ಅದನ್ನು ಉಪಯೋಗಿಸ್ಲಿಕ್ಕೋ ಹೇಳುವ ಮುಖ್ಯೋಪಾಧ್ಯಾಯರು ಅಥವಾ ಅಧ್ಯಾಪಕರು ಕಡಿಮೆ. ಯಾಕಂದ್ರೆ ಅವ್ರಿಗೂ ಸಹ ಬಹಳ ಒತ್ತಡ ಇರ್ತದೆ, ಬೇರೆ ಬೇರೆ ಒತ್ತಡಗಳು. ಹಾಗಾಗಿ ಎಲ್ರಿಗೂ ಪಾಸ್ ಮಾಡಬೇಕು ಮತ್ತೆ ಹೆಚ್ಚು ಅಂಕ ಗಳಿಸುವಂಗ್ ಮಾಡಬೇಕು, ನಮ್ಮ ಶಾಲೆಗೆ ಹೆಚ್ಚು ರ್ಯಾಂಕ್ ಬರಬೇಕು ಅನ್ನುವ ಈ ಧಾವಂತದಲ್ಲಿ ಸಾಹಿತ್ಯ ಚಟುವಟಿಕೆಗಳು ನಮ್ಮಲ್ಲಿ ಕಡಿಮೆ ಆಗ್ಲಿಕ್ಕೆ ಕಾರಣ. ಅದಕ್ಕೆ ಶಿಕ್ಷಕರೇ ಮುಖ್ಯವಾಗಿ ಇದಕ್ಕೆ ಒಂದು ಆಸಕ್ತಿ ವಹಿಸಬೇಕು. ಯಾಕಂದ್ರೆ ಇಡೀ ಸಾಹಿತ್ಯದ ಲೋಕ ಈ ಹಿಂದಿನಿಂದಲೂ ಶಿಕ್ಷಕರೇ ಮುನ್ನಡೆಸಿಕೊಂಡು ಬಂದದ್ದು. ಅದನ್ನ ಶಿಕ್ಷಕರಿಗೆ ಅಗತ್ಯವಾದ ಒಂದು ಪ್ರೋತ್ಸಾಹ ಕೊಡುವಂತ ಕೆಲಸವನ್ನು ನಮ್ಮ ಆಡಳಿತ ಅಥವಾ ಜಿಲ್ಲಾ ಆಡಳಿತ ಅದನ್ನು ಮಾಡಬೇಕಾಗ್ತದೆ.
2: ಸೊ ಕರೆಕ್ಟ್ ಆಗಿ ಹೇಳ್ರಿ ಸರ್, ಯಾಕಂದ್ರೆ ಅಲ್ಲಿಂದ ಬಂದ್ರೆ ಮಾತ್ರ, ಶಂಕದಿಂದ ಬಂದ್ರೆ ಮಾತ್ರ ತೀರ್ಥಂತ್ರಲ್ಲ. ಶಿಕ್ಷಕರು ಪ್ರೋತ್ಸಾಹ ಕೊಟ್ರೆ ಆ ಮಕ್ಕಳಿಗೆ ಓದುವ ಅಭ್ಯಾಸ ಬೆಳೆಸಿದ್ರೆ, ಆ ಲೈಬ್ರರಿ ಕರ್ಕೊಂಡು ಮಗಿನ ಕೂರಿಸಿ ಮಗ ಈ ಕತಿ ಓದ ಇದು ಓದ ಮತ್ತೊಂದು ಓದ ಅಂದಾಗ ಆ ಮಗುವಿಗೆ ಅದರಲ್ಲಿ ಆಸಕ್ತಿ ಬರ್ತಾ ಹೋದ್ರೆ ಕುವೆಂಪು ಯಾರು, ದರಾ ಬೇಂದ್ರೆ ಯಾರು, ನಮ್ಮ ಭೈರಪ್ಪ ಯಾರು ಎಂಬುದನ್ನು ಮಕ್ಕಳು ತಿಳ್ಕೊಂಡು ಶುರು ಮಾಡತ್ರೆ, ಆಗ ಇಂಥ ಸಮ್ಮೇಳನಗಳಿಗೆ ಬಪ್ಪಗೆ ಶುರು ಮಾಡ್ತಾರೆ. ಸೊ ಈ ಸಲ ನಾಳೆ ಅಂದ್ರೆ ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ಕಾರ್ಯಕ್ರಮ ಶುರುವಾಗ್ತಿರ್ತಾರೆ ಅಲ್ಲ ಸರ್? ಮತ್ತೆ ಶ್ರೀ ಭುವನೇಶ್ವರಿ ದೇವಿಯ ಶೋಭಾಯಾತ್ರೆ ಕೂಡ ಇತ್ತು, ಅದೆಲ್ಲ ಆಯಿ ಆಮೇಲೆ ಸೀದಾ ಶ್ರೀ ವಿನಾಯಕ ಸಭಾಗೃಹಕ್ಕೆ ಹೋಗುದೆಲ್ಲರೂ. ಸೊ ಅಲ್ಲಿಂದ ಕಾರ್ಯಕ್ರಮ ಆಕ್ಚುಯಲ್ ಆಗಿ ನಿಜವಾಗಿ ಏನಿದೆ ಆ ಕಾರ್ಯಕ್ರಮ ಸಾಹಿತ್ಯದ್ದು ಆರಂಭಗೊಳ್ಳಿಕ್ಕಿದೆ. ಸೊ ಈ ಸಾಹಿತ್ಯ ಸಮ್ಮೇಳನಗಳು ನಮ್ಮ ಕುಂದಾಪುರದ ಲಾತಿಪ್ಪದ್ರಲ್ಲಿ ಜನರ ಪ್ರತಿಕ್ರಿಯೆ ಹೆಂಗಿತ್ತು ಸರ್ ನಮ್ಮ ಬದಿಯಲ್ಲ?
3: ಅದಂದ್ರೆ ಎಲ್ಲಿ ಸಾಹಿತ್ಯ ಸಮ್ಮೇಳನ ಮಾಡ್ತಾರೆ ಆ ವಿಭಾಗದ ಜನರು ಹೆಚ್ಚು ಬರ್ತಾರೆ. ಮತ್ತೆ ಸಾಹಿತಿಗಳು ಕವಿಗಳು ಯಾರ್ಯಾರು ಆ ದಿವಸಕ್ಕೆ ಸಮ್ಮೇಳನ ನೋಡಲೇಬೇಕು ನಾನು ತಿಳ್ಕೊಂಡಿದ್ದಾರೆ ಅವರು ಬರ್ತಾರೆ. ಮತ್ತೆ ಸಾಹಿತ್ಯಾಸಕ್ತರನ್ನ ಹೇಗೆ ಸೆಳಿಬೇಕಂತ ಆ ಸಂದರ್ಭದಲ್ಲಿ ಆ ಸಮಿತಿಯವರು ನಿರ್ಧಾರ ಮಾಡ್ತಾರೆ, ಅದಕ್ಕೆ ಸರಿಯಾಗಿ ಜನ ಬರ್ತಾರೆ. ಆದ್ರೆ ಒಂದು ವರ್ಗದ ಸಾಹಿತ್ಯ ಸಮ್ಮೇಳನಕ್ಕೆ ಬರುವ ಒಂದು ವರ್ಗವೇ ಇದೆ, ಅವರೆಲ್ಲ ಪ್ರತಿ ವರ್ಷ ಎಲ್ಲೇ ಸಮ್ಮೇಳನ ಆಗಲಿ ಬರ್ತಾ ಇರ್ತಾರೆ. ಮುಖ್ಯವಾಗಿ ಆಯಾ ಪರಿಸರದ ಯುವ ಜನರು ಮತ್ತು ವಿದ್ಯಾರ್ಥಿಗಳನ್ನ ಸೆಳಿಲಿಕ್ಕೆ ಸಾಹಿತ್ಯ ಸಮ್ಮೇಳನಗಳು ಪ್ರಯತ್ನ ಮಾಡ್ತಾ ಇವೆ, ಅದು ನಿರಂತರವಾಗಿ ನಡೆಯುವಂತದ್ದು
2: ನಡೀತಾ ಇದೆ. ಸೊ ನಂಗೆ ಇದರಲ್ಲಿ ಕಾರ್ಯಕ್ರಮಗಳ ಪಟ್ಟಿ ಎಂತೆಲ್ಲ ಇದೆ ಎಂದು ಕಾಂಬತ್ತಿಗೆ ನಂಗೆ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದೆ ಅಂತ ಕೇಂದ್ರೆ, ಮಾಧ್ಯಮ ಮನ್ವಂತರ, ಮುದ್ರಣ ಮಾಧ್ಯಮ ಮನ್ವಂತರ. ನೀವಂತೂ ಮುದ್ರಣ ಮಾಧ್ಯಮದಲ್ಲಿ ಇರೋರೆ. ಸೊ ಈ ಮುದ್ರಣ ಮಾಧ್ಯಮ ಮನ್ವಂತರದಲ್ಲಿ ನಮ್ಮ ದಿಗ್ಗಜರೆಲ್ಲ ಇದ್ರು, ನಮ್ಮೂರಿನವ್ರ, ಈಗ ಜಾನ್ ಡಿಸೋಜಾ ಸರ್ ಇರ್ಬೋದು, ಗಣೇಶ್ ಅಣ್ಣ ಇರ್ಬೋದು, ಡಾಕ್ಟರ್ ಸುಧಾಕರ್ ನಂಬಿಯಾರ್, ಶ್ರೀ ಸುಬ್ರಹ್ಮ

0: ಹಾಗೆ, ಬೇರೆ ಬೇರೆ ವಿಷಯಗಳು ಬಂದ ಹಾಗೆ, ಮತ್ತೆ ಬೇರೆ ಬೇರೆ ಯಾಂತ್ರಿಕ ವ್ಯವಸ್ಥೆ ಬಂದ ಹಾಗೆ ಪತ್ರಿಕೋದ್ಯಮದಲ್ಲೂ ಬೇರೆ ಒಂದು ಬದಲಾವಣೆ ಆಗ್ತದೆ. ಮತ್ತೆ ಪತ್ರಿಕೋದ್ಯಮಕ್ಕೆ ಈ ಹಿಂದೆ ಇದ್ದಕ್ಕಿಂತ ಈಗ ವ್ಯಾವಹಾರಿಕವಾಗಿ ತುಂಬಾ ರೀತಿಯ ಸಮಸ್ಯೆಗಳಿವೆ. ಪತ್ರಿಕೆಗಳೊಡನೆ ಒಂದು ರೀತಿಯ ಆರೋಗ್ಯಕರ ಸ್ಪರ್ಧೆ, ಮತ್ತು ಪತ್ರಿಕೆಯನ್ನ ಜನರು ಕೊಂಡುಕೊಳ್ಳುವ ಹಾಗೆ ಮಾಡುವ ಬಗ್ಗೆ ಒಂದು ಪ್ರಯತ್ನ, ಅದರೊಂದಿಗೆ ಪತ್ರಿಕೆಯ ನ್ಯೂಸ್ ಪ್ರಿಂಟ್ ಇದು ದರ ಈಗ ಸಿಕ್ಕಾಪಟ್ಟಿ ಹೆಚ್ಚಾಗಿರೋದ್ರಿಂದ ಪತ್ರಿಕೆಯನ್ನ ಉಳಿಸ್ಕೊಳ್ಳುವುದು, ಅದನ್ನ ವೆಚ್ಚವನ್ನು ನಿಭಾಯಿಸುವುದು ಬಹಳ ಕಷ್ಟ. ಹಾಗಾಗಿ ಜಾಹೀರಾತನ್ನು ನಂಬಿಕೊಂಡು ಇರಬೇಕಾಗ್ತದೆ. ಅದರ ಬಗ್ಗೆ ಬಹಳಷ್ಟು ಸಮಸ್ಯೆ ಇದೆ. ಹೀಗೆ ಪತ್ರಿಕೋದ್ಯಮ ಒಂದು ರೀತಿಯಲ್ಲಿ ಹೆಚ್ಚೆಚ್ಚು ಪತ್ರಿಕೆಗಳಾಗ್ತೇವೆ ಎಲ್ಲ ಹೌದು, ಆದರೆ ಪತ್ರಿಕೆ ಓದುವರ ಸಂಖ್ಯೆ ನಮಗೆ ನಿರೀಕ್ಷಿತ ಮಟ್ಟದಲ್ಲಿ
1: ಏನು ಸಾಲದು.
0: ಮತ್ತೆ ಪತ್ರಿಕೆಯವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಈ ಪತ್ರಿಕೆ ಹೆಚ್ಚು ಪ್ರಸಾರ ಆಗೋದಕ್ಕಿಂತ ನಮಗೆ ಜಾಹೀರಾತು ಹೆಚ್ಚು ಸಿಕ್ಕಿದ್ರೆ ಅನುಕೂಲ ಎನ್ನುವ ಭಾವನೆಯು ಇವತ್ತು ಪತ್ರಿಕೋದ್ಯಮದಲ್ಲಿ ಇದೆ. ಯಾಕಂತ ಹೇಳಿದ್ರೆ ಹೆಚ್ಚು ಸರ್ಕ್ಯುಲೇಷನ್ ಆದಾಗ ಒಂದು ಪತ್ರಿಕೆಗೆ ನಾವು 5 ರೂಪಾಯಿ ಕೊಡೋ ಪತ್ರಿಕೆಗೆ 20 ರೂಪಾಯಿ ಬೀಳ್ತದೆ. ಹಾಗೆ 20 ರೂಪಾಯಿ ಖರ್ಚು ಮೇಂಟೆನೆನ್ಸ್ ಮಾಡುವಂತ ಯಾರೋ ಯಾವ್ದಾದ್ರು ಬೇರೆ ವ್ಯವಸ್ಥೆ, ಜಾಹೀರಾತಿನಂತ ವ್ಯವಸ್ಥೆ ಇಲ್ದಿದ್ರೆ ಪತ್ರಿಕೆ ನಡೆಸೋದು ಕಷ್ಟ. ಆ ದೃಷ್ಟಿಯಲ್ಲಿ ಈಗ ಎಲ್ಲ ಸುದ್ದಿಯ ನಿಮ್ಗೆ ಕೆಲವು ಸರಿ ಅಂತದೆ, ನಮ್ಗೆ ಆ ಹಿಂದೆ ಅದು ಬರ್ತಿತ್ತು, ಇದು ಬರ್ತಿತ್ತು, ಮ್ಯಾಗಜಿನ್ ಬರ್ತಿತ್ತು, ಸಂಡೇ ಅಂತ ಲೇಖನಗಳು ಬರ್ತಿದ್ವು ಅಂತ ಇದೆ. ಆದ್ರೆ ಇವತ್ತು ಪುಟಗಳನ್ನ ಮಿತಿಯಲ್ಲಿ ಪತ್ರಿಕೆಯನ್ನು ಮಾಡಬೇಕಾದದ್ರಿಂದ ಕೆಲವು ವಿಷಯಗಳಲ್ಲಿ ಪತ್ರಿಕೆ ಹಿಂದಿನ ಮಟ್ಟದಲ್ಲಿ ಎಲ್ಲ ವಿಷಯಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ.
1: ಸೊ ಆ ಮನ್ವಂತರಗಳ ಬಗ್ಗೆ ಎಲ್ಲ ಮಾತಾಡಬೇಕು ಅಂತ ಇದ್ರೆ ಆಕ್ಚುಲಿ ನಮ್ಮ
0: ಶರಣಲ್ಲಿ ಮತ್ತೊಂದು ಅಂತ ಹೇಳಿದ್ರೆ, ಗ್ರಂಥಾಲಯದ ಬಗ್ಗೆಯೂ ಸಹ ಮಾತಾಡ್ಲಿಕ್ಕೆ ಮುನಿಯಲ್ ಗಣೇಶಣಿ ಅವರು ಬಂದಿದ್ದಾರೆ. ಅವರಿಗೆ ಪತ್ರಿಕೆ ಪ್ರಕಟಣೆ ಬಗ್ಗೆ ಮತ್ತು ಪುಸ್ತಕ ಪ್ರಕಟಣೆ ಬಗ್ಗೆ ತುಂಬಾ ಅನುಭವ ಇದೆ. ಸರ್ಕಾರ ಪುಸ್ತಕಗಳನ್ನ ಕೊಂಡುಕೊಳ್ಳುವ ಬಗ್ಗೆ ಇರುವ ಸಮಸ್ಯೆ, ಸರ್ಕಾರದಿಂದ ಬರಬೇಕಾದ ಹಣಕಾಸಿನ ವ್ಯವಸ್ಥೆಯಲ್ಲಿರುವ ತೊಂದರೆ, ಮತ್ತೆ ಮುದ್ರಣ ಮಾಡಿಕೊಂಡು ಸರ್ಕಾರದ ಒಂದು ಪ್ರೋತ್ಸಾಹವನ್ನು ಕಾಯ್ತಾ ಇರುವ ಪ್ರಕಾಶಕರದ ಸಮಸ್ಯೆ, ಇದೆಲ್ಲರ ಬಗ್ಗೆ ಅವರು ಕ್ಷಕಿರಣ ಬೀರ್ತಾರೆ. ಅದು ಪತ್ರಿಕೋದ್ಯಮಕ್ಕೂ ಒಂದು
1: ಹತ್ತಿರವಾದ,
0: ಅದು ಸಹ ಒಂದು ವಿಶೇಷತೆ ಇರುತ್ತದೆ.
1: ಅದರೊಟ್ಟಿಗೆ ವಿಶ್ವಂಭರ ಪುರಸ್ಕಾರ ಅಂತಾನು ಇಟ್ಕೊಂಡಿರಿ ನೀವು, ಪಂಡಿತ ವಿಶ್ವಂಭರ ಉಪಾಧ್ಯಾಯರ ಬಗ್ಗೆ, ಅವ್ರದ್ದೇನಿತ್ತು ಜನ್ಮ ಶತಮಾನೋತ್ಸವ ಏನೋ ಅದರ ಪರವಾಗಿರುವಂತಹ ಅಂಗವಾಗಿರುವಂತಹ ಕಾರ್ಯಕ್ರಮ, ಸೊ ಅದನ್ನು ಇಟ್ಕೊಂಡಿರಿ. ಅದರೊಟ್ಟಿಗೆ ಮಧ್ಯದಲ್ಲಿ ಸಾಂಸ್ಕೃತಿಕ
0: ಉಪಾಧ್ಯಾಯರು ಒಬ್ಬರ ಶಿಕ್ಷಕರಾಗಿ, ಒಬ್ಬ 4-5 ಭಾಷೆ ತಿಳಿದ ಒಬ್ಬ ಪಂಡಿತರಾಗಿ, ಕನ್ನಡ ಪಂಡಿತರಾಗುವುದು, ಸಂಸ್ಕೃತದಲ್ಲೂ ಜ್ಞಾನ ಇದೆ, ಮತ್ತು ಬೇರೆ ಬೇರೆ ವಿಷಯದಲ್ಲಿ ಅವರಿಗೆ ಇದಿದೆ, ಯಾವುದು ಪಾಂಡಿತ್ಯ ಇದೆ. ಅವರು ಸಾಹಿತ್ಯವನ್ನು ರಚನೆ ಮಾಡಿದ, ಕವನ ಬರೆದಿದ್ದಾರೆ, ನಾಟಕ ಬರೆದಿದ್ದಾರೆ, ಕತೆ ಬರೆದಿದ್ದಾರೆ. ಸಾಹಿತ್ಯ ರಚನೆ ಮಾಡುವುದರೊಂದಿಗೆ ಉತ್ತಮವಾದ ಒಂದು ಕುಂದ ಕನ್ನಡದ ಶಬ್ದ ನಿಧಿ ಅಂತ ಒಂದು ಪುಸ್ತಕ ಮಾಡಿದ್ದಾರೆ. ಕುಂದಾಪುರ ಕನ್ನಡದ ಭಾಷೆಯ ಒಂದು ನಿಘಂಟು ಅದು. ನಮ್ಮ ಕೋಟದಲ್ಲಿ ಕೆಲವು ಸಾಹಿತಿಗಳು ಅದರ ಬಗ್ಗೆ ಪ್ರಯತ್ನ ಮಾಡಿದ್ರು, ಆದರೆ ಕುಂದಾಪುರ ತಾಲೂಕಿನಲ್ಲಿ ಪ್ರಥಮ ಪ್ರಯತ್ನ ಅವರದ್ದೇ ಅದು, ನಮ್ಮ ಕುಂದ ಕನ್ನಡ ಶಬ್ದ ನಿಧಿ ಅಂತ. ಅದೊಂದು ಒಳ್ಳೆಯ ನಿಘಂಟು. ಆಮೇಲೆ ಅದ್ರ ಕುಂದಾಪುರ ಕನ್ನಡದ ಬಗ್ಗೆ ಹಳ್ಳಿ ಹಳ್ಳಿ ತಿರುಗಿ ತುಂಬಾ ಕೆಲಸ ಮಾಡಿದವರು ವಿಶ್ವಂಭರ ಉಪಾಧ್ಯಾಯರು. ಮತ್ತೆ ಅವರು ಕನ್ನಡ ಸಂಘದ ಅಧ್ಯಕ್ಷರಾಗಿ, ಅವರ ಈಗ ಆನೆಗುಡ್ಡೆ ಪರಿಸರದಲ್ಲಿ ಅವರದೊಂದು ಹಾಡಿ ಇದೆ ಪರಿಸರದಲ್ಲಿ, ಮಧುವನ ಅಂತ. ಅದರಲ್ಲಿ ತುಂಬಾ ರೀತಿಯ ಒಂದು ಸಾಹಿತ್ಯ ಕಾರ್ಯಕ್ರಮ ಮಾಡ್ತಾ ಇದ್ರು. ಎಲ್ಲೆಲ್ಲಿ ಕವಿಗಳನ್ನ ಕರೆಸೋದು, ಕಥೆಗಾರನ ಕರೆಸೋದು, ಸಾಹಿತಿಯನ್ನ ಕರೆಸಿ ವಿಚಾರ ವಿನಿಮಯ ಬಹಳ ಚಂದದ.
1: ಆ ಕಾಲದಲ್ಲಿ ಸೂರ ಮೆಕ್ಕುಂಡಿ ಅಂತ ದಿಗ್ಗಜರನ್ನೆಲ್ಲ ಕರೆಸ್ತಾ ಇದ್ರು,
0: ಜನರನ್ನ ಅವ್ರು ಕರೆಸಿದ್ದಾರೆ. ಅವರನ್ನ ನಿಜವಾಗ್ಲಿ ಸಂದರ್ಭದಲ್ಲಿ ಸ್ಮರಿಸುವುದು ದೊಡ್ಡ ವಿಶೇಷವಾದ ಕಾರ್ಯಕ್ರಮ.
1: ಓ ಹಂಗಿರ್ ಇದನ್ನೊಂದು ಕಾಣಿಕೆ. ಜೊತೆ ಕವಿಗೋಷ್ಠಿ, ನಮ್ಮ ಯುವ ಕವಿಗಳನ್ನೆಲ್ಲ ಒಟ್ಟಾಕೊಂಡು ಒಂದು ಕವಿಗೋಷ್ಠಿಯನ್ನು ಮಾಡ್ತಿದ್ರಿ ನೀವು, ಅದಕ್ಕೆ ಹೆಂಗಿತ್ತು ಸರ್ ಪ್ರತಿಕ್ರಿಯೆ ಕವನಗಳ?
0: ಅಂದ್ರೆ ಹಿರಿಯ ಕಿರಿಯ ಕವಿಗಳು ಒಟ್ಟಾಗಿ ಅದನ್ನ ಮಾಡ್ತಾ ಇದ್ದಾರೆ. ನಮ್ಮ ಮುಖ್ಯ ಅಂತ ಹೇಳಿದ್ರೆ ಈ ಸಾಹಿತ್ಯ, ಬೇರೆ ಸಾಹಿತ್ಯ ಲೇಖನಗಳನ್ನು ಬರೆಯುವಂತ ಆಸಕ್ತಿ ನಮ್ಮ ಮಕ್ಕಳಲ್ಲಿ ಇವತ್ತು ಇದೆ, ನಾವು ಪ್ರೋತ್ಸಾಹ ಕೊಟ್ರೆ. ಆದ್ರೆ ಕಾವ್ಯ ರಚನೆ ಮತ್ತು ಕವಿತೆ ಬರೆಯುವಂತದ್ದು, ಇದರ ಬಗ್ಗೆ ಬೇಕಾದ ಅನುಭವಗಳು ನಮ್ಮ ವಿದ್ಯಾರ್ಥಿಗಳಲ್ಲಿ ಇವತ್ತು ಕಡಿಮೆ ಇದೆ.
1: ಜನರಲ್ಲಿ
0: ಬರೀತಾರೆ, ಯಾರನ್ನ ನೋಡಿ ಬರೀತಾರೆ, ಅನುಕರಣೆ ಮಾಡಿ ಬರೀತಾರೆ, ಮತ್ತೆ ಕೆಲವು ಅವರು ಸ್ವಂತದ್ದು ಇರ್ತದೆ. ಆದ್ರೆ ಅದರ ಬಗ್ಗೆ ಹೆಚ್ಚಿನ ಅನುಭವ ಮತ್ತೆ ಹೆಚ್ಚಿನ ಅವರ ಆದ್ಯತೆ ಅವರು ಕೊಡುವ ಹಾಗೆ ಮಾಡ್ಲಿಕ್ಕೆ ಈ ಪ್ರತಿ ನಮ್ಮ ಸಾಹಿತ್ಯ ಸಮ್ಮೇಳನದಲ್ಲಿ ಕವಿಗೋಷ್ಠಿಯನ್ನು ಇಡ್ತಾರೆ. ಒಂದು 10-12 ಮಂದಿಗೆ ಅವಕಾಶ ಕೊಡ್ತಾರೆ, ಅದನ್ನು ನೋಡಿ ಬೇರೆಯವರು ಬರೀಬಹುದಂತ, ಮತ್ತು ಬರೆದವರಿಗೂ ಒಂದು ಪ್ರೋತ್ಸಾಹ ಕೊಡಬಹುದಂತ. ಹಾಗಾಗಿ ಇಲ್ಲಿ ಒಳ್ಳೆಯ ನಮ್ಮ ರಾಜು ನಾಯಕರಂತಹ ಪ್ರಖ್ಯಾತ ಕವಿಗಳು ಇರ್ತಾರೆ, ಮತ್ತು ಬೇರೆ ಸಾಧಾರಣ

0: ಈಗ ಪ್ರಯತ್ನ ಮಾಡೋರು ಇರ್ತಾರೆ. ಮತ್ತೆ ಜನಪದೀಯ ವ್ಯವಸ್ಥೆಯಲ್ಲಿ ಇರುವ ಕೆಲವು ಕವಿಗಳು ಸಹ ಇದರಲ್ಲಿ ಭಾಗವಹಿಸ್ತಾರೆ.
1: ಸೊ ಎಲ್ಲಾ ತರದ ಕವಿಗಳನ್ನ ಈ ಕವಿಗೋಷ್ಠಿಯಲ್ಲಿ ಕಾಣ್ಲಕ್ಕ ಅಂತ ಹೇಳ್ತೀವಿ. ಇದರೊಟ್ಟಿಗೆ ನೀವು ಒಂದು ಒಳ್ಳೆ ಪಾಯಸ ಇದ್ದಂಗೆ ಊಟಕ್ಕೆ ಸಾಧಕರಿಗೆ ಸನ್ಮಾನ ಅಂತ ಇಟ್ಕೊಂಡಿರಿ. ಬೇರೆ ಬೇರೆ ಬೇರೆ ಕ್ಷೇತ್ರ, ವೈವಿಧ್ಯಮಯ ಕ್ಷೇತ್ರದಲ್ಲಿ ಬೇರೆ ಬೇರೆಯವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಸನ್ಮಾನ, ಇದ್ರ ಬಗ್ಗೆ ಹೇಳುದಾರೆ.
0: ಅಂದ್ರೆ ಪ್ರತಿ ಸಾಹಿತ್ಯ ಸಮ್ಮೇಳನದಲ್ಲಿ ಆ ಪರಿಸರದ ಒಂದು ಪರಿಸರದಲ್ಲಿ ಸಾಹಿತ್ಯ, ಕೃಷಿ ಅಥವಾ ಕಲೆ ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನ ಗುರುತಿಸುವುದೊಂದು ಸಂಪ್ರದಾಯ. ಅದೇ ಸಾರಿ 16 ಮಂದಿಗೂ ಅದನ್ನ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಕುಂದಾಪುರ ಪರಿಸರದಲ್ಲಿ ಅಥವಾ ನಮ್ಮ ಕೋಟೇಶ್ವರ ಪರಿಸರದಲ್ಲಿ ಸಾಹಿತ್ಯ, ಸಂಗೀತ, ಕಲೆ, ನಾಟಕದಲ್ಲಿ ಒಂದು ದೊಡ್ಡ ಒಂದು ಹಡಗಿದ್ದ ಹಾಗೆ. ಅದು ಕೋಟೇಶ್ವರದಲ್ಲಿ ಸಾಕಷ್ಟು ಸಾಹಿತಿಗಳಿದ್ದಾರೆ. ಕುಂಬಾಶಿ, ತೆಕ್ಕಟ್ಟಿ ಭಾಗದಲ್ಲೂ ತುಂಬಾ ಜನ ಸಾಹಿತಿಗಳಿದ್ದಾರೆ. ಆದರೆ ಎಲ್ಲ ಇಡೀ ತಾಲೂಕಿಗೆ ಪರಿಸರದವರಿಗೆ ಅದನ್ನ ಕೊಡಬೇಕಾದ್ದರಿಂದ ಒಂದೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ಬರನ್ನ ಹಂಚಿ ಕೊಡ್ತಾ ಇದ್ದಾರೆ. ಮುಖ್ಯ ನಮ್ಮ ಈ ಪರಿಸರದವರನ್ನು ಹೆಚ್ಚು ಆಯ್ಕೆ ಮಾಡಿದ್ದಾರೆ.
1: ಓ, ಎಲ್ಲರನ್ನು ಅಂದ್ರೆ ಒಂದೊಂದು ಕ್ಷೇತ್ರದಲ್ಲಿರುವ ಒಬ್ಬರೊಬ್ಬರು ಇದ್ದೇ ಇದ್ದಾರೆ ಇದರಲ್ಲಿ. ಸೊ ಹಂಗಾಗಿ ಅದೊಂದು ಕಾಂಬಕ್ಕೆ ಖುಷಿ. ಅದರೊಟ್ಟಿಗೆ ಬೇರೆ ಬೇರೆ ಶಾಲಾ ವಿದ್ಯಾರ್ಥಿಗಳಿಂದ, ಕಾಲೇಜು ವಿದ್ಯಾರ್ಥಿಗಳಿಂದ, ನಮ್ಮ ಭಂಡಾರಕಾಸ್ ಕಾಲೇಜು PU ವಿದ್ಯಾರ್ಥಿಗಳಿಂದ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಇತ್ತು. ಇದನ್ನೆಲ್ಲ ಕಂಡು ಕೇಂಡ್ ನಾವು ನಾಳಿಗೆ ಹೋಗಿ ಈ ನುಡಿ ಬೆಳಕಲ್ಲಿ ನಾವು ಒಂಚೂರು ಬೆಳಕನ್ನ ಹಾಂಗೆ ಎದೆಯೊಳಗೆ ಇಟ್ಕೋಬಪ್ಪಕ್ಕೆ ಒಂದು ಒಳ್ಳೆ ಕಾರ್ಯಕ್ರಮ. ಸೊ ಇದು ಕಾರ್ಯಕ್ರಮದ ಬಗ್ಗೆ ಆಯ್ತು. ಬೆಳಿಗ್ಗೆ 8 ಗಂಟೆಗೆ ಶುರುವಾತ, 8 ಗಂಟೆಯಿಂದ ಸಾಯಂಕಾಲ 5:30 ತನಕ ಇರುತ್ತೆ. ಇದಾದ್ಮೇಲೆ ನನಗೆ ನಿಮ್ಮ ವಿಷಯಕ್ಕೆ ಒಪ್ಪದಾದ್ರೆ, ನೀವು ಈ ಕಾರ್ಯಕ್ರಮ, ಈ ಸಮ್ಮೇಳನದ, ಈ ಕನ್ನಡ ಸಾಹಿತ್ಯ ಸಮ್ಮೇಳನದ, ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆಗೊಂಡಾಗ ನಿಮ್ ಮೊದಲ ಪ್ರತಿಕ್ರಿಯೆ ಹೆಂಗಿತ್ತು ಸರ್? ನಂಗೆ ಬ್ಯಾಡಿದಿತ್ತಂದ್ರೆ ಅಥವಾ ಖುಷಿ ಆಯ್ತಾ ಹೆಂಗೆ?
0: ಅಲ್ಲ, ನಾವು ಸಾಹಿತ್ಯ ಸಮ್ಮೇಳನದಲ್ಲಿ ಇವತ್ತಿದ್ದುದಲ್ಲ, ಸುಮಾರು 4 ದಶಕಗಳಿಂದ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗ್ತಾ ಇದ್ದವರು, ಸಾಹಿತ್ಯ ಸಮ್ಮೇಳನ ಸಂಘಟನೆ ಮಾಡಿದವರು, ಮತ್ತೆ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡಿದೆ. ಹಾಗಾಗಿ ನಾನು ಸಾಹಿತ್ಯ ಸಮ್ಮೇಳನದ ಒಂದು ಅಧ್ಯಕ್ಷನಾಗ್ತೇನೆ ಅಂತ ಯಾವಾಗಲೂ ನಿರೀಕ್ಷೆ ಮಾಡಿರಲಿಲ್ಲ, ಅದು ಅಪೇಕ್ಷೆ ಇರಲಿಲ್ಲ. ನಾವೇನು ಹೇಳಿದ್ರೆ, ನಮ್ಗಿಂತ ಹಿರಿಯರು ಯಾರಿದ್ದಾರೆ, ಒಳ್ಳೆ ಸಾಹಿತಿಗಳನ್ನು ಬರೆದಿದ್ದಾರೆ, ಅವರು ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಲಿ ಅಂತ. ಆದ್ರೆ ಈ ಸರಿ ಉಡುಪಿ ಜಿಲ್ಲಾ ಸಾಹಿತ್ಯ, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತೆ ಕುಂದಾಪುರದ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಉಮೇಶ್ ಪುತ್ರನ್ನ, ಮತ್ತೆ ಪ್ರಧಾನ ಕಾರ್ಯದರ್ಶಿಯಾದ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುಬ್ರಹ್ಮಣ್ಯ ಶೆಟ್ರು, ನರೇಂದ್ರ ಕುಮಾರ್ ಕೋಟ, ಜಿಲ್ಲಾಧ್ಯಕ್ಷರಾದ ಸುರೇಂದ್ರ ಅಡಿಗರು, ಇಲ್ಲಿನ ಪದಾಧಿಕಾರಿಗಳೆಲ್ಲ ಸೇರಿ ಇಲ್ಲ ಈ ಸರಿ ನಾವು ಆಯ್ಕೆ ಮಾಡಿ ಆಗಿದೆ, ನೀವು ಒಪ್ಕೊಳ್ಬೇಕು ಅಂತ ಬಂದು ಹೇಳಿದರು. ಹಾಗಾಗಿ ಅವರೆಲ್ಲ ನೀವು ಆಗ್ಲೇಬೇಕು, ನೀವು ತುಂಬಾ ಸಾಹಿತ್ಯದ ಕಾರ್ಯಕ್ರಮ ಎಲ್ಲ ನಿರಂತರ ಮಾಡ್ತಿದ್ದೀರಿ, ನಮ್ಗೆಲ್ಲ ನೀವು ತುಂಬಾ ಪ್ರೋತ್ಸಾಹ ಮಾಡಿದ್ದೀರಿ ಅಂತ ಹೇಳದಕ್ಕೆ ನಾನು ಕಡೆ ಒಪ್ಕೊಂಡೆ.
1: ಎಷ್ಟು ದೊಡ್ಡ ಜವಾಬ್ದಾರಿ ಅದು, ಸರ್ವ ಸಮ್ಮೇಳನ ಅಧ್ಯಕ್ಷರಾಗುದು, ಅದು ಸಾಹಿತ್ಯ ಸಮ್ಮೇಳನಕ್ಕೆ.
0: ಅದೇನು ದೊಡ್ಡ ಜವಾಬ್ದಾರಿ ಅಲ್ಲ, ಒಂದು ದಿವಸದ ಮದುಮಗ ಅದು.
1: ಒಂದು ದಿವಸದ ಮದುಮಗ ನೀವು.
0: ಆದರೆ ಸಾಹಿತ್ಯ ಸಮ್ಮೇಳನದ ಒಂದು ಸಮ್ಮೇಳನ ಅಧ್ಯಕ್ಷರ ಬಗ್ಗೆ ಎಲ್ಲರಿಗೂ ಒಂದು ಇದಿರ್ತದೆ, ಒಂದು ಆಸಕ್ತಿ ಇರ್ತದೆ, ಏನು ಹೇಳ್ತಾರೆ ಅದು, ಮತ್ತೆ ಅವರ ಪರಿಚಯ ಮಾಡುವಂಥದ್ದು, ಮತ್ತೆ ಅವರ ಸಮ್ಮೇಳನ ಅಧ್ಯಕ್ಷತೆಯಲ್ಲಿ ಅವ್ರು ಹೇಳುವ ಮಾತುಗಳು, ಅದೇ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇರ್ತದೆ, ಅಂದರೆ ಒಂದು ಆಸಕ್ತಿ ಇರ್ತದೆ. ಹಾಗಾಗಿ ಸಮ್ಮೇಳನ ಅಧ್ಯಕ್ಷರ ಅಂತ ಆದ್ಮೇಲೆ ಅದು ಇಡೀ ನಮ್ಮ ಸಮ್ಮೇಳನದ ಇಡೀ ಸಮ್ಮೇಳನಕ್ಕೆ ಅವರೇ ಮುಖ್ಯಸ್ಥರು ಅನ್ನೋ ರೀತಿಯಲ್ಲಿ ಅದು ಬಿಂಬಿಸಲ್ಪಟ್ಟಿದೆ ಹಿಂದಿನಿಂದ. ಹಾಗಾಗಿ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷನಾಗಿ ಅವ್ರು ಏನೇನು ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನು ನಿರ್ವಹಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ.
1: ಸೊ ನೀವು ಬಹಳಷ್ಟು ಸಾಹಿತ್ಯ ಸಮ್ಮೇಳನಗಳನ್ನ ಆಯೋಜಿಸಿದವರು, ನೀವು ಅದೆಷ್ಟೋ ಸಾಹಿತ್ಯ ಸಮ್ಮೇಳನಗಳಿಗೆ ಹೋದವರು ಕೂಡ, ಈಗ ಬೇರೆ ಜಿಲ್ಲೆ ಅಥವಾ ಇನ್ನೊಂದು ಕಡೆ ಆತಿದ್ರೆ ನೀವು ಅಲ್ಲಿಗೂ ಕೂಡ ಹೋಗಿ ಬಂದವರು. ಸೊ ಈ ಸಾಹಿತ್ಯ ಸಮ್ಮೇಳನ ಯಾವ ತರ ಸಂಭ್ರಮದಲ್ಲಿ ಈಗ ತಯಾರಿಗೊಂಡಿದೆ ಅಂತ
0: ಅಂದ್ರೆ, ಸಾಹಿತ್ಯ ಸಮ್ಮೇಳನದಲ್ಲಿ ನೇರವಾಗಿ ನಾವು ತಯಾರಿಯಲ್ಲಿ ನಾವು ಭಾಗವಹಿಸುವ ಹಾಗಿಲ್ಲ, ಅಂದ್ರೆ ಭಾಗವಹಿಸೋದು ಸರಿಯಲ್ಲ, ಅವರು ವ್ಯವಸ್ಥೆ ಮಾಡ್ತಾರೆ, ಏನಾದ್ರೂ ಕೇಳಿದ್ರೆ ನಾವು ಹೇಳ್ತೇವೆ. ಈಗ ಅವ್ರು ಏನ್ ತಯಾರಿ ಮಾಡಿದ್ದಾರೆ, ನಾವು ಮದುವಗನಾಗಿ ಹೋಗಿ ಏನು
1: ನಾಳೆ ನಿಮ್ಮ ದಿನ
0: ಏನ್ ಹೇಳಬೇಕು ಅದನ್ನ ಹೇಳೋದ್ ಬಿಟ್ರೆ, ಈ ತಯಾರಿಯ ವ್ಯವಸ್ಥೆ, ಅದರದ್ದು ಬೇರೆ ಬೇರೆ ಸಮಸ್ಯೆಗಳು, ಸಂಕಟಗಳು, ಸಂತೋಷಗಳು ಎಲ್ಲ ಅವರೇ
1: ಅನುಭವಿಸ್ಬೇಕು. ಓಕೆ, ಪ್ರತಿ ಸಲ ನೀವು ಅನುಭವಿಸ್ತಾ ಇದ್ರೆ ಅದನ್ನ ನೀವು ಅನುಭವಿಸಿ ಕಂಡವ್ರ
0: ಅದನ್ನ ನಮ್ಗೆ ಗೊತ್ತಿದೆ. ಹಾಗಾಗಿ ನಮ್ಗೆ ಅದು ದೊಡ್ಡ ಇದಂತ ಅನ್ಸುದಿಲ್ಲ, ಯಾಕಂದ್ರೆ ಅದು ಪ್ರತಿ ಸಮ್ಮೇಳನದಲ್ಲಿ ಆಗುವಂತದ್ದೇ. ನಿಮ್ಮ ಬಂಟಿಂಗ್ ಹಾಕೋರ್ದಿಂದ ಹಿಡಿದು ನಿಮ್ಮ ಫಲಕ ಹಾಕೋರಿಂದ ಹಿಡಿದು ಎಲ್ಲಾ ರೀತಿಯ ವ್ಯವಸ್ಥೆ ಮಾಡೋರು 100 ಕೈಗಳು ಇದರಲ್ಲಿ ಸೇರಿರ್ತವೆ. ಅದ್ರಲ್ಲಿ ನೀವು ಯಾರಿಗೆ ಕೃತಜ್ಞತೆ ಹೇಳುವುದು, ಯಾರಿಗೆ ಒಂದೇನು ಹೇಳುವುದಂತ ಗೊತ್ತಾಗುದಿಲ್ಲ. ಅಷ್ಟು ಜನ ಸೇರಿ ಇದನ್ನ ಮಾಡ್ತಾ ಇದ್ದಾರೆ. ಒಂದಂದ್ರೆ ಅದು ಯಾರನ್ನೊಬ್ಬರನ್ನು ಬಿಂಬಿಸಿ ಅದನ್ನ ಇದನ್ನ ಕಾರ್ಯಕ್ರಮ ಮಾಡುತ್ತೆ.
1: ಈಗ ಸಾಹಿತ್ಯ ಸಮ್ಮೇಳನ ಅಂದ್ರೆ ಅಲ್ಲಿ ಕೇಂಬುಕ್ ಬಪ್ಪರು, ವಿಷಯಗಳನ್ನ ತಿಳ್ಕೊಂಬಪ್ಪರು, ಪುಸ್ತಕಗಳನ್ನ ಕೊಂಡ್ಕೊಂಬಪ್ಪರು, ಮುಸ್ತಕದೊಳಗೆ ಒಂದಿಷ್ಟು ವಿಷಯಗಳನ್ನ ಹಾಕಂಬಪ್ಪರು, ಎಲ್ಲ ಎಲ್ಲರೂ ಒಂದೊಂದು ವಿಭಿನ್ನ ನಿರೀಕ್ಷೆಯಲ್ಲಿ ಬಪ್ಪರು ಇರ್ತಾರೆ. ಹಾಗೆ ಹೊಟ್ಟಿಗೆ ಹಾಕಂಬಪ್ಪರು ಇರ್ತಾರೆ. ಅಂದ್ರೆ ಸಾಹಿತ್ಯ ಸಮ್ಮೇಳನದಲ್ಲಿ ಊಟ ಕೂಡ ಇಂಪಾರ್ಟೆಂಟ್. ಸೊ ಅಲ್ಲಿ ಊಟ ಮಾರೆ ಅಂತ ಅದ್ರ ತಯಾರಿ ಅಂತಾರೆ ಗುದಿತ ನಿಮ್ಗೆ
0: ಅಲ್ಲ. ಸಾಹಿತ್ಯ ಸಮ್ಮೇಳನದಲ್ಲಿ ಊಟ ಉಪಹಾರ ಇರುವಂತದ್ದೇ. ಊಟ ಉಪಹಾರಕ್ಕೆ ಎಷ್ಟು ಜನ ಬಂದ್ರು ಜನರಿಗೆ ವ್ಯವಸ್ಥೆ ಮಾಡ್ಲಿಕ್ಕೆ, ಅಲ್ಲಿನ ನಮ್ಮ ವಿನಾಯಕ ಸಭಾಂಗಣದ ಮುಖ್ಯಸ್ಥರಾದ ರವಿರಾಜ್ ಉಪಾಧ್ಯಾಯ ಜವಾಬ್ದಾರಿ ತಗೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಮಾತ್ರ ಬರಬೇಕು, ಅದರಲ್ಲಿ ಭಾಗವಹಿಸಿದ ಅತಿಥಿಗಳು ಮಾತ್ರ ಬರಬೇಕಂತಲ್ಲ, ಎಲ್ಲಾ ಸಾರ್ವಜನಿಕರಿಗೂ ಇದರಲ್ಲಿ ಬರಲಿಕ್ಕೆ ಅವಕಾಶ ಇದೆ.
1: ಕೇಳ್ರಲ್ಲ ಕೇಳುಗ್ರೆ, ಎಲ್ಲಾ ಸಾರ್ವಜನಿಕರಿಗೂ ಅವಕಾಶ ಇದೆ. ಇದು ನಾಳೆ ಅಂದ್ರೆ ಜೂನ್ 28ನೇ ತಾರೀಕು ಆಯ್ತವಾರ ಬೆಳಗತಿಂದ ಸಾಯಂಕಾಲ ತನಕ ಸಂಜೆ ಆಪಲರಿಗೆ ಈ ಕಾರ್ಯಕ್ರಮ ಇರುತ್ತೆ. ಈಗ ನನ್ ಕೇಮ್ ಸರ್, ಈ ಸಾಹಿತ್ಯ ಅಂತ ಬಂದಾಗ ಯಾರಿಗ ಮಾರೆ, ನಾನಾಗ ಫಸ್ಟ್ಗೆ ಸ್ಟಾರ್ಟ್ ಮಾಡಿದೆ, ಈಗಿನ ಆಟಿಟ್ಯೂಡ್ಗಳು ಹೆಂಗಿದೆ ಅಂತ ಕೇಳಿದ್ರೆ, ಮೊದಲೆಲ್ಲ ಸಾಹಿತ್ಯ ಸಮ್ಮೇಳನ ಅಂದ್ರೆ ಅದೊಂದು ಎಷ್ಟು ದೊಡ್ಡ ವಿಷಯ, ಕಾಲೇಜುಗಳಲ್ಲಿ, ಕಾಲೇಜು ಮಕ್ಕಳಲ್ಲಿ, ಆ ಊರಿನವರಲ್ಲಿ ಒಂದು ದೊಡ್ಡ ಸಂಭ್ರಮ ಅದು. ಆದ್ರೆ ಆ ಸಂಭ್ರಮ, ಆ ಎಕ್ಸೈಟ್ಮೆಂಟ್ ಅಂತ ಎಂತ ಹೇಳ್ತಾರಲ್ಲ, ಅದು ಇವತ್ತಿನ ದಿನದಲ್ಲಿ ಕಡಿಮೆ ಆಗ್ತಿದೆ ಅಂತ ನಿಮ್ಗೂ, ಅಂದ್ರೆ ನೀವು ಅದೇ ಕ್ಷೇತ್ರದಲ್ಲಿ ದುಡ್ದವರು, ಅದೇ ಕ್ಷೇತ್ರದಲ್ಲಿ ಇದ್ದವರು, ಇವತ್ತಿಗೂ ಇರುವವರು, ನಿಮ್ಗೂ ಅನ್ಸುತ್ತಾ ಸರ್?
0: ಅನಿಸ್ತದೆ. ಯಾಕಂತ ಹೇಳಿದ್ರೆ, ಒಂದು ಅದಕ್ಕೆ ಹೇಳಲಿಕ್ಕೆ ಹೋದ್ರೆ ಬಹಳ ಉದಾಹರಣೆಗಳಿರ್ತವೆ. ಈಗ ಸರ್ಕಾರ ಈ ಹಿಂದೆ ಸಾಹಿತ್ಯ ಸಮ್ಮೇಳನಕ್ಕೆ ಬೇಕಾದ ಹಣಕಾಸಿನ ವ್ಯವಸ್ಥೆ ಎಲ್ಲ ಮಾಡ್ತಾ ಇತ್ತು. ಈಗ ಇತ್ತೀಚಿನ ವರ್ಷಗಳಲ್ಲಿ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ಕಾರದಿಂದ ಏನು ಸಿಗ್ತಾ ಇಲ್ಲ,
1: ಎಂಥದ್ದು ಇಲ್ಲ,
0: ಎಲ್ಲ ದೇಣಿಗೆಯಿಂದಲೇ ಸಾಹಿತ್ಯ ಸಮ್ಮೇಳನ ನಡೆಸಬೇಕು. ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಆಗಲಿ, ಕುಂದಾಪುರ ತಾಲೂಕು ಸಾಹಿತ್ಯ ಸಮ್ಮೇಳನ ಆಗಲಿ, ಈ ಸಮ್ಮೇಳನ ನಡೆಸುವಾಗ ಈಗ ಯಾವಾಗ ನಡೆಸೋದು, ಅದರದ್ದು ಹಣಕಾಸಿನ ವ್ಯವಸ್ಥೆ ಹೇಗೆ ಮಾಡೋದು, ಎಲ್ಲಿ ಮಾಡೋದು ಎನ್ನುವ ವಿಚಾರದಲ್ಲೇ ತುಂಬಾ ಒಂದು ಶಕ್ತಿ ಹೋಗ್ತದೆ. ಮತ್ತೆ ಬೇರೆ ಬೇರೆ ಕಾಲೇಜ್ನವ್ರನ್ನ ಒಟ್ಟು ಮಾಡ್ಲಿಕ್ಕೆ ಅಂತ ಹೇಳಿದ್ರೆ, ಕಾಲೇಜ್ನವ್ರದ್ದು ಈಗೇನಂತ ಹೇಳಿದ್ರೆ, ನಮ್ಗೆ ಸರ್ಕ್ಯುಲರ್ ಬಂದಿದೆ, ನಾವು ಮಕ್ಕಳನ್ನ ಎಲ್ಲೂ ಕರ್ಕೊಂಡು ಹೋಗುವಂಗಿಲ್ಲ, ಮಕ್ಕಳನ್ನ ನಾವಾಗಿ ಬಿಡುವಂಗಿಲ್ಲ, ಅದಕ್ಕೆ ಅಂಥೇಳಿ ಎಲ್ಲ ಏನು ಸರ್ಕಾರದಿಂದ ಏನು ಒಂದು ಸುತ್ತೋಲೆ ಬಂದಿದೆ ಅದನ್ನೇ ತೋರಿಸ್ತಾರೆ. ಮುಂಚೆ ಹೇಗಂತ ಹೇಳಿದ್ರೆ, ಸಾಹಿತ್ಯ ಸಮ್ಮೇಳನ ಅಂದ ಕೂಡಲೇ ಸಾಹಿತಿಗ ನಮ್ಮ ಶಿಕ್ಷಣಾಧಿಕಾರಿಗಳು ಕೆಲಸದ ದಿನಗಳಲ್ಲೇ ಸಾಹಿತ್ಯ ಸಮ್ಮೇಳನವನ್ನು ನಡೆಸ್ತಿದ್ರು, ಬೇರೆ ದಿವಸಗಳೆಲ್ಲ ನಡೆಸ್ತಿದ್ರು. ಕೆಲಸದ ದಿನಗಳಲ್ಲಿ ನಡೆಸುವಾಗ ಶಿಕ್ಷಣಾಧಿಕಾರಿಗಳ ಒಂದು ಸುತ್ತೋಲೆ ಕಳಿಸ್ತಿದ್ರು, ನಿಮ್ಗೆ ಓಡಿ ಕೊಡ್ತೇವೆ, ರಜಾದಿನದ ಕೆಲಸದ ದಿನ ಅಂತ, ಕೆಲಸದ ದಿನ ರಜಾ ದಿನ ಅಂತ ಕೊಡ್ತೇವೆ, ನೀವೆಲ್ಲ ಶಿಕ್ಷಕರು ಭಾಗವಹಿಸಬೇಕು, ಒಂದೊಂದು ಶಾಲೆಯಲ್ಲಿ ಇಂತಿಷ್ಟು ಜನ ಭಾಗವಹಿಸಬೇಕು, ನೀವು ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕು ಅಂತೆಲ್ಲ ಮಾಡ್ತಿದ್ರು. ಈಗ ಯಾವುದೇ ಶಿಕ್ಷಣಾಧಿಕಾರಿ ಹತ್ರ ಕೇಳಿದ್ರೆ, ನಮ್ಗೆ ಮಕ್ಕಳನ್ನು ಕಳಿಸುವಂಗಿಲ್ಲ, ಶಿಕ್ಷಕರನ್ನು ಕಳಿಸುವಾಗಿಲ್ಲ ಅಂತ. ಆಗ ಅದು ಈಗ ದೊಡ್ಡ ಒಂದು ಸಮಸ್ಯೆ ಆಗಿದೆ. ಇದು ಕನ್ನಡ ಸಂಸ್ಕೃತಿ ಇಲಾಖೆಯ ವ್ಯಾಪ್ತಿಯೊಳಗೆ ಬರುತ್ತಿದ್ರು ಸಹ, ಎಲ್ಲ ಹೆಚ್ಚಿನ ಶಾಲಾ ಮುಖ್ಯಸ್ಥರು ಈ ಒಂದು ಇದನ್ನ ನೆವನ್ನ ಇಟ್ಟು ಬಿಡ್ತಾರೆ. ಹಾಗಾಗಿ ಮಕ್ಕಳಿಗೆ ಉತ್ಸಾಹ ತುಂಬಿಸಬೇಕಾದವರು ಶಾಲಾ ಮುಖ್ಯಸ್ಥರು ಮತ್ತೆ ಶಾಲಾ ಶಿಕ್ಷಕರು. ಈಗ ನಾವು ಹೋಗಿ ಸಾಹಿತ್ಯ ಪರಿಷತ್ನವ್ರು ಹೋಗಿ ಒಂದು ಶಾಲೆಯಲ್ಲಿ ಕಾರ್ಯಕ್ರಮ ಮಾಡ್ಬೇಕಂತಿದ್ರು, ಈಗ ಹಿಂದಿನ ಹಾಗೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗುದಿಲ್ಲ. ಅದೇ ನಮಗೆ ಪರ್ಮಿಷನ್ ಬೇಕು ಮಾಡ್ಲಿಕ್ಕೆಲ್ಲ, ನಮ್ಮ ಪಾಠಕ್ಕೆ ತೊಂದರೆ ಆಗ್ತದೆ, ಇಂಥದ್ದು ಸಮಸ್ಯೆನ ಎದುರಿಡ್ತಾರೆ. ಇದು ಮುಖ್ಯವಾಗಿ ಬಂದಂದೆ ಅಂತ ಹೇಳಿದ್ರೆ, ಈ ಕೆಲವು ಕಾರ್ಯಕ್ರಮಗಳಿಗೆಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗುದು, ಮೆರವಣಿಗೆ ಕರ್ಕೊಂಡು ಹೋಗುದು, ಬಿಸಿಲನ್ನು ನಿಲ್ಲಿಸೋದು ಅಂತದೆಲ್ಲ ಮಾಡ್ತಾರೆ ಅಂತ ಹೇಳಿ ಕೆಲವು ಕಂಪ್ಲೇಂಟ್ ಎಲ್ಲ ಬಂತು. ನೀವು ಮೆರವಣಿಗೆಗೆ ಮತ್ತೆ ಯಾವುದಕ್ಕೂ ಮಕ್ಕಳನ್ನು ಕಳಿಸ್ಬೇಡಿ, ಅದರ ಬದಲಿಗೆ ನೀವು ಯಾವ್ಯಾವ ಒಳ್ಳೆ ಕಾರ್ಯಕ್ರಮ ಇದೆ ಅದನ್ನ ಮಕ್ಕಳನ್ನ ಕಳಿಸುವಂತದ್ದು. ಈಗ ಸ್ಪರ್ಧೆ ಮಾಡ್ತೇವೆ ನಾವು, ನಮ್ಮ ಕುಂದ ಕನ್ನಡ ಭಾಷಾಭಿವೃದ್ಧಿ ವೇದಿಕೆಯಿಂದ ಕಳಿಸ್ತಾರೆ. ನಾವು ಸ್ಪರ್ಧೆ ಮಾಡಿದಾಗ ತುಂಬಾ ಮಕ್ಕಳು ಅವರಾಗೇ ಬಂದರು, 100-200 ಮಕ್ಕಳು ಬಂದರು. ಅದೇ ರೀತಿ ಮಕ್ಕಳಿಗೆ ಆಸಕ್ತಿ ಇರ್ತದೆ, ಆ ಮಕ್ಕಳಿಗೆ ಆಸಕ್ತಿ ಹುಟ್ಟಿಸುವಂತ ಶಿಕ್ಷಕರು ಅಥವಾ ಶಾಲಾ ವ್ಯವಸ್ಥೆ ಬೇಕಾಗ್ತದೆ.
1: ಸರ್, ನಿಮ್ಮ ಅಕ್ಷರ ನಂಟು ಹೆಂಗ್ ಬೆಳೀತ? ಇವತ್ತು ನೀವು ಅಕ್ಷರ ನಂಟಿನಿಂದನೇ ಬೆಳೆದವರು. ಯು ಎಸ್ ಶಣಾಯಿ ಅಂದ್ರೆ ಕುಂದಪ್ರಭಾ, ಕುಂದಪ್ರಭಾ ಅಂದ್ರೆ ಯು ಎಸ್ ಶಣಾಯಿ ಅವರ ಕನ್ನಡ ಬಗೆಗಿನ ಆ ಕಾಳಜಿ, ಕುಂದಪ್ರ ಕನ್ನಡ ಬಗೆಗಿನ ಅವರ ಆ ಕೆಲಸ, ಅದೆಲ್ಲ ಇವತ್ತು ಯು ಎಸ್ ಶಣಾಯಿ ಅಂದ್ರೆ ಒಂದು ಇಡೀ ನಮ್ಮ ಜನಮಾನಸದಲ್ಲಿ, ನಮ್ಮ ಕುಂದಪ್ರ ತಾಲೂಕು ಉಡುಪಿ ಜಿಲ್ಲೆಯ ಜನಮಾನಸದಲ್ಲಿ, ಓಹ್ ಅವರ ಭಾರಿ ಒಳ್ಳೆ ಜನ ಮರೆ, ತುಂಬಾ ಒಳ್ಳೆ ಕೆಲಸ ಮಾಡೋರು, ತುಂಬಾ ಜನಕ್ಕೆ ಸಪೋರ್ಟ್ ಮಾಡಿದವರು. ನೀವೆಷ್ಟು ಅಕ್ಷರ ನಂಟನ್ನ ಬೆಳೆಸ್ಕೊಂಡ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟವರು. ಸೊ ನಿಮ್ಮ ಅಕ್ಷರ ನಂಟು ಹೆಂಗ್ ಬೆಳೆದ್ ಸರ್, ಅದನ್ನ ಹೇಳಿ.
0: ನಾವು ಚಿಕ್ಕಂದಿಂದಲೇ ನಮ್ಮ ಮನೆಯಲ್ಲಿ ನಮ್ಮ ತಂದೆ ಶೇಷಗಿರಿ ಶೆಣೆ ಅಂತ, ತಾಯಿ ಶಾಂತಾಬಾಯಿ, ಇಬ್ಬರು ಸಹ ಈ ರೇಡಿಯೋ ಕೇಳುವಂಥದ್ದು, ಪತ್ರಿಕೆ ಓದುವಂಥದ್ದರಲ್ಲೆಲ್ಲ ತುಂಬ ಆಸಕ್ತಿ ಇದ್ದವರೇ. ಹಾಗಾಗಿ ಪತ್ರಿಕೆಯಲ್ಲಿ ಪತ್ರಿಕೆ ಓದೋ ಬಗ್ಗೆ ನಮ್ಗೆ ಸಪೋರ್ಟ್ ಮಾಡ್ತಿದ್ರು. ನಮ್ಮ ಅಣ್ಣ ವಸಂತ್ ಕುಮಾರ್ ಶೆಣೆ ಅಂತ, ಅವರಿಗೂ ಸಹ ಈ ಪತ್ರಿಕೆಯಲ್ಲಿ ಬಂದ ಸಾಧಕರ ವಿಷಯ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋದು, ಮತ್ತೆ ಏನಾದ್ರೂ ವಿಶೇಷ ಬಂದ್ರೆ ಅದನ್ನೆಲ್ಲ ಪತ್ರಿಕೆಯ ತುಂಡನ್ನ ಅಣಿಸ್ಕೊಂಡು ಇಟ್ಕೊಳ್ಳೋದಂತ ಮಾಡ್ತಿದ್ರು. ನಮ್ಮಲ್ಲಿ ಈ ಪುಟಾಣಿ ಪುಟ ಅಂತ ನವಭಾರತದಲ್ಲಿ ಆಗ ಬರ್ತಾ ಇತ್ತು. ಆಗ ನಮ್ಗೆಲ್ಲ ಹೇಳೋದು ಪುಟಾಣಿ ಪುಟದಲ್ಲಿ ಏನಾದ್ರೂ ಕತೆ ಬರ್ದೆ ಅದರಲ್ಲಿ ಬರ್ತದೆ ಅಂತ. ಆಗ ಅದಕ್ಕೆ ಒಂದು ಕತೆ ಬರೆದು ಸಣ್ಣ ಸಣ್ಣ ರಾಜ ರಾಣಿದ ಕತೆ ಬರೆದು ಕಳಿಸಿದ್ರೆ ಸುರೇಂದ್ರ ಶೆಣೆ ಅಂತ ಬರ್ತದೆ, ಬಂದ್ರೆ ನಮ್ಗೆ ಬಹಳ ಖುಷಿ ಅಂತ. ಹಾಗೆ ಸಣ್ಣದಿರುವಾಗಲೇ ಈ ಪತ್ರಿಕೆ ಓದಿನ ಅಭ್ಯಾಸ ಆಯ್ತು. ಆಮೇಲೆ ಪ್ರಾಥಮಿಕ ಶಿಕ್ಷಣದಲ್ಲಿ ನಮ್ಗದು ನಾಟಕದಲ್ಲಿ ಅಭಿನಯಿಸೋದು ಸಾಹಿತ್ಯ ಓದೋದೆಲ್ಲ ನಮ್ಗೆ ಪ್ರೋತ್ಸಾಹ ಕೊಡ್ತಿದ್ರು. ಹೈಸ್ಕೂಲಿ ಬಂದ ಮೇಲೆ ನಮ್ಮ ಶಿವಾನಂದ ಕಾರಂತರು, ಕೋಣಿ ಶಿವಾನಂದ ಕಾರಂತರಲ್ಲಿ ಪ್ರಾಧ್ಯಾಪಕರಾಗಿದ್ರು. ಅವರು ಈ ಭಿತ್ತಿ ಬರಹ ಅಂತ ಇರ್ತದಲ್ಲ ಗೋಡೆ
1: ಗೋಡೆ ಮೇಲೆ,
0: ಅದನ್ನ ಬರೆದು ನೀವು ಅದ್ರಲ್ಲಿ ಅಣಿಸ್ಲಿಕ್ಕೆ, ಚಿತ್ರ ಅಣಿಸ್ಲಿಕ್ಕೆ, ಮತ್ತೆ ಸಾಹಿತ್ಯ ಬರೆದದನ್ನ ಅಣಿಸ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಿದ್ರು. ಕಡೆಗೆ ಅವರು ಕೈ ಬರದ ಪುಸ್ತಕ ಅಂತ ಮಾಡಿದ್ರು. ನಾವು ಕತೆ ಬರೆದು ಆ ಒಂದು ಪುಸ್ತಕದಲ್ಲಿ ಅದನ್ನ ಇದು ಪಿನ್ ಮಾಡ್ಕೊಂಡು ಅಣಿಸೋದು, ಎಲ್ಲ ವಿದ್ಯಾರ್ಥಿಗಳು ಲೈಬ್ರರಿಯಲ್ಲಿ ಓದು ಅಂತ. ಅದು ನಮ್ಗೆ ತುಂಬಾ ಬರೀಲಿಕ್ಕೊಂದು ತುಂಬಾ ಆಸಕ್ತಿ ಆಯ್ತು, ಕತೆ ಬರೀಲಿಕ್ಕೋ ಕವನ ಬರೀಲಿಕ್ಕೋ ಅಂತ. ಅಲ್ಲಿ ಮತ್ತೆ ನಮ್ಮಲ್ಲಿ ಕಾದಂಬರಿಗಾರ ವಿಠಲ್ ಶೆಣೆ ಅಂತಿದ್ರು, ಅವರು ಕನ್ನಡ ಪಂಡಿತ, ನಾವು ಸಂಸ್ಕೃತ ವಿದ್ಯಾರ್ಥಿಗಳು, ಆದ್ರೆ ಅವರ ಪಾಠದಲ್ಲಿ ಹೋಗಿ ಕೂತ್ಕೊಳ್ಳೋದು ಪಕ್ಕ, ಇಲ್ಲಿ ಪಾಠ ಇಲ್ದಿದ್ರೆ ಅವರು ಒಳ್ಳೊಳ್ಳೆ ಕತೆಗಳನ್ನೆಲ್ಲ ಹೇಳ್ತಿದ್ರು, ತುಂಬಾ ಈ ಇಂಗ್ಲಿಷ್ ಇದ್ದ ಕತೆಗಳನ್ನ ಎಲ್ಲ ಹೇಳ್ತಿದ್ರು. ಅದು ತುಂಬಾ ಖುಷಿ ಆಗ್ತಿತ್ತು. ಮತ್ತೆ ನಮ್ಮ ಸಂಸ್ಕೃತ ಪಂಡಿತರಾದ ರಾಮದಾಸ್ ಭಟ್ರು ಅಂತ ಹೇಳಿದವರು ಹಾಗೆ ಸಂಸ್ಕೃತದಲ್ಲಿ ಪೌರಾಣಿಕ ಕಥೆಗಳನ್ನೆಲ್ಲ ಸ್ವಾರಸ್ಯಕರಾಗಿ ಹೇಳ್ತಿದ್ರು. ಮತ್ತೆ ನಮ್ಮ ಶಿವಾನಂದ ಕಾರಂತರು, ಅವರು ಶೇಕ್ಸ್ಪಿಯರ್ ಅಭಿಮಾನಿ, ಶೇಕ್ಸ್ಪಿಯರ್ ಅವರು ಇಂಗ್ಲಿಷ್ ಪಾಠ ಮಾಡುವಂಥದ್ದು, ಶೇಕ್ಸ್ಪಿಯರ್ ಬಗ್ಗೆ ಅಷ್ಟು ಚೆನ್ನಾಗಿ ಆ ಕಾದಂಬರಿಗಳನ್ನ ಕಥೆಗಳನ್ನ ನಮ್ಗೆ ವಿವರಿಸ್ತಿದ್ರು. ಹಾಗಾಗಿ
1: ಸೊ ನಿಮ್ಗೆ ಜೂಲಿಯಸ್ ಸೀಸರ್, ಮ್ಯಾಕ್ಬೆತ್, ಟೆಂಪೆಸ್ಟ್ ಎಲ್ಲ ಗೊತ್ತು,
0: ಎಲ್ಲ ಸಾಹಿತ್ಯದ ಆಸಕ್ತಿ ಬಂತು. ಆಮೇಲೆ ಬಂಡ್ರಕಾಸ್ ಕಾಲೇಜಿಗೆ ಬಂದಾಗ ನಮ್ಮ ಎವಿ ನಾವಡರ್ ಇದ್ದಾರಲ್ಲ, ಅವರು ತುಂಬಾ ಸಾಹಿತ್ಯದ ಬಗ್ಗೆ, ಈ ಜನಪದ ಸಂಶೋಧನೆ ಬಗ್ಗೆ ತುಂಬಾ ಆಸಕ್ತಿ ಇದ್ದಾರೆ. ಅವ್ರ ವಿದ್ಯಾರ್ಥಿಗಳು ಯಾವ್ಯಾವ ಕ್ಲಾಸ್ ಅಲ್ಲಿ ಬೇಕಾದ್ರೆ, ನಾವು ವಿಜ್ಞಾನ ವಿದ್ಯಾರ್ಥಿಗಳು, ಅವರಲ್ಲಿರುವ ಸಾಹಿತ್ಯದ ಪ್ರತಿಭೆ ನೋಡಿ ಅವ್ರನ್ನೆಲ್ಲ ಕರೆಸ್ತಿದ್ರು. ಹಾಗೆ ಇಲ್ಲಿ ತಿಂಗಳಿಗೆ ಎರಡು ದರ್ಶನ ಅಂತ ಬರ್ತದೆ, ಭಿತ್ತಿ ಮ್ಯಾಗಝಿನ್ ಇತ್ತು, ಅದರೊಟ್ಟಿಗೆ ಎರಡು ತಿಂಗಳಿಗೊಂದು ದರ್ಶನ ಅಂತ ಪುಸ್ತಕ ಮಾಡ್ತಿದ್ರು. ಅದರಲ್ಲಿ ನಮ್ಗೆ ಕವನ ಕತೆ ಬರ್ಲಿಕ್ಕೆ ಅವಕಾಶ ಸಿಕ್ತಿತ್ತು. ಇಡೀ ವರ್ಷದಲ್ಲಿ 4 ಬಾರಿ ಅದು ಬರ್ತದೆ, ಮತ್ತು ವಾರ್ಷಿಕ ಸಂಚಿಕೆ ಬರ್ತದೆ. ಅದರಲ್ಲಿ ಕವನ ಕತೆ ಬರೀಲಿಕ್ಕೆ, ಕವಿಗೋಷ್ಠಿ ಹೋಗ್ಲಿಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ರು. ಹಾಗಾಗಿ ಆ ಒಂದು ಸಾಹಿತ್ಯದ ಆಸಕ್ತಿ ಬೆಳೀತು,
1: ಬೆಳೀತಾ ಹೋಯ್ತು.
0: ಆಮೇಲೆ ಕಾಲೇಜ್ ಆಗಿ ಒಂದು ವರ್ಷ ಆದ ಕೂಡಲೇ ನನಗೆ ನವಭಾರತದಲ್ಲಿ ಬಾತ್ಮೀದಾರನಾಗ್ಲಿಕ್ಕೆ ಅವಕಾಶ ಸಿಕ್ತು.
1: ಚಾನ್ಸ್ ಅಲ್ಲ ಸರ್, ನೀವು ಸಣ್ಣ ಕಿಪದಿ ಓದ್ತಿದ್ದು ಅದೇ ಪೇಪರ್ ಅಲ್ಲ
0: ಅದು. ಹಾಗಾಗಿ ನನಗೆ ಪತ್ರಿಕೋದ್ಯಮ ಸಾಹಿತ್ಯ ಇದರಲ್ಲಿ ಆಸಕ್ತಿ ಬೆಳೀತು.
1: ಮತ್ತೆ ನೀವು ಕುಂದಪ್ರಭ ಅನ್ನೋ ಒಂದು ಟ್ಯಾಬ್ಲಾಯ್ಡ್ ಅನ್ನ ಆರಂಭಿಸೋಕೆ ಡಿಸೈಡ್ ಮಾಡ್ತ್ರಿ, ಅದ್ ಯಾವ ಧೈರ್ಯದ ಮೇಲೆ ಅಂತ?
0: 10 ವರ್ಷ ನಾನು ಬೇರೆ ಬೇರೆ ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ದೆ. ಆಮೇಲೆ ಮುಂಗಾರಿಯಲ್ಲಿ ಪತ್ರಿಕೆ ಆದ್ಮೇಲೆ ನಮ್ಮ ರಘುರಾಮ್ ಶೆಟ್ರು ಮುಂಚಿಂದ ನಮ್ಮೂರಿನವರೇ, ನಮ್ಗೆ ತುಂಬಾ ಆಪ್ತರು ಮತ್ತು ಪರಿಚಯದವರು, ಅವರ ಒಟ್ಟಿಗೆ ಸೇವೆ ಸಲ್ಲಿಸ್ತಿದ್ದೆ. ಆದ್ರೆ ಮುಂಗಾರು ಬೇರೆ ಬೇರೆ ಕಾರಣಗಳಿಂದ ನಿಲ್ತದೆ ಅಂತ ಗೊತ್ತಾದ ಕೂಡಲೇ ನಮ್ಮ ಹಿತೇಶಿಗಳು ತುಂಬಾ ಜನ ಹೇಳಿದ್ರು, ಕುಂದಾಪುರದಲ್ಲಿ ಒಂದು ಪೇಪರ್ ಇಲ್ಲ ಮಾರ್ರೆ, ಎಲ್ಲ ಕಡೆ ತೀರ್ಥಹಳ್ಳಿ ಮೈಸೂರು ಎಲ್ಲ ಕಡೆ ಉಂಟು, ಇಲ್ಲೊಂದು ಮಾಡ್ಲಕ್ಕಲ್ಲ ಅಂತ. ಆಗ ಈ ವಾಪ್ಸೆಟ್ ಸಿಸ್ಟಮ್ ಮತ್ತು ಡಿಟಿಪಿ ಸಿಸ್ಟಮ್ ಬಂತು, ನಮ್ಮ ದಿಗಂತ ಮುದ್ರಣದಲ್ಲಿ ಬಂತು. ಆಗ ದಿಗಂತ ಮುದ್ರಣದ ನಮ್ಮ ಅರವಿಂದ ಬಿಜೂರ್ ಅಂತ ಕುಂದಾಪುರದವ್ರೆ, ಅವ್ರ ಹತ್ರ ಕೇಳಿದೆ, ನಾವೊಂದು ಮಾಡಿಕೊಟ್ರೆ ಮಾಡ್ಬೋದಂತ. ಮಾಡ್ಬೋದು, ಎಷ್ಟು ಖರ್ಚು ಬೀಳ್ತದೆ, ವಾರಕ್ಕೆ ಇಂತಿಷ್ಟು ಖರ್ಚು ಬೀಳ್ತದೆ, ಹಾಗಾಗಿ ಇಂತಿಷ್ಟು ಖರ್ಚಿಗೆ ಸರಿಯಾಗಿ ವ್ಯವಸ್ಥೆ ಮಾಡಿದ್ರೆ ಒಂದು ಪೇಪರ್ ತರಬಹುದು ಅಂತ ಹಾಗೆ ಬಂತು. ಹಾಗೆ ದುಡ್ಡಿದ್ದು ಮಾಡಿದ್ದಲ್ಲ, ನಮ್ಮ ಲೆಕ್ಕ ಹಾಗೆ, ಒಂದ್ ತಿಂಗಳಿಗೆ 2000, ವಾರಕ್ಕೆ 2000 ಬರ್ತಿದ್ರೆ 2000ಕ್ಕೆ ಸಮರಿಯಾದ ವ್ಯವಸ್ಥೆ ಆದ್ರೆ ಹಾಗೆ ಅದು ಆ ರೀತಿ ಮಾಡಿ ಅದು ತುಂಬಾ ನಮ್ಗೆ 10 ವರ್ಷ ಜನಸಂಪರ್ಕ ತುಂಬ ಇದ್ದುದ್ರಿಂದ ಪತ್ರಿಕೆ ನಮ್ಗೆ ಚಂದಾದಾರ ಮಾಡ್ಲಿಕ್ಕೆ ಏನ್ ತೊಂದರೆ ಆಗಲಿಲ್ಲ, ಹಾಗೆ ಬೆಳೀತಾ ಬಂತು. ಆಮೇಲೆ ಬರೀ ಕುಂದಪ್ರಭ ಪೇಪರ್ ಮಾಡೋದಕ್ಕಿಂತ ನಮ್ ಮುಂಚಿಂದ ಸಾಹಿತ್ಯಕ್ಕೆ ಆಸಕ್ತಿ, ನಾನು ಶಿವಾನಂದ ಕಾರಂತು, ರಮಾನಂದ ಕಾಮತ್, ಧನಕೀರ್ತಿ ಅಜಿಲ್ರು, ನಮ್ದು ಜಯವಂತ ಪೇ ಅವರು, ನಮ್ದೊಂದು ಟೀಮ್ ಇದೆ, ಒಂದು 15 ಜನರದ್ದು. ಯಾವಾಗಲೂ ವಾಯುವಿಹಾರಕ್ಕೆ ಸಂಜೆ ಹೋದ್ರೆ ಇದ್ರ ಬಗ್ಗೆ ಆಲೋಚನೆ ಮಾಡೋದು, ಏನಾದ್ರೂ ಕಾರ್ಯಕ್ರಮ ಮಾಡಬೇಕಂತ. ಹಾಗೆ ಬೇರೆ ಬೇರೆ ಸಾಹಿತ್ಯ ಕಾರ್ಯಕ್ರಮ, ಸಾಹಿತ್ಯ ಸಪ್ತಾಹ, ಕನ್ನಡ ಡಿಂಡಿಮ ಪುಸ್ತಕೋತ್ಸವ, ಗಾಂಧಿ ಮೈದಾನದಲ್ಲಿ 10 ದಿನದ ಉತ್ಸವ, ಒಂದು ಪಂಚಗಂಗಾಳು 20 ದಿನದ ಉತ್ಸವ. ಹಾಗಾಗಿ ನಮ್ಗದೊಂದು ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಇವರಿಗೆ ಮಾಡೋದೊಂದು ಅಭ್ಯಾಸ ಆಯ್ತು. ವಿದ್ಯಾರ್ಥಿಗಳಿಗಾಗಿ ಸಾಹಿತ್ಯ ಸಪ್ತಾಂತ, ಸಾಹಿತ್ಯದ ಬಗ್ಗೆ ಬರೆಯೋದು, ಕತೆ ಬರೆಯೋದು ಬಗ್ಗೆ ಮಾಡ್ತಾ ಇದ್ದು. ಅದು ಅದು ನಮ್ಮ ಯಾವುದು ಚಟುವಟಿಕೆಯಲ್ಲೇ ಒಂದು ಸಾಹಿತ್ಯ ಸಮ್ಮೇಳನದ ಸಾಹಿತ್ಯದ ಕಾರ್ಯಕ್ರಮ ಆಯ್ತು. ಆಮೇಲೆ ಎಲ್ಲ ಬರಹಗಾರನ ಒಗ್ಗಟ್ಟು ಮಾಡಿ ನಾವು ಬರಹಗಾರ ಸಮ್ಮೇಳನ ಅಂತ ಮಾಡ್ತಾ ಇತ್ತು. ಒಂದ್ 4-5 ಬಾರಿ ಮಾಡಿದೆ. ತಾಲೂಕಿನ ಎಲ್ಲಾ ಬರಹಗಾರ ಒಂದು ಕಡೆ ಸೇರುವಂತದ್ದು, 250 ಬರಹಗಾರ ಇದೆ. ಅದೊಂದು ತುಂಬಾ ಯಶಸ್ವಿ ಆಯ್ತು. ಕಡೆಗೆ ಈ ಕಾಲೇಜುಗಳಿಗೆ ವಿದ್ಯಾರ್ಥಿಗಳಿಗೆ ಒಂದು ಜೀವನ ಮೌಲ್ಯದ ಒಂದು ವಿಚಾರ ತಿಳಿಸಬೇಕಂತ ನಮ್ಮ ಸುಪ್ರೀಂ ಪ್ರೊಫೆಸರ್ ನಾಗೇಂದ್ರ ಅಂತಿದ್ರು, ಅವರು ತುಂಬಾ ಆಸಕ್ತಿ ಇದ್ರಲ್ಲಿ. ನೀವು ಮಕ್ಕಳಿಗೆ ವಿವೇಕಾನಂದರು, ಅವರು ವಿವೇಕಾನಂದರ ಅಭಿಮಾನಿ, ಆ ವಿವೇಕಾನಂದರ ವಿಚಾರಗಳನ್ನೆಲ್ಲ ಹೇಳಬೇಕು ಹೇಗೆ ಅಂತ. ಕಡೆ ನಾವು ಆಲೋಚನೆ ಮಾಡಿದಾಗ ಒಂದು ನುಡಿ ಬೆಳಕು ಅಂತ ಒಂದು ಕಾರ್ಯಕ್ರಮ ಮಾಡುವ, ಶಾಲೆ ಶಾಲೆಗೆ ಹೋಗಿ ಒಂದೊಂದು ದಿವಸ ಒಬ್ಬೊಬ್ರು ಒಂದೊಂದು ಶಾಲೆಗೆ ಹೋಗಿ ಒಳ್ಳೆಯ ಒಬ್ಬ ಸಂಪನ್ಮೂಲ ವ್ಯಕ್ತಿ ಒಂದು ಪಾಠ ಮಾಡುವಂತ. ಅದು ತುಂಬಾ ವರ್ಷ ನಾವು ನಿರಂತರವಾಗಿ ಮಾಡಿದ್ವಿ. ಅದಕ್ಕೆ ನಮ್ಮ ಗೋಪಾಲಕೃಷ್ಣ ಪೈಗಳು, ನಮ್ಮ ಸುಧೇಂದ್ರ, ಆಮೇಲೆ ಡಾಕ್ಟರ್ ರಾಜಾರಾಮ್, ನಮ್ಮ ಸಂಸ್ಕೃತದ್ದು ಸುರೇಶ್ ಆಚಾರ್ಯ, ಆಮೇಲೆ ಜಾನಕಿ ಸುಂದರೇಶ್, ತುಂಬಾ ಜನ ನಮ್ಮಲ್ಲಿ ಬಂದು, ನಮ್ಮ ಉದಯವಾಣಿಯ ಗುರುರಾಜ್ ಅವರು ಬಂದು ಆ ಕಾರ್ಯಕ್ರಮಕ್ಕೆ ನಮಗೆ ಬೆಂಬಲಿಗಾಗಿ ನಿಂತರು. ಮತ್ತು ಉತ್ತರ ಕನ್ನಡದ ವಿಷ್ಣು ನಾಯ್ಕರು ತುಂಬಾ ಜನ ಬಂದರು. ಅದು ಏನಾಯ್ತು, ಆ ತುಂಬಾ ಒಳ್ಳೆಯ ಒಂದು ಕಾರ್ಯಕ್ರಮ ಆಯ್ತು ಎಲ್ಲ ಶಾಲೆಗಳಲ್ಲಿ. ಹೀಗೆ ನಿರಂತರವಾಗಿ ಇದನ್ನು ಮಾಡ್ತಿತ್ತು. ಮಧ್ಯೆ ನಮ್ಮ ಕೊರೋನಾ ಎಲ್ಲ ಬಂದ್ಮೇಲೆ ಅದೆಲ್ಲ ಸ್ವಲ್ಪ ನಿಂತೋಯ್ತು. ಆದ್ರೆ ಆ ನುಡಿ ಬೆಳಕು ಎನ್ನುವಂಥದ್ದು ಒಂದು ಯಾರು ಮರೆಯಲಾರದ ಒಂದು ಕನ್ಸೆಪ್ಟ್.
1: ಸೊ ಈ ಸಮ್ಮೇಳನಕ್ಕೆ ಹೆಸರು ಕೊಡೋಕೆ ಅದೇ ಕಾರಣವ ಹೆಂಗೆ?
0: ಸಮ್ಮೇಳನ ತುಂಬಾ ರೀತಿಯ ಕಾರ್ಯಕ್ರಮ ಎಲ್ಲ ಮಾಡಿ ಆಲೋಚನೆ ಮಾಡಿದ್ರು ಅವರು. ಕಡೆ ನಮ್ಮ ನುಡಿ ಬೆಳಕು ಪುಸ್ತಕ ನೋಡಿ ಇದು ಅದಕ್ಕೆ ತುಂಬಾ ಅನುಕೂಲ ಆಗ್ತದೆ, ಮತ್ತೆ ಸಾಹಿತ್ಯಕ್ಕೆ ಅದು ಸಂಬಂಧ ಇದೆ ಅಂತ ಅದನ್ನ ಹಾಕಿ.
1: ನೀವು ಇದರೊಟ್ಟಿಗೆ ಕೆಲವು ಪುಸ್ತಕನೂ ಬರೆದ್ರಿ ಸರ್ ನೀವು, ಸೊ ಆ ಪುಸ್ತಕಗಳ ಬಗ್ಗೆ ಹೇಳಕ್ಕ?
0: ನಾವು ಬರೆದಕ್ಕಿಂತ ಪ್ರಕಟ ಮಾಡಿ ಜಾಸ್ತಿ. ನಮ್ಮವರು ಯಾರ್ಯಾರು ನಮ್ಮಲ್ಲಿ ಕುಂದಪುರದಲ್ಲಿ ಬರೀತಾರೆ ಅವರ ವಿಷಯಗಳನ್ನ ತುಂಬಾ ಜನರದ್ದು ಪ್ರಕಟ ಮಾಡಿದ್ದೇವೆ. ಅದು ಅಪ್ಪಣ್ಣಗಡಿದೆ ಇರಬಹುದು, ಜನಿತ್ ಕುಮಾರ್ ಶೆಟ್ಟರ್ದು ಇರಬಹುದು, ಆಮೇಲೆ ನಮ್ಮ ಇವರದ್ದು ಶಿವಾನಂದ ಕಾರಂತರದ್ದು ಇರಬಹುದು, ತುಂಬಾ ಮಂದಿ. ಅದರಲ್ಲಿ ನಮ್ಮ ಡಾಕ್ಟರ್ ಉಮೇಶ್ ಪುತ್ರನ ಅವರ ಮಾಡಿದ್ದೇವೆ. ನನ್ನದು ಆಗಿ ನಾನು ಕತೆ ಸುಮಾರು ಒಂದು 20-25 ಕತೆ ಬರೆದಿದ್ದೆ. ಅದು ನನ್ನ ಕತೆಯಲ್ಲಿ ಒಂದು 2 ಕಥಾ ಸಂಗ್ರಹ ಮಾತ್ರ ಮಾಡಿದ್ದೆ, ಒಂದು ಮೆಡ್ರಾಸ್ ಟೀ ಹೌಸ್, ಮತ್ತೊಂದು ತೌಡ ಅಂತ. ಆಮೇಲೆ ನಮ್ಗೆ ಏನನ್ಸ್ತು, ಈ ಸಾಹಿತ್ಯದ ಪುಸ್ತಕಗಳಿಗಿಂತ ಜನರಿಗೆ ತಿಳುವಳಿಕೆ ನೀಡುವ ಪುಸ್ತಕ ಮಾಡಿದ್ರೆ ಒಳ್ಳೇದಂತ ಹೇಳಿ ಕುಂದಾಪುರ 101 ಗ್ರಾಮ ಅಂತ ಒಂದು ಪುಸ್ತಕ ಮಾಡಿತ್ತು. ಅಂದ್ರೆ ಇಡೀ ನಮ್ಮ ಕುಂದಾಪುರ ತಾಲೂಕಿನ ಗ್ರಾಮಗಳ ಬಗ್ಗೆ ಯಾರಿಗೂ ಹೆಚ್ಚಿನ ಮಾಹಿತಿ ಇಲ್ಲ. ಈಗ ನಮ್ಮ ಗ್ರಾಮಕ್ಕೆ ಯಾಕೆ ಹೆಸರು ಬಂತು, ಎಷ್ಟು ಜನ ಇದ್ದಾರೆ, ಈ ದೇವಾಲಯ ಯಾಕಾಯ್ತು, ಎಷ್ಟು ಹಿಂದೆ ಆಯಿತು, ಮತ್ತೆ ನಮ್ಮಲ್ಲಿರೋ ಸ್ವಾತಂತ್ರ್ಯ ಹೋರಾಟಗಾರ ಯಾರಿದ್ರು, ಕಥೆಗಾರ ಯಾರಿದ್ರು ಗೊತ್ತಿಲ್ಲ. ಅದಕ್ಕಾಗಿ ನಾವು ಪ್ರತಿ ಗ್ರಾಮದ ಒಂದು ಇತಿಹಾಸವನ್ನು ಸಂಗ್ರಹ ಮಾಡಿ, ಹೆಚ್ಚಿನ ಗ್ರಾಮ ಪಂಚಾಯತಲ್ಲೂ ಇತಿಹಾಸ ಇಲ್ಲ, ಆದ್ರೂ ನಾವು ಅದನ್ನು ಸಂಗ್ರಹ ಮಾಡಿ ಒಂದು ಪುಸ್ತಕ ಮಾಡುತ್ತೆ. ಆಮೇಲೆ ಪಂಚಗಂಗಾವಳಿ ಬಗ್ಗೆ ನಮ್ಮ ಪರಿಸರದಲ್ಲಿ, ಇಡೀ ನಮ್ಮ ಪ್ರಪಂಚದಲ್ಲಿ ನೈಲ್ ನದಿ ಬಿಟ್ಟರೆ ಆ ರೀತಿಯ ಒಂದು ಇದಿರುವಂಥದ್ದು, ನಡೆ ಇರುವಂಥದ್ದು ನಮ್ಮ ಪಂಚಗಂಗಾವಳಿ ಮಾತ್ರ ಕುಂದಾಪುರದ್ದು. ಅದು ಬಹಳ ಒಂದು ವಿದೇಶಿಗರು ಸಹ ಮೆಚ್ಚಿದ ಒಂದು ನದಿ ಅದು.
1: ಸೊ ಪಂಚಗಂಗಾವಳಿ ಅಂದ್ರೆ ಎಂತೆಲ್ಲ ಬರ್ತದೆ ಸರ್? ಅದನ್ನು
0: ಪಂಚಗಂಗಾವಳಿ ಅಂದ್ರೆ 5 ನದಿಗಳು ಬರ್ತವೆ. ನಿಮ್ಮ ಕೊಲ್ಲೂರಿನಿಂದ ಸೌಪರ್ಣಿಕ ಮತ್ತು ಖೇಟ ಅಂತ 2 ನದಿಗಳು. ಆಮೇಲೆ ನಿಮ್ಮ ಹೆಮ್ಮಾಡಿಯಿಂದ ಮುಂದೆ ಹೋದ್ರೆ ಮಲೆನಾಡಿಯಿಂದ ಬರುವಂತದ್ದು ಚಕ್ರ ಅಂತ ನದಿ ಬರ್ತದೆ. ಕಡೆಗೆ ನಿಮ್ಮ ಕಮಲಶೈಲಿ ಹತ್ರ ಕುಬ್ಜ ಅಂತ ನದಿ ಬರ್ತದೆ. ಸಿದ್ದಾಪುರ ಹತ್ರ ಹೋದ್ರೆ ವಾರಾಹಿ ಅಂತ ನದಿ ಬರ್ತದೆ. 5 ನದಿಗಳು ಹರಿದುಕೊಂಡು ಬರ್ತವೆ. ಅದು ಪುಣ್ಯ ನದಿಗಳಂತ ಯಾಕೆ ಹೇಳ್ತೇವೆ ಅಂತ ಹೇಳಿದ್ರೆ, 2000 ಗಿಡಮೂಲಿಕೆ ಸಸ್ಯಗಳು ಆ ನದಿಯ ತಟದಲ್ಲಿ ಇರ್ತವೆ. ಆ 5 ನದಿಗಳು ಕುಂದಾಪುರದ ಹತ್ರ ಬಂದು ಕೂಡಲೇ ಇಲ್ಲಿ ಒಂದಾಗಿ ಅರಬ್ಬಿ ಸಮುದ್ರ ಸೇರ್ತದೆ. ಆ ಒಂದು ಮಲೆನಾಡಿಂದ ಪೂರ್ವದಿಂದ ಹರಿದು ಉತ್ತರಕ್ಕೆ ಹೋಗಿ ಪುನಃ ನಮ್ಮ ದಕ್ಷಿಣಕ್ಕೆ ಬಂದು ಆಮೇಲೆ ಪಶ್ಚಿಮಕ್ಕೆ ಹೋಗುವಂಥದ್ದು. ಇಂಥ ಒಂದು ನಡೆ ಎಲ್ಲೂ ಇಲ್ಲ. ಅದಕ್ಕೆ ನಮ್ಮ ಡಾಕ್ಟರ್ ವಸಂತ ಮಾಧವ ಕೊಡಂಚಂತ ಅದ್ರ ಬಗ್ಗೆ ಪುಸ್ತಕ ಬರೆದವರು, ಅವರು ತುಂಬಾ ಜನ ರೆಫರೆನ್ಸ್ ಕೊಟ್ಟಿದ್ದಾರೆ, ಎಲ್ಲ ವಿದೇಶಿ ರೆಫರೆನ್ಸ್ಗಳು ಜಾಸ್ತಿ. ಹಾಗೆ ನದಿ ಎಷ್ಟು ಬಹಳ ಪ್ರಾಮುಖ್ಯವಾದಂತ ಅದ್ರ ಬಗ್ಗೆ ನಮ್ಮವ್ರಿಗೆ ಹೆಚ್ಚು ಜನರಿಗೆ ಗೊತ್ತಿಲ್ಲ. ಅದಕ್ಕೆ ನಾವು ಒಂದು 3 ತಿಂಗಳ ಅಭಿಯಾನ ಮಾಡಿ ಶಾಲೆ ಶಾಲೆಗೆ ಹೋಗಿ ಊರೂರಿಗೆ ಹೋಗಿ ಅದ್ರ ಬಗ್ಗೆ ತಿಳಿಸಿ, ಇಡೀ ಪಂಚಗಂಗಾಳಿ ನದಿ ತೀರದಲ್ಲಿ ಒಳ್ಳೊಳ್ಳೆಯ ನಮ್ಮ ಇದು ದೇವಸ್ಥಾನಗಳ ಸ್ಥಾಪನೆ ಆಗಿದೆ. ನೀವು ಕಮಲಶೈಲೆ ತಗೊಳ್ಳಿ, ಕೊಲ್ಲೂರು ತಗೊಳ್ಳಿ, ಮಾರಸ್ವಾಮಿದು ವರಸ್ವಾಮಿ ತಗೊಳ್ಳಿ, ನಮ್ಮ ಬಸವರನ್ನ ದೇವಸ್ಥಾನ ತಗೊಳ್ಳಿ, ಶಂಕರನಾರಾಯಣ ದೇವಸ್ಥಾನ, ಎಲ್ಲಾ ದೇವಸ್ಥಾನಗಳು ಪಂಚನದಿ ತೀರದಲ್ಲಿ ಇವೆ. ಅಂದ್ರೆ ಆ ಒಂದು ವೈಶಿಷ್ಟ್ಯಪೂರ್ಣವಾದ ಒಂದು ಪ್ರದೇಶ. ಅದು ಜನರಿಗೆ ಗೊತ್ತಾಗಬೇಕಂತ ಹೇಳಿ ನಾವು ಪಂಚಗಂಗಾಳಿ ಒಂದು ಅಭಿಯಾನ ಅದರ ಬಗ್ಗೆ ಪುಸ್ತಕ ಹಾಗೆ ಮಾಡಿದ್ದಷ್ಟು
1: ಒಳ್ಳೇದಾಯ್ ಸರ್. ತುಂಬಾ ನಾನು ಇದನ್ನ ಕೇಳ್ಕೊಂಡ್ ಮಾಡಿದ್ದೆ, ಅದೇನು ಪಂಚಗಂಗಾವಳಿ ಅಭಿಯಾನವೇ ಅಂತ ಮಾಡದಂತ ಇವತ್ತು ಅರ್ಥ ಆಯ್ತು.
0: ಇವತ್ತು ನಿನ್ನೆ ಇಂಟ್ಯಾಕ್ ಅಂತ ಬೆಂಗಳೂರಿನ ನಮ್ಮ ದೆಹಲಿಯ ಒಂದು ಸಂಸ್ಥೆ ಬಂದು ನಮ್ಮ ಬಂಡ್ರಕಾಸ್ ಕಾಲೇಜ್ನಲ್ಲಿ ವಿದ್ಯಾರ್ಥಿಗಳಿಗೆ ಅವ್ರು 1,00,000 ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ, ನೀವು ಅದು ಸರ್ವೆ ಮಾಡಿ ಅದ್ರ ಬಗ್ಗೆ ಪ್ರೊಜೆಕ್ಟ್ ಕೊಡ್ಬೇಕಂತ ಹೇಳಿದ್ರು. ಅವರು ಸಹ ಇಲ್ಲಿ ಬಂದು ಅದ್ರ ಬಗ್ಗೆ ಆಸಕ್ತಿ ವಹಿಸಿ ಯಾಕೆ ನಿಮ್ಮ ವಿಶ್ವವಿದ್ಯಾಲಯಗಳು ಇದ್ರ ಬಗ್ಗೆ ಕೆಲಸ ಮಾಡಲಿಲ್ಲ, ಸರ್ಕಾರ ಯಾಕೆ ಕೆಲಸ ಮಾಡಲಿಲ್ಲ ಅಂತ ನಮ್ಮ ಹತ್ರ ಪ್ರಶ್ನೆ ಮಾಡಿದ್ರು. ಅಂದ್ರೆ ಅಂತ ಒಂದು ಮಹತ್ವ ಪಂಚಗಂಗಾವಳಿಗಿದೆ
1: ಇದೆ ಅಂತ ಹೇಳಿ. ನಿಲ್ಲೊಂದು ಡೌಟ್ ಇದೆ ಸರ್, ನಿಮ್ಮ ಹೆಸರು ಯು ಸುರೇಂದ್ರ ಶೆಣೈ ಗಂಗೊಳ್ಳಿ, ನಾವು ಯು ಎಸ್ ಶೆಣೈ ಅಂತ ಪ್ರೀತಿಯಿಂದ ಕರೆಯೋದು. ಈ ಯು ಅಂದ್ರೆ ಉಪ್ಪುಂದವ
0: ಉಪ್ಪಿನ ಕುದುರು,
1: ಉಪ್ಪಿನ ಕುದುರು, ಉಪ್ಪಿನ ಕುದುರು ನೀವು ಗಂಗೊಳ್ಳಿ ಅಂತ.
0: ನಮ್ಮ ತಂದೆ ಮನೆ ಉಪ್ಪಿನ ಕುದುರು, ತಂದೆ ಉಪ್ಪಿನ ಕುದುರು ಶೇಷಗಿರಿ ಶೆಣೈ ಅಂತ ಹಾಕಿದ್ರೆ ನಾವು ಅದನ್ನ ಯು ಅಂತ ಹಾಕ್ತಾ ಇತ್ತು. ಕೆಲವರು ಯು ಅಂದ್ರೆ ಅಂತ ಕೇಳುದು, ನಾವು ಯು ಅಂತ ಅಂತ ಕೇಳಿದ ಕೂಡಲೇ ಅದು ನಮ್ಮ ಕೆಲವು ನಮ್ಮ ಆಧಾರ್ ಕಾರ್ಡ್ ಅಂತದ್ರೆಲ್ಲ ಮಾಡುವಾಗ ಅವರದು ಇಡೀ ಫುಲ್ ಹೆಸರು ಕೊಡ್ಬೇಕು ಅಂತ ಹೇಳಿದ್ರೆ ಗೋಪಿನ ಕುದುರು ಸುರೇಂದ್ರ ಶೆಣೈ ಅಂತ
1: ಹಾಕುತ್ತದೆ.
0: ಪ್ಯಾನ್ ಕಾರ್ಡ್ ಅಲ್ಲೂ ಹಂಗೆ ಇದೆ.
1: ಸೊ ಗಂಗೊಳ್ಳಿ ನೀವು ಮತ್ತೆ ಅಲ್ಲಿಗೆ ಶಿಫ್ಟ್ ಆದ?
0: ಗಂಗೊಳ್ಳಿ ಇಲ್ಲ, ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಗಂಗೊಳ್ಳಿ. ತಂದೆ ಮನೆ ಉಪ್ಪಿನ ಕುದುರ ಆದ್ರು ತಂದೆ ಹೋಟ್ಲ್ ಮಾಡಿದ್ದು ಗಂಗೊಳ್ಳಿಯಲ್ಲೇ, ಮದುವೆ ಆದದ್ದು ಗಂಗೊಳ್ಳಿಯಲ್ಲಿ ಇದ್ದಾಗಲೇ, ಆಮೇಲೆ ನಾವೆಲ್ಲ ಹುಟ್ಟಿದ್ದು ಗಂಗೊಳ್ಳಿಯಲ್ಲಿ.
1: ಗಂಗೊಳ್ಳಿಯಲ್ಲೇ
0: ಗಣೇಶೋತ್ಸವ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳೆಲ್ಲ ಮುಖ್ಯ ಉಪ್ಪಿನ ಕುದುರಲ್ಲಿ ಆಗ್ತದೆ. ಮತ್ತೆ ನಮ್ಮ ಕೋಟೇಶ್ವರದ ಗೋಪಾಡಿಯಲ್ಲಿ ನಾವು ಗಂಗೊಳ್ಳಿ ನಮ್ಮ ಹುಟ್ಟಿದೂರಾದ್ರೆ ತಾಯಿ ಮನೆ ಕೋಟೇಶ್ವರದ ಗೋಪಾಡಿ. ನಾನು ಹೆಚ್ಚಿನ ನಮ್ಮ ನಂತರದ ಪತ್ರಿಕೋದ್ಯಮಕ್ಕೆ ಬಂದ ಮೇಲೆ ಉಳಿದದ್ದೇ ಕೋಟೇಶ್ವರದಲ್ಲಿ. ಕೋಟೇಶ್ವರ ನಮ್ಮ ಒಂದು ರೀತಿ ಜೀವನ ಮೌಲ್ಯ ಕಲಿಸಿದ ಒಂದು ಸ್ಥಳ ಅದು, ನಮ್ಮ ಗೋಪಾಡಿ ಅಜ್ಜಿ ಮನೆ.
1: ಈಗ ಇಪ್ಪದು ಕೂಡ ಅಲ್ಲೇ ಹತ್ರವೇ ಕುಂಭಾಶಿಯಲ್ಲಿ,
0: ಕುಂಭಾಶಿಯಲ್ಲಿ.
1: ಈಗ ನೀವು ಗಂಗಾವಳಿಯೇ ಗಂಗೊಳ್ಳಿ ಅದ್ದ?
0: ಗಂಗಾವಳಿಯನ್ನ ಗಂಗೊಳ್ಳಿ ಅಂತ ಕರೆದು ಕರೆದು ಅದು ಗಂಗೊಳ್ಳಿ ಅಂತ ಆಗಿದ್ದು. ನಿಜವಾಗ್ಲೂ ಅದಕ್ಕೆ ಹೆಸರು ಗಂಗಾವಳಿ, ಅದು ಆ ಊರಿಗೆ ಗಂಗೊಳ್ಳಿ ಅಂತ ಹೆಸರು ಬಂತು. ಅಂದ್ರೆ ಆ ಸಂದರ್ಭದಲ್ಲಿ ಪೋರ್ಚುಗೀಸರು ಬ್ರಿಟಿಷರು ಡಚ್ಚರು ಅವರೆಲ್ಲ ಅಲ್ಲಿ ನಮ್ಮ ವ್ಯವಹಾರ ಮಾಡ್ತಿದ್ರು, ನಮ್ಮ ವ್ಯವಹಾರ ಅವರು ವಹಿಸ್ಕೊಳ್ತಿದ್ರು, ಎಲ್ಲ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಆ ಹೆಸರಿಗೆ ಗಂಗಾವಳಿ ಇದ್ದ ಗಂಗೊಳ್ಳಿ ಅಂತ ಬಂತು.
1: ಆಯ್ಲಿ ಸರ್. ಸೊ ಇವತ್ತಾದ್ರೂ ನಿಮ್ಮನ್ನು ಕರೆದು ನಾನು ಮಾತಾಡ್ಸೋಕಾಯ್ತಾ, ಖುಷಿ ನನಗೆ. ಯಾಕೆಂದ್ರೆ ಕೇಳುಗರೆ ನಾನು ಯಾವಾಗಲೂ ಅಂದ್ಕೊಳ್ಳೋದು ನಿಸ್ಪೃಹ ವ್ಯಕ್ತಿ ಅಂದರೆ ಆ ವ್ಯಕ್ತಿತ್ವವೇ ಹಾಗೆ ಇದೆ. ಮತ್ತು ಯಾರೇ ಬರುವರು, ಯಾರೇ ಯಾವುದಕ್ಕಾದರೂ ಒಳ್ಳೇದ ಕೆಲಸ ಮಾಡೋರಿದ್ರೆ ಶೆಣೈ ಸರ್ ಅವರು ಅವ್ರನ್ನ ಕರೆದು ಬೆನ್ತಟ್ಟಿ ಪ್ರೋತ್ಸಾಹ ಕೊಡೋದಂತೂ ಸತ್ಯ. ಇದರೊಟ್ಟಿಗೆ ನಮ್ಮ ಕುಂದಾಪುರ ಕನ್ನಡದ ಮೇಲೆ ಅವರಿಗಿರೋ ಪ್ರೀತಿ ಇದೆಯಲ್ಲ, ಅದನ್ನ ಅಂತೂ ಹೇಳಕ್ಕೆ ವರ್ಣಿಸೋಕೆ ಆಗ್ತಿಲ್ಲ. ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕುಂದಾಪುರ ಕನ್ನಡಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಕಾರ್ಯಕ್ರಮಗಳು ಕುಂದಾಪ್ರಭ ಮತ್ತು ನಮ್ಮ ಶೆಣೈ ಸರ್ ಅವರಿಂದನೇ ಆತಿಪ್ಪದು. ಸೊ ಅಷ್ಟು ಪ್ರೀತಿ ಇರುವಂತದ್ದು. ಸೊ ಹಾಂಗಾಗಿ ಶೆಣೈ ಸರ್ ಅವರು ನಮ್ಮ ಯು ಎಸ್ ಶೆಣೈ ಅವ್ರು ನಾವು ಪ್ರೀತಿಯಿಂದ ಕರೆಯೋದು. ಯು ಸುರೇಂದ್ರ ಶೆಣೈ ಗಂಗೊಳ್ಳಿ ಈ ಬಾರಿಯ 20ನೇ ಕನ್ನಡ ಸಾಹಿತ್ಯ ಸಮ್ಮೇಳನ, ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವ ಸಮ್ಮೇಳನಾಧ್ಯಕ್ಷರಾಗಿ ಆಯ್ಕೆಗೊಂಡವರು. ಜೂನ್ 28 ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಯಿಂದ ಶುರುವಾಯ್ತು. ಕುಂಭಾಶಿಯ ಶ್ರೀ ವಿನಾಯಕ ಸಭಾಗ್ರಹ ಅಂದ್ರೆ ನಮ್ಮ ಮಣಿಗುಡಿ ದೇವಸ್ಥಾನದ ಪಕ್ಕದಲ್ಲೇ ಹಾಲ್ ಅಲ್ಲ. ಸೊ ಎಲ್ಲರೂ ಬನ್ನಿ ಸರ್, ಒಂದ್ಸಲ ಎಲ್ಲರನ್ನು ಕರೆದು ಬಿಡಿಯಲ್ಲ ಸರ್ ಅಧ್ಯಕ್ಷರಾಗಿ.
0: ಸಮ್ಮೇಳನದ ಸರ್ವಾಧ್ಯಕ್ಷರಂತ ನಾನು ಕರಿತಾ ಇಲ್ಲ. ಈ ಸಮ್ಮೇಳನದ ನಡೆಸ್ತಿರುವ ಸಾಹಿತ್ಯ ಪರಿಷತ್ತು, ಉಡುಪಿ ಜಿಲ್ಲಾ ಸಾಹಿತ್ಯ ಪರಿಷತ್ತು ಮತ್ತು ಕುಂದಾಪುರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಸಾಹಿತ್ಯಾಸಕ್ತರೆಲ್ಲರೂ ಸಹ ಸಮ್ಮೇಳನದ ಕಾರ್ಯಕ್ರಮ 8 ಗಂಟೆಗೆ ಪ್ರಾರಂಭವಾದರೆ ಸಂಜೆ 5:30 ತನಕ ಇರ್ತದೆ. ಪ್ರತಿಯೊಬ್ಬರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಸಾಹಿತಿಗಳನ್ನು, ಸಾಹಿತ್ಯಾಸಕ್ತರನ್ನು ಮತ್ತು ಎಲ್ಲರನ್ನು ಪ್ರೋತ್ಸಾಹಿಸಬೇಕು. ಮತ್ತು ಪುಸ್ತಕ ಪ್ರದರ್ಶನ ಸಹ ಇರುತ್ತದೆ, ಪುಸ್ತಕಗಳನ್ನು ನೀವು ಕೊಂಡುಕೊಳ್ಬೇಕು ಅಂತ ಆಶಿಸ್ತಾ ನಿಮ್ಗೆಲ್ಲರನ್ನ ಸ್ವಾಗತ ಮಾಡ್ತಾ ಇದ್ದೆ.
1: ಅಕ್ಕ ಎಲ್ಲರೂ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೇದಾಗ್ಲಿ, ಧನ್ಯವಾದಗಳು. ಇನ್ನಷ್ಟು ಆಯುಷ್ಯ ಆರೋಗ್ಯ ಇದೇ ತರ ಚಟುವಟಿಕೆಯಿಂದ ನೀವಿರಿ ಅಂತ ಹೇಳ್ತಾ ಕೇಳುಗ್ರೆ ಮತ್ ಸಿಕ್ವ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಪ್ರಿಯ ಕೇಳುಗ್ರೆ, ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ಈಗ ಜಗದೋದ್ಧಾರನ ಹಾಡು ಕೊಳಲ್ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ರೇಡಿಯೋ ಕುಂದಾಪುರದ ಮುರಳಿ ಗಾನದಲ್ಲಿ ಮಿಶ್ರ ಪಹಾಡಿ ರಾಗದಲ್ಲಿ ಕೊಳಲನ್ನ ನುಡಿಸಲಿಕ್ಕಿದ್ದಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ಕೇಳುಗ್ರೆ, ಈಗ ಮುರುಳಿ ಗಾನವನ್ನ ಕೇಳುವ ಹೊತ್ತು. ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ ಇವರಿಂದ ಕೊಳಲು ವಾದನ, ಭೂಪಾಲಿ ರಾಗದಲ್ಲಿ ಸ್ವಾಗತಂ ಕೃಷ್ಣ.

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ. ಸೂರ್ಯಘರ್.
3: ಪ್ರಿಯ ಕೇಳುಗರೆ, ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ನಾಗಮಂಡಲ ಚಿತ್ರದ ಹಸಿರು ಸೀರೆಯಲ್ಲಿ ಹಾಡು ಕೊಳಲಿನಲ್ಲಿ ನುಡಿಸುತ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ, ಗಂಗೊಳ್ಳಿ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ದೀರಾ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದಬಾರಂದಾಡಿ. ಇವತ್ತಿನ ನಮ್ಮ ಚಿನ್ನರ ಚಿಲಿಪಿಲಿ ಕಾರ್ಯಕ್ರಮದಲ್ಲಿ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಜನ್ನಾಲು ಇಲ್ಲಿನ ಮುದ್ದು ಪುಟಾಣಿಗಳು ನಡೆಸಿಕೊಡುವಂತ ವೈವಿಧ್ಯಮಯ ಕಾರ್ಯಕ್ರಮ. ನಮ್ಮ ಪ್ರೀತಿಯ ಮುದ್ದು ಮಕ್ಕಳೇ, ಕಾರ್ಯಕ್ರಮವನ್ನ ಶುರು ಮಾಡೋಣ ಅಲ್ದಾ?
2: ಎಲ್ಲರಿಗೂ ನಮಸ್ಕಾರ. ರೇಡಿಯೋ ಕುಂದಾಪುರ 89.6 FM ಇವರ ಪ್ರಾಯೋಜಕತ್ವದಲ್ಲಿ ನಡೀತಾ ಇರುವಂತಹ ಚಿಣ್ಣರ ಚಿಲಿಪಿಲಿ ಕಾರ್ಯಕ್ರಮದಲ್ಲಿ ನಮ್ಮ ಶಾಲಾ ಪುಟಾಣಿಗಳು, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಜನ್ನಾಲು ಇಲ್ಲಿನ ಪುಟಾಣಿಗಳು ಕಾರ್ಯಕ್ರಮವನ್ನ ನೀಡಲಿಕ್ಕಿದ್ದಾರೆ. ನಾನು ಶ್ರೀಮತಿ ಬೇಬಿ, ಸಹಶಿಕ್ಷಕಿ. ಈಗ ಕಾರ್ಯಕ್ರಮದ ಮೊದಲನೇ ಅಂಗವಾಗಿ ಗಣಪತಿಯನ್ನ ಸ್ಮರಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ ಪುಟಾಣಿಗಳಾದ ರಿತೇಶ್, ಶ್ರಮಣ್, ತನಿಷಾ ಮತ್ತು ಮಾನ್ವಿತಾ.

ದೇವರನ್ನ ಭಕ್ತಿಯಿಂದ ಪ್ರಾರ್ಥನೆಗೈದಂತಹ ಪುಟಾಣಿಗಳಿಗೆ ಅಭಿನಂದನೆಗಳು. ಇದೀಗ ಒಂದು ದೇಶಭಕ್ತಿ ಗೀತೆಗಾಗಿ ನಿಮ್ಮ ಮುಂದೆ ರಿತೇಶ್, ಮಾನ್ಯ, ಮಾನ್ವಿತ, ಸಮೃದ್ಧಿ, ಶ್ರಮಂತ್ ಮತ್ತು ತನಿಷಾ.

0: ಅಭಿನಂದನೆಗಳು ಪುಟಾಣಿಗಳೇ. ಈಗ ನಮ್ಮ ಶಾಲೆಯ ಬಗ್ಗೆ ಕಿರು ಪರಿಚಯವನ್ನ ಮಾಡಿಕೊಡಲಿದ್ದೇನೆ. ಇಡೂರು ಕೊಂಜಾಡಿ ಗ್ರಾಮದ ಕುಕ್ಕಡ ಶ್ರೀ ಮಲ್ಲಿಕಾರ್ಜುನ ಮತ್ತು ಜನ್ನಾಲು ಶ್ರೀ ಯಕ್ಷೇಶ್ವರಿ ಅಮ್ಮನ ದಿವ್ಯ ಸನ್ನಿಧಿಯಲ್ಲಿರುವ ಶಾಲೆಯೇ ನಮ್ಮ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಜನ್ನಾಲು. ಇದು 1953 ತೋಟದ ಮನೆ ಹೆಬ್ಬಾಗಿಲಿನಲ್ಲಿ ಪ್ರಾರಂಭಗೊಂಡಿತು. ತದನಂತರ ದಿವಂಗತ ಕೊಗ್ಗ ಶಾನುಭಾಗರ ಉಪ್ಪರಿಗೆ ಮನೆಯಲ್ಲಿ ಕೆಲವು ವರ್ಷಗಳ ಕಾಲ ಶಾಲೆ ನಡೆಸಲಾಯಿತು. 1963 ಕುಕ್ಕಡ ಮತ್ತು ಜನ್ನಾಲು ವಿದ್ಯಾಭಿಮಾನಿಗಳ ಫಲವಾಗಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಜನ್ನಾಲು ಎಂಬ ನಾಮಾಂಕಿತದೊಂದಿಗೆ ಈಗ ಇರುವ ಸ್ಥಳಕ್ಕೆ ಶಾಲೆಯು ಸ್ಥಳಾಂತರಗೊಂಡಿತು. ಪ್ರಸ್ತುತ 73 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಈ ಶಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಪಡೆದಿದ್ದಾರೆ. ಇದರ ಮುಖ್ಯೋಪಾಧ್ಯಾಯರಾಗಿ ಶ್ರೀಮತಿ ರೂಬಿಯವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೂ ಸಹಶಿಕ್ಷಕಿಯಾಗಿ ಶ್ರೀಮತಿ ಬೇಬಿಯವರು ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. 2020 ವಜ್ರ ಮಹೋತ್ಸವವನ್ನ ವೈಭವದಿಂದ ಆಚರಿಸಿಕೊಂಡಂತ ನಮ್ಮ ಶಾಲೆ ಮೊನ್ನೆ April 4 ವಾರ್ಷಿಕ ಪ್ರತಿಭಾ ಪುರಸ್ಕಾರವನ್ನು ಕೂಡ ಅದ್ದೂರಿಯಾಗಿ ಆಯೋಜಿಸಿಕೊಂಡಿದ್ದು, ಹಾಗೆ ಶಿಕ್ಷಕಿಯರಾದಂತಹ ನಮ್ಮಿಬ್ಬರಿಗೂ ಕೂಡ ಬೀಳ್ಕೊಡುಗೆ ಸಮಾರಂಭವನ್ನ ವೈಭವೋಪೇತವಾಗಿ ಮಾಡಿರುತ್ತಾರೆ. ಇಲ್ಲಿನ ಗ್ರಾಮಸ್ಥರಿಗೆ ಮತ್ತು ಹಳೆ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ನಾವು ಸದಾ ಚಿರಋಣಿಯಾಗಿದ್ದೇವೆ. ಈಗ ಶ್ರಮಂತ್ 4 ಶಾಲೆಯ ಕುರಿತು ತನ್ನ ಅನಿಸಿಕೆಯನ್ನ ಭಾಷಣದ ಮೂಲಕ ಹೇಳಲಿದ್ದಾನೆ.
1: ಈ ಒಂದು ಸಂಭ್ರಮ ದಿನದಲ್ಲಿ ನನ್ನ ಅನಿಸಿಕೆ ಅಭಿಪ್ರಾಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ನಾನು ಈ ಶಾಲೆಯಲ್ಲಿ 4 ಕಾಲ ವಿದ್ಯೆ ಅಭ್ಯಾಸ ಮಾಡುತ್ತಾ ನನ್ನ ಇಬ್ಬರು ಶಿಕ್ಷಕಿಯರ ಪ್ರೀತಿಗೆ ಪಾತ್ರನಾಗಿದ್ದೇನೆ ಎಂದು ಭಾವಿಸುತ್ತೇನೆ. ನಾನು ಈ ಶಾಲೆಯಲ್ಲಿ ಕಳೆದ ದಿನಗಳು, ನನ್ನ ಶಿಕ್ಷಕಿಯರು ಪಾಠ ಮಾಡಿದ ಕ್ಷಣಗಳು, ಗೆಳೆಯ ಗೆಳತಿಯರ ಜೊತೆ ಆಟವಾಡಿದ ದಿನಗಳು ನನಗೆ ಮರೆಯದ ನೆನಪಿನ ಬುಕ್ತಿಯಾಗಿ ಉಳಿದಿರುತ್ತದೆ. ಕೇವಲ ಮುಂದಿನ ಹುದ್ದೆಗಳಾಗಿ ಬರುವ ಎಲ್ಲಾ ವಿದ್ಯಾರ್ಥಿಗಳನ್ನು ಸಮಾನ ಮನಸ್ಥಿತಿಯಿಂದ ಸ್ವೀಕರಿಸಿ ತಿದ್ದಿ ತೀಡಿ ಬುದ್ಧಿ ಹೇಳಿ ಒಂದು ಸುಂದರ ಮೂರ್ತಿಯನ್ನಾಗಿಸಿದ ಕೀರ್ತಿ ನಮ್ಮೆಲ್ಲ ಶಿಕ್ಷಕಿಯರಿಗೆ ಸಲ್ಲುತ್ತದೆ. ಶಿಕ್ಷಣವು ಹುಲಿಯ ಹಾಲಿದ್ದಂತೆ ಉಳಿದವರು ಗಡ್ಡಿಸಲೇಬೇಕು. ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಆಯುಧ ಎಂದರೆ ಅದು ಶಿಕ್ಷಣ. ಯಾರೂ ಕದಿಯಲು ಆಗದೇ ಇರುವ ಸಂಪತ್ತೆಂದರೆ ಅದು ಶಿಕ್ಷಣ ಮಾತ್ರ. ಮಕ್ಕಳ ಮುಕ್ತ ಮನಸ್ಸುಗಳಲ್ಲಿ ಅಕ್ಷರವು ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲುವ ಏಕೈಕ ಶಿಲ್ಪಿಗಳು ಎಂದರೆ ನಮ್ಮ ಶಾಲಾ ಶಿಕ್ಷಕಿಯರು. ನಮ್ಮ ಶಾಲೆಯಲ್ಲಿ 2 ಶಿಕ್ಷಕಿಯರಿದ್ದಾರೆ, ರೂಬಿ ಮಿಸ್ ಮತ್ತು ಬೇಬಿ ಮಿಸ್. ರೂಬಿ ಶಿಕ್ಷಕಿಯರು ಸುಮಾರು 7 ಕಾಲ ನಮ್ಮ ಶಾಲೆಯಲ್ಲಿ ಸತತವಾಗಿ ಸೇವೆಯನ್ನು ಸಲ್ಲಿಸಿದರು. ಅವರು ನಮಗೆ ಗಣಿತ ಮತ್ತು ಪರಿಸರ ಅಧ್ಯಯನವನ್ನು ಚೆನ್ನಾಗಿ ಪಾಠ ಮಾಡಿದ್ದಾರೆ. ಕಳೆದು ಹೋಗಿದ್ದಕ್ಕೆ ಕೊರಗಬೇಡ, ಬೆಳೆಸುವಾಗ ಮರೆಯಬೇಡ ಎಂದು ತಿಳಿ ಹೇಳಿದ ನನ್ನ ರೂಬಿ ಶಿಕ್ಷಕಿಯರು. ಬೇಬಿ ಶಿಕ್ಷಕಿಯರು 10 ಕಾಲ ನಮ್ಮ ಶಾಲೆಯಲ್ಲಿ ಸತತವಾಗಿ ಸೇವೆ ಸಲ್ಲಿಸಿದರು. ನಮ್ಮ ಭಾಷೆಯನ್ನು ಪ್ರೀತಿಸು, ಬೇರೆ ಭಾಷೆಯನ್ನು ಗೌರವಿಸು ಎಂದು ಹೇಳಿಕೊಟ್ಟರು ಅವರು. ಅವರು ನಮಗೆ ಇಂಗ್ಲಿಷ್ ಮತ್ತು ಕನ್ನಡ ಪಾಠವನ್ನು ಚೆನ್ನಾಗಿ ಅರ್ಥ ಮಾಡಿ ಹೇಳಿಕೊಟ್ಟರು. ಅವರಿಗ ಈ ಒಂದು ಸಂಭ್ರಮದಲ್ಲಿ ನನ್ನ ಅನಿಸಿಕೆ ಅಭಿಪ್ರಾಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ನಾನು ಈ ಶಾಲೆಯಲ್ಲಿ 4 ಕಾಲ ವಿದ್ಯೆ ಅಭ್ಯಾಸ ಮಾಡುತ್ತಾ ನನ್ನ 2 ಶಿಕ್ಷಕಿಯರ ಪ್ರೀತಿಗೆ ಪಾತ್ರನಾಗಿದ್ದೇನೆ ಎಂದು ಭಾವಿಸುತ್ತೇನೆ. ನಾನು ಈ ಶಾಲೆಯಲ್ಲಿ ಕಳೆದ ದಿನಗಳು, ನನ್ನ ಶಿಕ್ಷಕಿಯರು ಪಾಠ ಮಾಡಿದ ಕ್ಷಣಗಳು, ಗೆಳೆಯ ಗೆಳತಿಯರ ಜೊತೆ ಆಟವಾಡಿದ ದಿನಗಳು ನನಗೆ ಮರೆಯದ ನೆನಪಿನ ಬುತ್ತಿಯಾಗಿ ಉಳಿದಿರುತ್ತದೆ. ಕೇವಲ ಮುಂದಿನ ಹುದ್ದೆಗಳಾಗಿ ಬರುವ ಎಲ್ಲಾ ವಿದ್ಯಾರ್ಥಿಗಳನ್ನು ಸಮಾನ ಮನಸ್ಥಿತಿಯಿಂದ ಸ್ವೀಕರಿಸಿ ತಿದ್ದಿ ತೀಡಿ ಬುದ್ಧಿ ಹೇಳಿ ಒಂದು ಸುಂದರ ಮೂರ್ತಿಯನ್ನಾಗಿಸಿದ ಕೀರ್ತಿ ನಮ್ಮೆಲ್ಲ ಶಿಕ್ಷಕಿಯರಿಗೆ ಸಲ್ಲುತ್ತದೆ. ಶಿಕ್ಷಣವು ಹುಳಿ ಹಾಗಿದ್ದಂತೆ ಉಳಿದವರು ಗರ್ಜಿಸಲೇಬೇಕು. ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಆಯುಧ ಎಂದರೆ ಅದು ಶಿಕ್ಷಣ. ಯಾರೂ ಕದಿಯಲು ಆಗದೇ ಇರುವ ಸಂಪತ್ತೆಂದರೆ ಅದು ಶಿಕ್ಷಣ ಮಾತ್ರ. ಮಕ್ಕಳ ಮುಗ್ಧ ಮನಸ್ಸುಗಳಲ್ಲಿ ಅಕ್ಷರ ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲುವ ಏಕೈಕ ಶಿಲ್ಪಿಗಳು ಎಂದರೆ ನಮ್ಮ ಶಾಲಾ ಶಿಕ್ಷಕಿಯರು. ನಮ್ಮ ಶಾಲೆಯಲ್ಲಿ 2 ಶಿಕ್ಷಕಿಯರಿದ್ದಾರೆ, ರೂಬಿ ಮಿಸ್ ಮತ್ತು ಬೇಬಿ ಮಿಸ್. ರೂಬಿ ಶಿಕ್ಷಕಿಯರು ಸುಮಾರು 7 ಕಾಲ ನಮ್ಮ ಶಾಲೆಯಲ್ಲಿ ಸತತವಾಗಿ ಸೇವೆಯನ್ನು ಸಲ್ಲಿಸಿದರು. ಅವರು ನಮಗೆ ಗಣಿತ ಮತ್ತು ಪರಿಸರ ಅಧ್ಯಯನವನ್ನು ಚೆನ್ನಾಗಿ ಪಾಠ ಮಾಡಿದ್ದಾರೆ. ಕಳೆದು ಹೋಗಿದ್ದಕ್ಕೆ ಕೊರಗಬೇಡ, ಗಳಿಸುವಾಗ ಮರೆಯಬೇಡ ಎಂದು ತಿಳಿ ಹೇಳಿದ ನನ್ನ ರೂಬಿ ಶಿಕ್ಷಕಿಯರು. ಬೇಬಿ ಶಿಕ್ಷಕ

0: ವರ್ಷಗಳ ಕಾಲ ನಮ್ಮ ಶಾಲೆಯಲ್ಲಿ ಸತತವಾಗಿ ಸೇವೆ ಸಲ್ಲಿಸಿದರು. ನಮ್ಮ ಭಾಷೆಯನ್ನು ಪ್ರೀತಿಸು, ಬೇರೆ ಭಾಷೆಯನ್ನು ಗೌರವಿಸು ಎಂದು ಹೇಳಿಕೊಟ್ಟರು ಅವರು. ಅವರು ನಮಗೆ ಇಂಗ್ಲಿಷ್ ಮತ್ತು ಕನ್ನಡ ಪಾಠವನ್ನು ಚೆನ್ನಾಗಿ ಅರ್ಥ ಮಾಡಿ ಹೇಳಿಕೊಟ್ಟವರು. ಅವರಿಬ್ಬರ ಮೃದುವಾದ ಮನಸ್ಸು, ಅವರಿಬ್ಬರು ಆಡುವಂತ ಮಾತು ನಮ್ಮ ಮಕ್ಕಳು ಎಂದು ಪ್ರೀತಿಯಿಂದ ಹೇಳಿಕೊಳ್ಳುತ್ತಿದ್ದರು. ಅಮ್ಮನ ಸ್ಥಾನದಲ್ಲಿ ನಿಂತು ರುಚಿ ರುಚಿಯಾಗಿ ಅಡುಗೆ ಮಾಡಿದ ಸಾಕು ದೊಡ್ಡಮ್ಮ ಅವರ ತುತ್ತಿನ ಸವಿ ನೆನಪು ಸದಾ ನನ್ನ ಮನದಲ್ಲಿ ಉಳಿಯಲಿ. ಹಾಗೆ ಅಂಗನವಾಡಿ ಟೀಚರ್ ನಿನಜಾ ಮಿಸ್, ಅನಿತಾ ಮಿಸ್ ಇವರು ಕೂಡ ವಿದ್ಯೆಯನ್ನು ನೀಡಿದ್ದಾರೆ. ಅವರೆಲ್ಲರ ನೆನಪು ನಮ್ಮ ಮನದಲ್ಲಿ ಉಳಿಯಲಿ. ನಮ್ಮ ಶಿಕ್ಷಕಿಯರು ಮುಂದೆ ಹೋಗುವಂತ ಶಾಲೆಯಲ್ಲಿ ನಮ್ಮಂತ ಮಕ್ಕಳಿಗೆ ಅವರಿಂದ ಹೆಚ್ಚಿನ ಶಿಕ್ಷಣ ಸಿಗಲಿ ಎಂದು ನನ್ನ ಆರಾಧ್ಯ ದೇವನಾಗಿರುವಂತ ಶ್ರೀ ಮಲ್ಲಿಕಾರ್ಜುನೇಶ್ವರ ಸ್ವಾಮಿ ಹಾಗೂ ಶ್ರೀ ಯಕ್ಷೇಶ್ವರಿ ದೇವಿಯು ಅನುಗ್ರಹವನ್ನು ನೀಡಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಜನ್ನಾರ ಶಾಲೆಯ ಸವಿ ನೆನಪು ನಮ್ಮ ನಿಮ್ಮ ಮನದಲ್ಲಿ ಸದಾ ಉಳಿಯಲಿ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಎಲ್ಲರಿಂದ ನನ್ನ ಶಿಕ್ಷಕಿಯರಿಗೆ ಜೋರಾದ ಚಪ್ಪಾಳೆ ಬರಬೇಕು.
1: ನಿನ್ನ ಪ್ರೀತಿ ತುಂಬಿದ ಮಾತುಗಳಿಗೆ ನಮ್ಮ ಕಣ್ಣ ಹನಿಗಳೇ ಕಾಣಿಕೆ ಕಂದ. ಅಭಿನಂದನೆಗಳು ಮಗು. ಈಗ ಒಂದು ಇಂಗ್ಲಿಷ್ ಸ್ಕಿಟ್ ಅನ್ನ ನಿಮ್ಮ ಮುಂದೆ ಪ್ರದರ್ಶನ ಮಾಡಲಿಕ್ಕಿದ್ದಾರೆ ನಮ್ಮ ಶಾಲೆ ಪುಟಾಣಿಗಳಾದ ಸಾನಿಧ್ಯ, ಸಮೃತ್, ಶ್ರೇಯಸ್ ಮತ್ತು ತನಿಷಾ. ಹೋಮ್ಲೆಸ್ ಸ್ಪ್ಯಾರೋ. ಇಟ್ ವಾಸ್ ದಿ ಎಂಡ್ ಆಫ್ ದಿ ಸಮರ್ ಸೀಸನ್. ಅ ಲಿಟಲ್ ಸ್ಪ್ಯಾರೋ ಹೂ ವಾಸ್ ಹೋಮ್ಲೆಸ್ ವಾಸ್ ಸರ್ಚಿಂಗ್ ಅ ಟ್ರೀ ಟು ಬಿಲ್ಡ್ ಅ ನೆಸ್ಟ್.

0: ಆ ಹರಿಯನ್ನ ಭಕ್ತಿಭಾವದಿಂದ ಕರೆದಂತಹ ರಿತೇಶ್ವರನಿಗೆ ಅಭಿನಂದನೆಗಳು. ಈಗ ನಮ್ಮ ಶಾಲಾ ಪುಟಾಣಿಗಳಿಂದ ಪನ್ನದಾಸಿ ನಾಟಕ. ಮೇವಾರದ ಮನೆ ಮನೆಯಲ್ಲೂ ಪ್ರಸಿದ್ಧಿಯಾಗಿರುವಂತಹ ಪನ್ನೆ ತನ್ನ ಸಾಕು ಮಗನಿಗಾಗಿ ಹೆತ್ತ ಮಗನನ್ನೇ ಬಲಿ ಕೊಟ್ಟು ತನ್ನ ರಾಜ್ಯವನ್ನ ಉಳಿಸಿಕೊಂಡವಳು. ಈ ಪನ್ನದಾಸಿ ನಾಟಕದಲ್ಲಿ ಪನ್ನೆಯಾಗಿ ಮಾನ್ಯ 5ನೇ ತರಗತಿ, ಚಂದ್ರಿಕೆಯಾಗಿ ಮಾನ್ವಿತ 5ನೇ ತರಗತಿ, ವನವೀರನಾಗಿ ಸಮೃದ್ಧಿ 5ನೇ ತರಗತಿ, ಭೋಲಾ ಸಿಂಗ್ನ ಪಾತ್ರದಲ್ಲಿ ರಿತೇಶ್ 5ನೇ ತರಗತಿ, ಚಂದನನಾಗಿ ಶ್ರಮಂತ್ 4ನೇ ತರಗತಿ, ಉದಯಸಿಂಹನಾಗಿ ತನಿಷಾ 4ನೇ ತರಗತಿ, ಸಖಿ ಮತ್ತು ಮಾಲಿನಿ ಇವರಿಬ್ಬರ ಪಾತ್ರದಲ್ಲಿ ಸಾನ್ನಿಧ್ಯ 3ನೇ ತರಗತಿ. ಈ ಒಂದು ಐತಿಹಾಸಿಕ ಚಾರಿತ್ರಿಕ ನಾಟಕ, ಪ್ರತಿ ತಾಯಿಯ ಕರುಳನ್ನು ಮುಟ್ಟುವಂತಹ ನಾಟಕ ಪನ್ನದಾಸಿ ನಾಟಕ ಇದೀಗ ನಿಮ್ಮ ಮುಂದೆ.
1: ಯುದ್ಧದ ಅಭ್ಯಾಸ ಮಾಡುವಾಗ ಕೈ ಮೇಲೆಲ್ಲ ಹೊಡೆಯಬಾರದು. ಓಹೋ, ಬಹಳ ವೀರನಯ್ಯ ನೀನು, ಯುದ್ಧ ಮಾಡಬೇಕು ಆದರೆ ಮೈ ಕೈಗೆಲ್ಲ ತಾಗಬಾರದು. ಚೆನ್ನಾಗಿದೆ ಚೆನ್ನಾಗಿದೆ. ಹಾಗೆ ನಾನು ಸ್ವಗತ್ಯವಿಲ್ಲ ರಾಜಕುಮಾರರೇ, ಧರ್ಮಕ್ಕೆ ಮೀರಿ ಹೊಡೆಯಬಾರದೆಂದೇ ಅಷ್ಟೇ.
2: ಅಮ್ಮ ಅಮ್ಮ, ಚಂದನ್ ನನ್ನನ್ನು ಕೊಲ್ಲುತ್ತಿದ್ದಾನೆ.
3: ಚಂದನ್ ಚಂದನ್ ನಿಲ್ಲಿಸು, ತಡೆ. ಉದಯ ಸುಮ್ಮನಿರು, ನೀನಿನ್ನು ಆ ದರಿದ್ರನೊಡನೆ ಆಟವಾಡಲು ಹೋಗಬೇಡ.
2: ಅಮ್ಮ, ಚಂದನ್ ಬಹಳ ಕೆಟ್ಟವನು. ನೀನೀಗಲೇ ಅವನನ್ನು ಕರೆದು ನನ್ನ ಕಾಲುಗಳ ಮೇಲೆ ಬಿದ್ದು ತಪ್ಪಾಯ್ತೆನ್ನಲು ಹೇಳಬೇಕು.
3: ಇರಲಿ, ನೋಡುತ್ತಿರು. ಚಂದನ್ ಚಂದನ್ ಚಂದನ್.
4: ಅಕ್ಕ, ಏತಕ್ಕೆ ಚಂದನ್ ಕೈಯೆಲ್ಲ ರಕ್ತ ಸಿಕ್ತವಾಗಿ ನೋವಿನಿಂದ ನರಳುತ್ತಿದ್ದಾನೆ. ಈಗ ತಾನೇ ಶುಚಿಗೊಳಿಸಿ ಔಷಧ ಹಚ್ಚಿ ಬಂದೆ. ಅಭಾ, ಏನು ಮಕ್ಕಳಿವರು?
2: ಆಗಬೇಕು ಆಗಬೇಕು. ಮತ್ತೇಕೆ ಈ ಉದಯನೊಡನೆ ಕತ್ತಿ ಉದ್ದವನಿಗೆ? ಉದಯನ ಪರಾಕ್ರಮದೆದುರು ಚಂದನ್ ಪರಾರಿ.
4: ಚಂದನ್ ಎಲ್ಲೂ ಓಡಿ ಹೋಗಿಲ್ಲ. ಅಮ್ಮ ಬಿಡು ಉದಯನನ್ನು, ಕೊಡು ಅವನ ಕೈಗೆ ಕತ್ತಿಯನ್ನು. ಬಲಗೈನ ಹೋದರೆ ಏನಾಯ್ತು? ಎಡಗೈಯಿಂದಲೇ ಕಾದುವೆನು. ಎಲ್ಲಿ?
3: ಹಾ ಹಾ, ಸಾಕು ಸಾಹಸ. ಚಂದನ್ ಜಾಗ್ರತೆ, ಉದಯನ ತಂಟೆಗೆ ಏನಾದ್ರೂ ಬಂದಿಯೇ? ಜಾಕೆ,
4: ಇದೇನಂತ ವಿಚಿತ್ರವಾಗಿ ನಿನ್ನ ರೀತಿ ತಪ್ಪು ಮಾಡಿದವನು ಉದಯ. ಬೈಗುಳ ಕೇಳುವುದು
3: ಸುಮ್ಮನಿರು ಚಂದಿಕೆ. ಚಂದನ್ ಹೋಗು, ದಿನ ಕಳೆದಂತೆ ನಿನ್ನ ಕೆಚ್ಚು ಹೆಚ್ಚುತ್ತಿದೆ.
5: ನಾನೇನಮ್ಮ ತಪ್ಪು ಮಾಡಿದ್ದು? ನಿನಗೆ ಯಾವಾಗಲೂ ನಾನೇ ಕೆಟ್ಟವನು, ನಿನ್ನ ಉದಯ ಮಾತ್ರ ಬಹಳ ಒಳ್ಳೆಯವನು.
3: ಹಲ್ಲುಡಿದು ಮಾತನಾಡು, ಯಾರ ದೂರದಲ್ಲಿ ಈ ಉತ್ತರ ತಂದದ ಮಾತುಗಳು?
4: ಅಕ್ಕ
3: ಬಿಡು ಚಂದ್ರಿಕೆ, ಬಾಡಾವ ಇನ್ನೊಮ್ಮೆ ಉದಯದ ಸನ್ನತ್ತಿ ನೋಡು, ಹಲ್ಲು ಮುರಿದು ಕೈ ಕೊಡುತ್ತೇನೆ.
2: ಅಮ್ಮ ಜಾಗ್ರತೆ, ಚಂದನ್ ನನ್ನ ತಮ್ಮ, ಅವನನ್ನು ನನ್ನ ದೂರಿನಲ್ಲಿ ಯಾರೂ ಹೊಡೆಯಲಾರದು. ನೋಡೋಣ ಯಾರು ನಿನ್ನನ್ನು ಹೊಡೆಯುತ್ತಾರೋ. ಬರಲಿ ಮುಂದಕ್ಕೆ ಬಾ ಚಂದನ್, ಇವರೆಲ್ಲ ಕೆಟ್ಟವರು, ನಾವು ಇಲ್ಲಿರುವುದೇ ಬೇಡ. ಉದ್ಯಾನವನಕ್ಕೆ ಹೋಗೋಣ.
4: ಬಾ.

0: ಏನನ್ನ ಬೇಕು ಇದಕ್ಕೆ? ಅವರ ರಾಜ್ಯದಲ್ಲಿ ಯುದ್ಧವಾಗುವುದು ಸಂಧಿಯಾಗುವುದು ಎಷ್ಟು ಬೇಗ.
1: ಅದಕ್ಕಾಗಿ ಅಲ್ಲ ಬೇರಕ್ಕ, ಮಕ್ಕಳ ರಾಜ್ಯವು ಮಮತೆಯಿದ್ದವರು ಎಂದು ಬಲ್ಲವರೆನ್ನುವುದು ಅದಿರಲಿ. ನೀನಾದರೂ ಎಂತಹ ತಾಯಿಯೋ, ನಿನ್ನ ಮಗ ಚಂದ್ರನಿಗಿಂತಲೂ ಅನ್ಯರ ಕೂಸು ಈ ಉದಯನೇ.
0: ಚಂದ್ರಿಕೆ, ಅನ್ಯರ ಕೂಸು ಹಾಗಂದದಿರು. ಸತ್ತು ಸ್ವರ್ಗದಲ್ಲಿರುವ ಸಂಗ್ರಾಮ ಸಿಂಹರ ಆತ್ಮ ಸುಟ್ಟು ಹೋದೀತು. ಸಾಯುವ ಕೊನೆಗಳಿಗೆಯಲ್ಲಿ ಪನ್ನೆ ಈ ಮಗು ದಿಕ್ಕಿಲ್ಲದುದಾಯಿತು. ಇದನ್ನು ನಿನ್ನದೆಂದೇ ಕಾಪಾಡಿತು ಎಂದು ನನ್ನ ಕೈ ಮೇಲಿಟ್ಟು ಸ್ವರ್ಗವಾಸಿಗಳಾದರು. ನನ್ನ ಸ್ವಾಮಿ ಸಂಗ್ರಾಮ ಸಿಂಹರು ನನಗೊಪ್ಪಿಸಿ ಹೋದ ಈ ಉದಯನನ್ನು ನನ್ನ ಚಂದನನಿಗಿಂತ ಹೆಚ್ಚಿನ ಜಗನ್ನದಿಂದ ಕಾಯುತ್ತಿರುವೆನು.
1: ನೀನೇನೋ ಕಾಯುತ್ತಿರುವೆ ಅಕ್ಕ, ಆದರೆ ಆ ಮಹಾದೇವನ ಇಚ್ಛೆ ಏನಿದೆಯೋ?
0: ನಿಲ್ಲಿಸಬೇಡ ಚಂದ್ರಿಕೆ, ನನಗೆಲ್ಲ ತಿಳಿದಿದೆ. ಈ ಅರಮನೆಯಲ್ಲಿ ಉದಯನ ವಿರುದ್ಧ ಏನೆಲ್ಲಾ ಕಾರಸ್ಥಾನಗಳು ನಡೆಯುತ್ತಿದೆಯೋ ಅವೆಲ್ಲವನ್ನು ನಾನು ತಿಳಿದಿರುವೆನು. ಉದಯನನ್ನು ಕಡೆಗಾಣಿಸಿ ಅವನ ಹಕ್ಕಿನ ಸಿಂಹಾಸನವನ್ನೇರುವ ಹಂಬಲ.
1: ಅಕ್ಕ, ಸಟ್ಟಿಯಾಗಿ ಮಾತನಾಡಿದೆ. ಈ ಅರಮನೆ ಅಂತಃಪುರದಲ್ಲಿ ಕಂಬ ಕಂಬಗಳಿಗೂ ಕಿವಿಗಳಿವೆ.
0: ಬಿಡು ಚಂದ್ರಿಕೆ, ನಾನಾಗಿ ಹೆದರಬೇಕು? ಏತಕ್ಕಾಗಿ ಹೆದರಬೇಕು?
1: ಅಕ್ಕ, ಸಾವಧಾನದಿಂದ ನಡೆಯದಿದ್ದಲ್ಲಿ ಸರ್ವನಾಶವಾಗಿತ್ತು. ಆ ವನವೇಗರು
0: ಏನನ್ನು ಸಾಧಿಸಲಾರನು. ದೃಢ ನಿರ್ಧಾರದಿಂದ ವನವೀರನನ್ನು ಎದುರಿಸುವೆನು. ಸಮಯ ಬಂದರೆ ನನ್ನ ಹೊಟ್ಟೆ ಕರುಳನ್ನು ಕತ್ತರಿಸಿಕೊಟ್ಟಾದರೂ ಕುಮಾರನನ್ನು ಉರುಳಿಸಿಕೊಳ್ಳುವೆನು. ಹೋಗು ಚಂದ್ರಿಕೆ, ನಿನಗೊಪ್ಪಿಸಿದ ಕೆಲಸದ ಬಗ್ಗೆ ಎಚ್ಚರಲಿ. ನಿನಗೆ ಸಿಗುವ ಗುಟ್ಟಿನ ವಿಚಾರಗಳ ವರದಿಯನ್ನು ತಪ್ಪದೆ ಕಳುಹಿಸುತ್ತಿರು. ಈ ತರಕಾರಿ ಮಾರುವವಳ ವೇಷ ನಿನಗೆ ಚೆನ್ನಾಗಿ ಒಪ್ಪುವುದು.
1: ಧನ್ಯ ಅಕ್ಕ, ನೀನೇ ಧನ್ಯ. ನಿನ್ನ ಇಚ್ಛೆ ಈಡೇರಿ, ನಾನಿಂದು ಬರುತ್ತೇನೆ.
0: ಆಯ್ತು ಚಂದ್ರಿಕೆ. ಯಾರ ಇಚ್ಛೆ? ಎಲ್ಲವೂ ಅವನ ಇಚ್ಛೆ. ದೇವ, ನಿನ್ನೇ ನಂಬಿರುವೆನು. ನನ್ನ ಆತ್ಮಕ್ಕೆ ಬಲ ನೀಡು. ಸ್ವಾಮಿ ಕಾರ್ಯದಲ್ಲಿ ಹಿಂದೆ ನೀಡದಂತೆ ನನ್ನಲ್ಲಿ ಬಲ ತುಂಬು.
1: ತರಕಾರಿ ಬೆಳೆ

0: ಬೇಗ ಕೊಳ್ಳಿರಿ ಬೆಂಡೆಕಾಯಿ, ಬೇಗ ಕೊಳ್ಳಿರಿ ಬೆಂಡೆಕಾಯಿ, ತರಕಾರಿ ಬೇಕಾ ತರಕಾರಿ.
1: ಚಂದ್ರಿ ಚಂದ್ರಿ ಚಂದ್ರಿಕೆ, ಓ ಚಂದ್ರಿಕೆ,
0: ಯಾರದು ನಡು ಬೀದಿಯಲ್ಲಿ ನನ್ನ ಹೆಸರು ಕರೆಯುವುದು?
1: ಚಂದ್ರಿ ಚಂದ್ರಿಕೆ,
0: ಓ ನೀನು ಸರದಾರರು?
1: ಹೌದು ಹೌದು, ನಾನು ಭೋಳಾ ಸಿಂಗ್, ಸಾವಿರ ಸಿಪಾಯಿಗಳ ಸರದಾರ, ಮಹಾರಾಣ ವನವೀರರ ಆಪ್ತ ಮಿತ್ರ.
0: ಸರದಾರರೇ, ವನವೀರರು ಮಹಾರಾಣರಾದುದು ಹೇಗೆ?
1: ಚಂದವಾಗಿದ ಪ್ರಶ್ನೆ. ಮಹಾರಾಣ ಸಂಗ್ರಾಮ ಸಿಂಹರು ಮೃತಪಟ್ಟಿರುವುದು ನಿನಗೆ ತಿಳಿದೆಯಷ್ಟೇ?
0: ಹೌದು.
1: ಸಂಗ್ರಾಮ ಸಿಂಹರ ಮರಣ ನಂತರ ಮೇವಾಡದ ರಾಜ್ಯವನ್ನಾಳುತ್ತಿರುವುದು ವನವೀರರಲ್ಲವೇ?
0: ಆದರೆ ವನವೀರರು ಕುಮಾರ ಉದಯ ಸಿಂಹರ ಹೆಸರಿನಲ್ಲಿ ಅವರ ರಕ್ಷಕರಾಗಿದ್ದು ರಾಜ್ಯವಾಳುತ್ತಿರುವುದಲ್ಲವೇ?
1: ಚಂದ್ರಿ, ನೀನಾದ್ದರಿಂದ ಮಾತ್ರ ಹೇಳುತ್ತಿರುವೆನು. ಸದ್ಯದಲ್ಲೇ ವನವೀರರು ಮಹಾರಾಣರಾಗುವರು. ನಾನು ಈ ಭೋಲಾ ಸಿಂಗ್ ಅವರ ಮುಖ್ಯ ಸೇನಾಪತಿ. ನೀ ಆಗ ಚಂದ್ರಿಕೆ, ನನ್ನ ಚಂದ್ರಿ.
0: ಹಾ ಹಾ, ಸಾಕು ಸಾಕು ಇದೆಲ್ಲ. ಎಂದು ಉದಯ ಸಿಂಹರು ಜೀವಂತವಿರುವಾಗ ಎಲ್ಲ ಆಗಲಾರದ ಮಾತುಗಳೇ. ಸಾಯುವ ಅಣ್ಣನಿಗೆ ವನವೀರರು ಮಾತು ಕೊಟ್ಟಿದ್ದರಂತೆ. ಕುಮಾರ ಉದಯ ಸಿಂಹರು ನೆರೆದು ದೊಡ್ಡವರಾಗುವವರೆಗೆ ಮಾತ್ರ ಅವರ ಹೆಸರಿನಲ್ಲಿ ರಾಜ್ಯವನ್ನು ನಡೆಸಿಕೊಂಡು ಹೋಗುವೆ ಎಂದು.
1: ಸರಿ, ತಪ್ಪಿಲ್ಲ. ನೆರೆದು ದೊಡ್ಡವರಾಗದಿದ್ದರೆ
0: ರಾಜಯೋಗ್ಯವಾದ ಉಪಚಾರಗಳಿಂದ ಆರೋಗ್ಯ ಹೊಂದುತ್ತಿರುವ ಉದಯ ಸಿಂಹರು ನೆರೆದು ದೊಡ್ಡವರಾಗಲಾರರೆ?
1: ಚಂದ್ರಿಕೆ, ಈ ಸೊಪ್ಪು ನಿನ್ನ ತಲೆ ಮೇಲಿಟ್ಟುಕೊಂಡು ತಿರುಗಿ ತಿರುಗಿ ನಿನ್ನ ಮೆದುಳು ಕೂಡ ಸಪ್ಪೆಯಾಗಿ ಹೋಗಿದೆ. ಯಾರಿಗೂ ಹೇಳಬೇಡ, ಸದ್ಯದಲ್ಲೇ ವನವೀರರು ಉದಯ ಸಿಂಹರನ್ನು ಮುಗಿಸಿ ಮಹಾರಾಣರಾಗುವರು. ನಾನು ಪ್ರಧಾನ ಸೇನಾಪತಿ, ನೀನು ನನ್ನ ರಾಣಿಯಾಗುವೆ. ಈ ತರಕಾರಿಯ ಉಟ್ಟಿಯ ಬದಲು ನಿನ್ನ ತಲೆಯ ಮೇಲೆ ಕಿರೀಟ.
0: ಸರಿ ಸರಿ, ಹಾಗಾದ್ರೆ ನಾನಂದ್ರೆ ನಿಮ್ಗೆ ಅಷ್ಟಿಷ್ಟನಾ?
1: ಹೌದು ಚಂದ್ರಿ.
0: ಒಂದು ಚಿಕ್ಕ ಪರೀಕ್ಷೆ, ಬನ್ನಿ ಇಲ್ಲಿ.
1: ಬಂದೆ.
0: ಕುಳಿತುಕೊಳ್ಳಿ. ಅಯ್ಯೋ ಹಾಗಲ್ಲ, ಪದ್ಮಾಸನ ಹಾಕಿ ಕುಳಿತುಕೊಳ್ಳಿ. ಕಣ್ಣು ಮುಚ್ಚಿಕೊಳ್ಳಿ.
1: ಮುಚ್ಚಿದೆ.
0: ಅಯ್ಯೋ ಹಾಗಲ್ಲ, ಸರಿ ಮಾಡಿ ಕಣ್ಣು ಮುಚ್ಚಿಕೊಳ್ಳಿ. ಒಂದು ಕೈ ಎದೆ ಮೇಲೆ
1: ಇಟ್ಟೆ,
0: ಇನ್ನೊಂದು ಕೈಯನ್ನು ಮುಂದೆ ಚಾಚಿ.
1: ಚಾದ್ದೆ.
0: ಕಣ್ಣು ಕಾಲಿಲ್ಲ ಶಿವನೇ, ಧರ್ಮ ಕೊಡಿ ತಾಯಿ, ಧರ್ಮ ಕೊಡಿ. ಕಣ್ಣು ಕಾಲಿಲ್ಲ ಶಿವನೇ, ಧರ್ಮ ಕೊಡಿ ತಾಯಿ, ಧರ್ಮ ಕೊಡಿ.
1: ಚಂದ್ರಿ ಚಂದ್ರಿಕೆ, ಓ ಚಂದ್ರಿಕೆ, ನಿಲ್ಲೇ. ಬೋಲಾ ಬೋಲಾ, ಏ ಬೋಲಾ ಮಹಾರಾಣ, ಎಲ್ಲಿದ್ದಿ ಅಷ್ಟು ಹೊತ್ತು?
0: ಇಲ್ಲ ಬಿಬ್ಬಿ ಬಿಬ್ಬಿ, ಇದೆ ಬಾಗಿನಲ್ಲಿ.
1: ಭಿಕ್ಷೆ ಬೇಡುತ್ತಿದ್ದೆ ಏನೋ?
0: ಹಾ ಹೌದು ಹೌದು. ಹಾ ಇಲ್ಲ ಇಲ್ಲ ಇಲ್ಲ,
1: ಹೋಗಲಿ ಬಿಡು. ಏನಾದರೂ ಸುದ್ದಿ ಇದೆಯೋ?
0: ಇಲ್ಲ ಮಹಾರಾಣ, ಮೇವಾರದ ರಜಪೂತರೆಲ್ಲರೂ ತಮ್ಮನ್ನೇ ನಿಜವಾದ ರಾಣರೆಂದು ನಿಶ್ಚಯಿಸಿಕೊಂಡಿರುವರು.
1: ಹಾ ನಿಜವೇ?
0: ಹಾ ನಿಜ, ಜನರೆಲ್ಲರೂ ಕೂಗುತ್ತಿದ್ದಾರೆ.
1: ಏನೆಂದು?
0: ಹಾಲು ಹಸುಳೆ ಉದಯನಿಗೆ ಪಟ್ಟ ವನವೀರರೇ ಮೇವಾರದ ಮಹಾರಾಣರು ಎಂದು.
1: ಮುಂದೆ
0: ಈಗಿದ್ದೀರಲೇ ಮೇವಾರದ ಸಿಂಹಾಸನವನ್ನೇರುವುದು, ನೀವೇ ಮಹಾರಾಣರೆಂದು ಘೋಷಿಸುವುದು,
1: ಸ್ವಾಮಿ ಭಕ್ತ ಸರದಾರರುಗಳು ಮುನಿದರೆ
0: ಮುಗಿಸಿ ಬಿಡುವುದು, ಮತ್ತೆ ಈ ಭೋಲಾ ಸಿಂಗ್ ಇರುವುದು.
1: ಅದೆಲ್ಲ ಸರಿ, ಆದರೆ ಬನ್ನೆ ಆ ದಾಸಿ ಉದಯನನ್ನು ಕಣ್ಣಲ್ಲಿ ಎಣ್ಣೆ ಹಾಕಿಕೊಂಡು ಕಾಯುತ್ತಾ ಇದ್ದಾಳಲ್ಲ.
0: ಹಾ, ಈ ಭೋಲಾನ ಕೈ ಗೊತ್ತಿಲ್ಲ ಅವಳಿಗಿನ್ನು. ಅವಳ ಬಳಿಯಲ್ಲೇ ಒಬ್ಬಳು ಗೂಢಚಾರಣಿಯನ್ನು ಬಿಟ್ಟಿದ್ದಾನೆ. ಮಾಲಿನಿ, ಏನಾದರೂ ಹೊಸ ಸುದ್ದಿ?
2: ಸಂಜೆ ವಿಹಾರಕ್ಕಾಗಿ ಉದಯ ಸಿಂಹರು ಚಂದನರು ದಾಸಿಯ ಬಳಡನೆ ಉಪವನಕ್ಕೆ ಹೋಗಿರಲು.
1: ಮತ್ತೆ ಆ ಪನ್ನೆ
2: ರಾಜಮಾನಿನಲ್ಲಿ ಏನೋ ಕಾರ್ಯಮಗ್ನಾಗಿರುವರು.
1: ಸರಿ, ನೀನಿನ್ನು ಹೋಗಬಹುದು.
2: ಆಜ್ಞೆ.
1: ಭೋಲಾ, ಉದಯ ಸಿಂಹನನ್ನು ಕೊಲ್ಲಿಸುವ ಏರ್ಪಾಡು ಮಾಡು. ಯಾರಿಗೂ ಸಂಶಯ ಬರಬಾರದು. ದೊಡ್ಡ ರೊಕ್ಕದ ತೈಲಿಯೊಂದನ್ನು ಕೊಂಡೊಯ್ದು ಪಂಜರದ ಕಾವಲುಗಾರ ಕೋಪಾಲನಿಗೆ ಕೊಡು. ಗುಟ್ಟಾಗಿರಲಿ, ಮಕ್ಕಳು

0: ಅಮ್ಮ ಅಯ್ಯೋ ಹುಲಿ ಕೂಗುವ ಶಬ್ದ ಅದೇಗೆ ಆ ರೀತಿ ಬಂದ್ರುವೆ? ಹುಲಿ ಬಂದರೆ ಏನಾಯ್ತು? ನಮ್ಮಲ್ಲಿ ಶಬ್ದಗಳಿಲ್ಲವೇ? ಅಯ್ಯೋ ಹುಲಿ ಹುಲಿ, ಅಯ್ಯೋ ಅಮ್ಮ ಹುಲಿ ಹುಲಿ, ಅಯ್ಯೋ ಅಮ್ಮ ಹುಲಿ ಹುಲಿ, ಅಯ್ಯೋ ಅಮ್ಮ ಹುಲಿ ಹುಲಿ.
1: ಎಲ್ಲವೂ ಅವನ ಹೆಚ್ಚೆ. ಅದನ್ನು ಮೀರಲು ನೀನಾರು ನಾನಾರು? ನಾನು ನನ್ನ ಕರ್ತವ್ಯವನ್ನಷ್ಟೇ ಮಾಡಿರುವೆನು. ಮಕ್ಕಳನ್ನು ಕರೆದುಕೊಂಡು ಅರಮನೆಗೆ ಹೋಗಿ ಈ ಮೃಗಾಲಯದ ಪಂಜರದೊಳಗಿದೆ ಈ ಹುಲಿ ಹೇಗೆ ತಪ್ಪಿಸಿಕೊಂಡಿತೋ ನೋಡಬೇಕಾಗಿದೆ.
0: ಅಬ್ಬಾ ಎಂತ ಹುಲಿ, ಅದರ ಹಲ್ಲುಗಳೇ! ಹತ್ತಿರ ಹೋಗದಿರು. ಏನು ವೀರನಪ್ಪ ನೀನು, ಸತ್ತ ಹುಲಿ ಇನ್ನು ಕೊಚ್ಚುವುದುಂಟೆ?
1: ಸುಮ್ಮನಿರು ಚಂದನ್, ಕತ್ತಲೆ ಎದ್ದು ಹೋಗಿರಿ.
0: ಆಯ್ತು ತಾಯಿ.
1: ಮೇವಾರದ ಮನೆತನದ ಮೊಳಕೆ ಮರವಾಗಿ ಬೆಳೆದು ಫಲ ನೀಡುವ ತನಕ ಅದರ ಮೈಗಾವನಾಗಿ ನಿಲ್ಲುವೆನು. ಪ್ರಭೋ ನನಗೆ ಶಕ್ತಿ ನೀಡು.
0: ಪನ್ನೆ ವನವೀರ.
2: ವನವೀರ ಮಹಾರಾಣರಿಗೆ ಬದಲು ಬರೇ ವನವೀರ. ಶಾಂತಂ ಪಾಪಂ ಶಾಂತಂ ಪಾಪಂ.
3: ಪನ್ನೆ ಕುಮಾರನನ್ನು ಕಾಪಾಡಿದ ಬಗ್ಗೆ ಕೃತಜ್ಞತೆಗಳು.
1: ನಾನು ನನ್ನ ಕರ್ತವ್ಯವನ್ನಷ್ಟೇ ಮಾಡಿರುವೆನು. ಉದಯನ ಹೊಣೆ ನನ್ನದು.
3: ಪನ್ನೆ ನಿನ್ನ ಹೊಣೆಯು ಮಹತ್ತರವಾದುದು. ಅದನ್ನು ಹೊರಲು ಶಕ್ತಿ ಸಾಕಾದೀತೋ ಎಂಬ ಸಂಶಯ ನನಗೆ.
0: ಯಾರಿಗೆ?
3: ಅಬ್ಬಲೆಯಾದ ನಿನಗೆ. ಸಿಟ್ಟಾಗದಿರು ಪನ್ನೆ, ನಿನ್ನ ಮೇಲೆ ಎಂತಹ ಜವಾಬ್ದಾರಿ ಇದೆ ಗೊತ್ತೇನು? ಮೇವಾರದ ಮಮತೆಯ ಪ್ರತೀಕವಾದ ಮಗು ಉದಯನನ್ನು ಇನ್ನು ನಿನ್ನ ರಕ್ಷಣೆಯಲ್ಲಿ ಬಿಡಲು ಸಾಧ್ಯವೇ ಇಲ್ಲ. ಮಹಾದೇವನ ಮಹಿಮೆಯಿಂದ ಇಂದು ಮಗು ಬದುಕಿತು. ಮುಂದೆ ಅವನ ರಕ್ಷಣೆಯ ಭಾರ ನನಗಿರಲಿ.
0: ಈ ಪನ್ನೆಯು ಜೀವನದಿಂದ ಇರುವವನಿಗೆ ಉದಯನ ರಕ್ಷಣೆಯನ್ನು ಹೆರರಿಗೆ ವಹಿಸಿಕೊಳ್ಳಲಾರಳು.
3: ಹೆರರಿಗೆ? ಪನ್ನೆ ಯಾರೆದುರಲ್ಲಿ ಮಾತನಾಡುತ್ತಿರುವೆ ಎಂದು ತಿಳಿದಿದೆ ಅಷ್ಟೇ. ಮೇವಾರದ ಅಧಿಕಾರಿ ನಾನು. ನನ್ನ ಅಣ್ಣನ ಮಗ, ಮೇವಾರದ ಭಾವಿ ಸಾರ್ವಭೌಮ, ಉದಯನ ಬಾಳಿನ ಹೊಣೆ ಬೀದಿಯ ಭಿಕಾರಿಯ ಕೈಯಲ್ಲಿ ಬಿಡುವಷ್ಟು ಕ್ಷುಲ್ಲಕವಾದುವುದಲ್ಲ. ಉದಯನ ಮೇಲೆ ನಿನ್ನ ಖ್ಯಾತರ ಅಧಿಕಾರ.
0: ಸ್ವತ್ತು ಸ್ವರ್ಗದಲ್ಲಿರುವ ಸಂಗ್ರಾಮ ಸಿಂಹನನ್ನು ಕೇಳು. ಕೊನೆಗಳಿಗೆಯಲ್ಲಿ ಕುಮಾರನ ಕೈಯನ್ನು ಕೈಯಲ್ಲಿಟ್ಟು ಕಂಠಗಳಿಂದ ಪಾರ ಮಾಡಿದ್ದು ಆಜ್ಞಾಪಿಸಿ ಕಣ್ಣು ಮುಚ್ಚಿದರು. ಹೊಟ್ಟೆ ಕೋಳನ್ನು ಕತ್ತರಿಸಿಕೊಟ್ಟಾದರೂ ಕುಮಾರನನ್ನು ಕಾಪಾಡಲು ಬದ್ಧಕಂಠನಾಗಿರುವೆನು.
3: ಯಾರ ಹೊಟ್ಟೆ ಕರುಳನ್ನು? ಪನ್ನೆ ನಿನ್ನ ಉದ್ದಟತನಕ್ಕಾಗಿ ನಿನ್ನನ್ನು ಸೆರೆಯಲ್ಲಿಟ್ಟು ಉದಯನನ್ನು ವಶಪಡಿಸಿಕೊಳ್ಳುವೆ.
0: ಈ ಪನ್ನೆಯು ಜೀವನದಿಂದ ಇರುವವರಿಗೆ ಆಗಲಾರದು. ವನವೀರ ಜಾಗೃತೆ, ನೆನಪಿರಲಿ, ನೀನು ಮೇವಾರದ ರಾಣಾನಲ್ಲ. ಉದಯ ಸಿಂಹದ ಹೆಸರಿನಲ್ಲಿ ರಾಜ್ಯದ ಕೆಲಸಗಳನ್ನು ನಡೆಸುತ್ತಿರುವ ಸಾಮ್ರಾಜ್ಯದ ಸೇವಕ. ಮಹಾರಾಣರೆದುರು ಮಾಡಿದ ಪ್ರತಿಜ್ಞೆಯನ್ನು ಮರೆಯದಿರು. ದುಡುಕಿದೆಯಾದಲ್ಲಿ ಸ್ವಾಮಿ ಭಕ್ತಿ ಆಳ ಅದೆಷ್ಟಿದೆ ಎಂದು ಪರೀಕ್ಷಿಸಬೇಕಾಯಿತು. ಮೇವಾರವೇ ಮುರಿದು ಬಿದ್ದೀತು. ಎಚ್ಚರ ಎಚ್ಚರ.
3: ಬೋಲಾ ಬಾಯಿ ನೋಡಿದೆಯಾ?
0: ಸರಿಯಾಗಿ ನೋಡಲಿಲ್ಲ, ಭಯವಾಯಿತು. ಮಹಾರಾಣ ಇವಳು ಅಬಲೆಯಲ್ಲ, ಹೆಬ್ಬುಲಿ.
3: ನಡೆ ಮುಂದಿದರ ಬಗ್ಗೆ ಯೋಚಿಸೋಣ.
4: ತರಕಾರಿ ತರಕಾರಿ, ಅರಮನೆಗೆ ಹೋಗ್ತೇನೆ. ಅರಮನೆಯೇ ಆದರೂ ಹರಿಯ ಸೊಪ್ಪು ಬೇಡವೆನ್ನಲಾರು.
5: ಚಂದ್ರಿ ಚಂದ್ರಿಕೆ ಚಂದ್ರಾಣಿ,
4: ಎಲ್ಲರ ಎದುರಿನಲ್ಲಿ ಏನೆಲ್ಲ ಹೆಸರು ಹಿಡಿದು ಕೂಗುವುದು ಬರೇ ಬಾಯಲ್ಲೇ ಆಯ್ತು. ಕಾರಿನಲ್ಲಿ ಒಂದು ಕಾಣೆ.
5: ಚಂದ್ರಿ ಕಾದು ಕಾದು ಬೇಸರವಾಯ್ತೇನು, ಇನ್ನೇನು ಎರಡು ದಿನ ತಡೆದುಕೋ. ವನವೀರರು ರಾಣರಾಗುತ್ತಲೇ ನೀನು ನನ್ನ ರಾಣಿಯಾಗುತ್ತಿ.
4: ಅದೇನು ಎರಡು ದಿನದ ಅವಧಿ ಹಿಂದೆ ಆಗಬಾರದೇನು?
5: ಅವೆಲ್ಲ ಗುಟ್ಟು, ನಿಮಗೆ ಸರಿಗೆ ಬೇಡದಲ್ಲ.
4: ಆಯ್ತು, ನನಗೆ ಯಾಕೆ ನಿಮ್ಮ ಗುಟ್ಟು? ನಾನು ಯಾರು ನೀವ್ಯಾರು? ಬಡವೇಕೇಕೆ ಭಾಗೀರಥಿಯ ಸ್ನಾನ.
5: ಚೇಚೇ ಹಾಗೆಲ್ಲ ಬೇಡ ಚಂದ್ರಿ, ಈಗ ಇಲ್ಲಿ ಬಾ. ನಿನಗೆ ಮಾತ್ರ ಹೇಳ್ತೇನೆ, ಯಾರಿಗೂ ಹೇಳಬೇಡ. ನಾಳೆ ಅಮಾವಾಸ್ಯ ದಿವಸ ವನವೀರರು ಉದಯ ಸಿಂಹರನ್ನು ಕಡಿದು ಮುಗಿಸಿ ಬಿಡಲಿದ್ದಾರೆ.
4: ಹಾ ನಿಜವೇ ಇದು?
5: ಬೋಲಾನ ಬಾಯಿಂದ ಬಂದಿದ್ದೆ ಸುಳ್ಳು ಜೋಕೆ ಚಂದ್ರಿ, ತುಟಿ ಬಿಚ್ಚಿದರೆ ಗಠ ಉರುಳಿತು.
4: ಹಾಗಾದರೆ ಇನ್ನು ಹೆಚ್ಚು ದಿನ ಬೇಡ ಈ ತರಕಾರಿ ಬುಟ್ಟಿ.
5: ನೀನಿನ್ನು ಈ ತರಕಾರಿ ಮಾರುವ ಅಗತ್ಯವಿಲ್ಲ, ಬಿಟ್ಟು ಬಿಡು ಈ ಕೆಲಸ.
4: ತರಕಾರಿ ಮಾರುವ ನೆಪದಿಂದಲಾದರೂ ಮನೆಯವರ ಕಣ್ಣು ತಪ್ಪಿಸಿ ಇಲ್ಲಿಗೆ ಬಂದು ನಿಮ್ಮನ್ನು ಕಣ್ತುಂಬಾ ನೋಡಬಹುದಲ್ಲ?
5: ಅರಮನೆಗೆ ಬಾ, ಕಣ್ತುಂಬಾ ನೋಡಬಹುದು.
4: ಹೌದು, ಆದರೆ ಇಲ್ಲಿನ ಕಾವಲುಗಾರರು ನನ್ನನ್ನು ಅಡ್ಡ ಕಟ್ಟುತ್ತಾರೆ, ಬುಟ್ಟಿಯೆಲ್ಲ ಹುಡುಕುತ್ತಾರೆ.
5: ಈಗ ನನ್ನ ಈ ಮುದ್ರೆಯುಂಗುರ, ಇದನ್ನು ಕಂಡಾಕ್ಷಣ ಪ್ರಶ್ನೆಗಳಿಂದ ದಾರಿ ಬಿಡಬೇಕೆಂದು ಬಿರಿಸಿ ಬಿಡ್ತೇನೆ. ಪ್ರೇಮ ಬರದ ಕಾಣಿಕೆ
4: ನೀವೇ ತೊಡಿಸಿದ ಚಂದ.
5: ದೃಷ್ಟಿ ಸಾಕಿದ್ದು ಹುಡುಗಿ ದೃಷ್ಟಿ.
4: ಹಾ ಹಾ ಸಾಕಷ್ಟೇ ಅವಳಿಗೆ.
0: ಓ ಅವನೇನು ಹೆಚ್ಚು ನಾನೇನು ಕಡಿಮೆ? ಅವನಿಗೆ ಏಕಿಷ್ಟು ಅಲಂಕಾರ?
1: ಹಾಗೆಲ್ಲ ಕೇಳಬಾರದು ಚಂದನ್.
0: ನನಗೂ ಬೇಕು ಜರಿಯ ಕಿರೀಟ, ರೇಷ್ಮೆಯ ಅಂಗಿ.
1: ಉದಯ ಮುಂದೆ ಅರಸನಾಗುವವನು, ನೀನು ಹಾಗಲ್ಲ.
0: ಅರಸು ಸತ್ತ ಹುಲಿಯನ್ನು ಕಂಡು ಹೆದರಿದ ಪುಕ್ಕ.
1: ಅಕ್ಕ ಅಕ್ಕ, ಉದಯ್ ಚಂದನ್ ಹೊರಗೆ ಆಟವಾಡುತ್ತೀರಿ?
0: ನನಗೆ ಉದಯನ ಅಂಗಿ ಕಿರೀಟ ತೊಡಿಸಿದ್ರೆ ಮಾತ್ರ ನಾನು ಹೋಗುವೆನು.
1: ಹಾಗೆಲ್ಲ ಹಠ ಮಾಡಬಾರದು ಚಂದನ್. ನಾಳೆ ಉದಯನ ಅಂಗಿ ನಿನಗೆ,
0: ಕಿರೀಟ
1: ಕಿರೀಟ ಕೂಡ ನಾಳೆ ಎಲ್ಲ ನಿನಗೆ. ಉದಯ ಹೋಗಪ್ಪ.
0: ಸರ್ವನಾಶವಾಯಿತಕ್ಕ, ನಾಳೆ ರಾತ್ರಿ ವನವೀರರು ಉದಯ ಸಿಂಹರನ್ನು ಕಡಿದು ಹಾಕುವರು.
1: ಕೂದಲನ್ನು ಸಹ ಕಡಿಯಲಾರರು, ನಾನದನ್ನು ತಡೆಯುವೆನು.
0: ಹೇಗೆ ಸಾಧ್ಯ ತಾಯಿ? ಯಮನ ಸೈನ್ಯದೆದುರು ನಿಂತು ಏಕಾಂಗಿಯಾಗಿ ಹೋರಾಡಬಲ್ಲಿರಾ? ನೀವೇನೋ ವನವೀರರನ್ನೆದುರಿಸಿ ಕಾದಾಡಿ ಮುಂದೆ ಸಾಯಬಹುದು. ಮುಂದೆ ರಾಜಕುಮಾರರ ಗತಿ?
1: ಇಲ್ಲ ಚಂದ್ರಿಕೆ, ನಾನು ಕಾದಾಡುವುದು ಇಲ್ಲ, ಸಾಯುವುದು ಇಲ್ಲ. ರಾಜಕುಮಾರರನ್ನು ಉಳಿಸಿಕೊಳ್ಳುವೆನು. ನಾಳೆ ರಾತ್ರಿ ಕೋಟೆಯಾಚೆಗಿನ ಸ್ಮಶಾನಕ್ಕೆ ಉದಯ ಸಿಂಹರನ್ನು ಯಾರಿಗೂ ತಿಳಿಯದಂತೆ ಗುಟ್ಟಾಗಿ ಸಾಗಿಸಿಕೊಡಬಲ್ಲೆಯ?
0: ಆ ಗೋಲಾನ ಮುದ್ರೆಯಿಂಗರ ಸಹಾಯದಿಂದ ಮಗುವನ್ನು ದೊಡ್ಡ ಬುಟ್ಟಿಯಲ್ಲಿಟ್ಟು ಸಾಗಿಸಬಲ್ಲೆ. ಆದರೆ ದಾರಿಯಲ್ಲಿ ಮಗುವೆಂದು ಕೂಗಿದರೆ?
1: ಚಿಂತಿಸದಿರು, ರಾತ್ರಿ ಕುಡಿಯಲು ಕೊಡುವ ಹಾಲಿನಲ್ಲಿ ಅಮಲ ಪದಾರ್ಥವನ್ನು ಸೇರಿಸುವೆನು.
0: ಅರಮನೆಯಲ್ಲಿ ಅರಸಕುಮಾರ ಇಲ್ಲದಿರುವುದನ್ನು ಕಂಡು ವನವೀರನು ರಾಜ್ಯದಲ್ಲೆಲ್ಲ ಹುಡುಕಿಸಿದರೆ?
1: ಇಲ್ಲ, ಕುಮಾರನ ಕೊಲೆಗೈದ ತೃಪ್ತಿಯಲ್ಲಿ ಅವನು ಮೈಮರೆತಿರುವಾಗಲೇ ನಾವು ಪಾರಾಗಿ ಹೋಗುವೆವು.
0: ಇದೆಂತಹ ನಿರ್ಧಾರ ತಾಯಿ? ಸ್ವಾಮಿ ಕಾರ್ಯಕ್ಕಾಗಿ ಹೊಟ್ಟೆ ಮಕ್ಕಳನ್ನು ಬಲಿ ಕೊಡುವುದು ಸಾಧ್ಯವೇ?
1: ಕರುಳಿನ ತುಂಡನ್ನು ಕೊಟ್ಟಾದರೂ ಕುಮಾರನನ್ನು ಕಾಪಾಡುವೆನೆಂದು ಕೊನೆಯುಸಿರನ್ನು ಬಿಡುತ್ತಿದ್ದ ನನ್ನೊಡೆಯನಿಗೆ ಮಾತನ್ನು ಕೊಟ್ಟಿದ್ದೆ. ಇಂದು ಆ ಮಾತನ್ನು ನೆರವೇರಿಸಿಕೊಡುವೆ. ನನ್ನ ಕರುಳು, ನನ್ನ ಚಂದನನ್ನು ಕ್ರೂರ ಪಾಪಿ ವನವೀರನ ಕತ್ತಿಗೆ ಬಲಿ ಕೊಟ್ಟು ರಾಜಕುಮಾರನನ್ನು ಕಾಪಾಡುವೆನು.
0: ಇದೆಂತಹ ನಿರ್ಧಾರ ತಾಯಿ? ಸ್ವಾಮಿ ಕಾರ್ಯಕ್ಕಾಗಿ ಹೊಟ್ಟೆ ಮಕ್ಕಳನ್ನು ಬಲಿ ಕೊಡುವುದು ಸಾಧ್ಯವೇ?
1: ಸಾಧ್ಯ. ಭಾರತ ಮಾತೆಯ ಉದರದಲ್ಲಿ ಜನಿಸಿದ ವೀರ ರಜಪೂತ ಸ್ತ್ರೀಗೆ ಮಾತ್ರ ಸಾಧ್ಯ. ಹೆಚ್ಚು ಮಾತನಾಡದಿರು ಚಂದ್ರಿಕೆ, ನಡೆ, ನಾಳಿನ ಕಾರ್ಯಕ್ರಮವನ್ನು ರೂಪಿಸೋಣ.
3: ರಾಜ ಮುಕುಟ, ರತ್ನ ಖಚಿತ ಸಿಂಹಾಸನ ನನ್ನದು, ನನ್ನದು, ಯಾರೂ ನನ್ನನ್ನು ತಡೆಯಲಾರರು. ಉದಯ, ಕ್ರಿಮಿ ಉದಯ ಮುಷ್ಟಿಯಲ್ಲಿಟ್ಟು ಒತ್ತಿ ಬಿಡುವನು. ಪನ್ನೆ ದಾಸಿ ತೊತ್ತಿನ ಮಗಳೇ, ಕರುಳನ್ನು ಕತ್ತರಿಸಿ ಕೊಟ್ಟಾದರೂ ಕುಮಾರನನ್ನು ಕಾಪಾಡುವೆಯಲ್ಲವೇ? ಕಾಪಾಡು, ಉಕ್ಕಿನ ಪಂಜರದೊಳಗಿಟ್ಟು ಕಾಪಾಡು, ಆಗ ನೋಡುವೆ ನಿನ್ನ ಸಾಮರ್ಥ್ಯ. ಬೋಲಾ ಬೋಲಾ
0: ಪ್ರಭೋ.
3: ಎಲ್ಲ ಏರ್ಪಾಡುಗಳು ಮುಗಿದಿರ ತಾನೆ? ಜಾಗ್ರತೆ, ಒಂದು ನರ ಪಿಳ್ಳೆಯು ಇಲ್ಲಿಂದ ಹೊರ ಹೋಗಕೂಡದು. ಎಲ್ಲ ರಾಜ ಬೀದಿಗಳಲ್ಲೂ ಕಾವಲಿರಿಸಬೇಕು. ಅಂತಃಪುರದ ಬಾಗಿಲನ್ನು ಸ್ವತಃ ನೀನೇ ಕಾಯುತ್ತಿರಬೇಕು. ರಾಜಾಜ್ಞೆ ಮೀರಿ ನಡೆದವರ ಕತ್ತನ್ನು ಕತ್ತರಿಸಿ ಛಲ್ಲಬೇಕು. ತಿಳಿಯಿತೇನೋ?
0: ತಿಳಿಯಿತು ಮಹಾಪ್ರಭು. ಅದೇ ಕಮ್ಮ, ನನ್ನ ಕಲಾಪತ್ತಿ ನಂಗೆ ಚಂದನನಿಗೆ ಹಾಕುತ್ತಿರುವೆ. ಅಮ್ಮ ನಿನ್ನೆ ಹೇಳಿದ್ದಲ್ಲವೇನು, ನಿನ್ನ ಅಂಗಿ ನನಗೆ ಹಾಕುತ್ತೇನೆಂದು? ಅಷ್ಟು ಬೇಗ ಮರೆತು ಬಿಟ್ಟ.
1: ಹೌದು ಮಗು,
0: ಈ ಕಿರೀಟ ಕೂಡ.
1: ಹೌದು ಉದಯ, ಈ ಕಿರೀಟ ನೋಡಲು ಮಾತ್ರ ಚಂದ, ಆದರೆ ಅದರ ಮುಳ್ಳುಗಳಲ್ಲಿ ವಿಷವಿದೆ ಗಂಧ, ವಿಷವಿದೆ.
0: ನಿನ್ನ ಅಂಗಿ ಕಿರೀಟ ನನಗೆ. ಇದೊಂದು ದಿನ ನೀನು ಮಹಾರಾಜನಲ್ಲ, ನಾನು ಮಹಾರಾಜ.
1: ಸಾಕು ಮಗು, ಈಗ ಈ ಹಾಲನ್ನು ಕುಡಿಯಿರಿ.
0: ಅದ್ಯಾಕೆ ಅವಳು ಮೊರೆ ಹಾಕಿಕೊಂಡಿರುವಿ? ನಿನ್ನ ಉದಯ ಇಂದಿನ ಮಟ್ಟಿಗೆ ರಾಜನಲ್ಲವೆಂದೇ?
1: ಅಲ್ಲ ಮಗು, ಕುಡಿ ಈ ಹಾಲು, ನಿನ್ನ ತಾಯಿ ಕೊಡುತ್ತಿರುವ ಹಾಲು.
0: ಅಯ್ಯಯ್ಯೋ, ಅಷ್ಟ ಕೇಳಬೇಕೆ? ಇಗೋ ಈಗಲೇ ಕುಡಿದೆ. ಉದಯ ಕುಡಿಯೋ, ಇಲ್ಲದಿದ್ದಲ್ಲಿ ಅಮ್ಮ ಅಳುತ್ತಾಳೆ.
4: ಅಮ್ಮ ನಿದ್ದೆ ಬರುತ್ತಿದೆ.
1: ಉದಯ, ನೀನಿಂದು ಚಂದ್ರನ ಕೋಣೆಯಲ್ಲಿ ಮಲಗಿ.
0: ಅಮ್ಮ ನನಗೂ ನಿದ್ರೆ ಬರುತ್ತಿದೆ, ನಾನೆಲ್ಲಿ ಮಲಗಲಿ?
1: ನೀನಿಲ್ಲಿ ಮಲಗು. ಚಂದ್ರಿಕೆ ನೀನೇ ಅಳುತ್ತೀಯೇನು? ನನ್ನನ್ನು ಯಾರು ಸಂತೈಸುವರು? ನನ್ನ ಸ್ವಾಮಿ ಸಂಗ್ರಾಮ ಸಿಂಹರು ಅಗೋ ಅಲ್ಲಿ ನೋಡುತ್ತಿರುವರು ಈ ರುದ್ರ ನಾಟಕವನ್ನು. ಏಳು ಚಂದ್ರಿಕೆ, ತಡಮಾಡದಿರು ಚಂದ್ರಿಕೆ, ಜಾಗ್ರತೆಯಿಂದಿರು. ಈ ಬೆಲೆ ಬಾಡುವ ಒಡವೆ ಒಂದನ್ನು ನಿನಗೆ ಅರ್ಪಿಸುತ್ತಿರುವೆನು. ಜಗಳದಿಂದ ಕಾಪಾಡು. ಊರಾಜೆಯ ಸ್ಮಶಾನದಲ್ಲಿ ನಾನು ಬರುವ ತನಕ ಕಾಯುತ್ತಿರು.
3: ಏ ಚಂದ್ರಿಕೆ, ತಲೆ ಮೇಲಿದ್ದ ಸೊಪ್ಪಿನ ಬುದ್ಧಿ ನಿನಗಿಲ್ಲ. ಇಷ್ಟು ಹೊತ್ತು ಏನು ಮಾಡುತ್ತಿದ್ದಾರೆ ಮನೆಯೊಳಗೆ? ಇವತ್ತಿನ ರಾಜಾಜ್ಞೆ ಕೇಳಿಲ್ಲ?
0: ಅಯ್ಯೋ ಕೇಳಿದ್ದೆ, ಆದರೆ ಏನು ಮಾಡಲಿ. ಆಜ್ಞೆ ಕೇಳುವಾಗ ಅರಮನೆಯೊಳಗೆ ಇದ್ದೆ, ಕತ್ತಲಾಗುವವರೆಗೂ ಹೊರ ಹೊರಡುವ ಧೈರ್ಯವಾಗಲಿಲ್ಲ.
3: ನೀನಿವತ್ತು ಬದಲು
5: ನಿನ್ನ ಪುಣ್ಯಕ್ಕೆ ಈ ಬಾಗಿಲು ಕಾಯಲು ನಾನೇ ನಿಂತಿದ್ದೆ. ಅಲ್ಲದಿದ್ದಲ್ಲಿ ನಿನ್ನ ರುಂಡ ಮುಂಡಗಳಿಗೂ ಬೇರೆ ಆಗುತ್ತಿತ್ತು. ನಿಲ್ಲಬೇಡ, ಓಡು. ಯಾರ ಕಣ್ಣಿಗೂ ಬೀಳದೆ ಹಾಗೆ ಓಡು. ಈ ಬುಟ್ಟಿ ಬೇಕಾದ್ರೆ ಇಲ್ಲೇ ಇರಲಿ, ಕೆಳಗಿಡು.
0: ಹಾ ಹಾ,

0: 就
1: ಮಲಗು ಚೆಲ್ಲೆ ಮಲಗು, ಇನ್ನು ನೀನೇಳುವುದಿಲ್ಲ, ಅಮ್ಮ ಎಂದು ಕೂಗಿ ನನ್ನನ್ನು ಕರೆಯುವುದಿಲ್ಲ, ಕ್ಷಮಿಸು ಚೆಂದ. ಹತ್ತು ಹೊತ್ತು ಸಾಗಿ ಸಲಹಿದ ನಿನ್ನ ತಾಯಿಯೇ ನಿನ್ನನ್ನು ಕಟುಕನ ಮುಂದೆ ನೀಡುತ್ತಿದ್ದಾಳೆ. ಎಂದೂ ಮಾಡದ ಈ ಶೃಂಗಾರವನ್ನು ಮಾರಿಗೆ ಔತಣ ಕೊಡಲೋಸಗೆಂದು ಮಾಡಿದ್ದಾಳೆ. ಎಚ್ಚೆತ್ತು ಹೋಗಿ ನಿನ್ನ ರಕ್ಷಣೆಯನ್ನು ನೀನೇ ಮಾಡಿಕೊಳ್ಳದಂತೆ ಹಾಲಿನಲ್ಲಿ ಅವಳು ವಸ್ತುವನ್ನು ಸೇರಿಸಿದ್ದಾಳೆ. ಸ್ವಾಮಿ ಕಾರ್ಯಕ್ಕಾಗಿ ಸಾಯುತ್ತಿದ್ದೆ ಮಗು, ನಿನಗೆ ಇನ್ನೊಂದು ಜನ್ಮವಿಲ್ಲ ಇದ್ದದ್ದೇ. ಆದರೆ ಈ ಪಾಪಿ, ಈ ರಾಕ್ಷಸಿ, ಈ ಪೂಜನೆಯ ಹೊಟ್ಟೆಯಲ್ಲಿ ಹುಟ್ಟಲಿರು ಚಂದನ್.
2: ಬನ್ನೆ ಉದಯ ಸಿಂಹನಲ್ಲಿ
1: ಸುಪತ್ತಿಗೆಯ ಮೇಲೆ ಸುಖ ನಿದ್ರೆಯಲ್ಲಿರುವನು ಮನವೀರ.
2: ಒಳ್ಳೆಯದು, ಉದಯನನ್ನು ನನಗೊಪ್ಪಿಸಿ ಹೊರಟು ಹೋಗು.
1: ಆಗಲಾರದು, ನಾನು ಜೀವದಿಂದ ಇರುವವರೆಗೆ ನಿನ್ನ ಬೈಗೆ ಈಡೇರಲು ಬಿಡಲಾರೆನು.
2: ಪನ್ನೆ ಸುರಾಪಾನದಿಂದ ಮತ್ತನಾಗಿರುವೆನು, ಉದಯನ ರಕ್ತಕ್ಕಾಗಿ ಹಾತರಿಯುತ್ತಿರುವೆನು. ಅಡ್ಡ ಬಂದಲ್ಲಿ ನಿನ್ನನ್ನು ಉದಯನನ್ನು ಒಂದೇ ಬಾರಿಗೆ ತುಂಡರಿಸಿ ಚೆಲ್ಲುವೆನು. ಜೋಕೆ ದೂರ ಸರಿ.
1: ಮನವೀರ, ನೀನು ನನಗಿಂತ ಚಿಕ್ಕವನು, ಇದೇ ಕೈಗಳಿಂದ ನಿನ್ನ ನೆತ್ತಿ ಆಡಿಸಿರುವೆನು. ಆದರೂ ಮೊಣಕಾಲೂರಿ ನಿನ್ನಲ್ಲಿ ಮೊರೆ ಇಡುತ್ತಿರುವೆನು. ನಿನ್ನಿಂದ ದೂರ, ಬಲು ದೂರ, ನಿನ್ನ ರಾಜ್ಯದಿಂದ ದೂರ. ಸುಡೆಗೂಡ ಹತ್ತದಂತೆ ಉದಯನನ್ನು ಕೊಂಡೊಯ್ಯುವೆನು. ಕೊಲೆ ಮಾಡದಿರು ನನ್ನ ಮಗು, ನನ್ನ ಮಗು, ನನ್ನ ಮಗುವಿನ ಪ್ರಾಣ ಭಿಕ್ಷೆ ನೀಡು, ಭಿಕ್ಷೆ ನೀಡು.
2: ಹಸಿದ ಹೆಬ್ಬುಲಿಯೊಡನೆ ಹೊಲುಪಿಕೊಂಡೇನು ಫಲ, ಬಲ್ಲೂಕಕ್ಕೆ ಭಗವದ್ಗೀತೆ

0: ಹೊತ್ತುಗಳ ಕಾಲ ನಮ್ಮ ಮಕ್ಕಳ ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶವನ್ನು ನೀಡಿದಂತ ರೇಡಿಯೋ ಕುಂದಾಪುರ ಇವರಿಗೆ ನಾನು ಶಾಲಾ ಶಿಕ್ಷಕರ ಪರವಾಗಿ, ಎಸ್ಡಿಎಂಸಿಯ ಪರವಾಗಿ ಹಾಗೂ ಚೆನ್ನಾರು ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಪ್ರೀತಿ ತುಂಬದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಈ ಒಂದು ಚಿನ್ನರ ಚಿಲಿಪಿಲಿ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ನೀಡಿದಂತ ನಮ್ಮ ಶಾಲಾ ಮುದ್ದು ಪುಟಾಣಿಗಳಿಗೂ ಹಾಗೂ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ರೂಪಿಯವರಿಗೂ, ಎಲ್ಲ ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳಿಗೂ, ಎಸ್ಡಿಎಂಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸರ್ವ ಸದಸ್ಯರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ.
1: ಇಂದಿನ ನಮ್ಮ ಚಿನ್ನರ ಚಿಲಿಪಿಲಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಜನ್ನಾಲು ಇಲ್ಲಿನ ಮುದ್ದು ಮಕ್ಕಳು, ಕಾರ್ಯಕ್ರಮಕ್ಕೆ ಸಹಕರಿಸಿದ ಶಾಲಾ ಮುಖ್ಯ ಶಿಕ್ಷಕರಾದ ರೂಬಿ, ಸಹ ಶಿಕ್ಷಕರಾದ ಬೇಬಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳ ಪರವಾಗಿ ಶಾಲೆಗೆ ಸ್ಮರಣಿಕೆ ನೀಡಿ ಗೌರವಿಸಿದ ಬ್ರಹ್ಮಶ್ರೀ ಆಟೋ ವರ್ಕರ್ಸ್ನ ಮಾಲೀಕರಾದ ಕಿಶೋರಾಚಾರ್ಯ ತಲ್ಲೂರು ಕೊಟ್ಟಿಬಾಗಿಲು, ಕಾರ್ಯಕ್ರಮಕ್ಕೆ ನೆರವು ನೀಡಿದ ಚಂದ್ರಮಗವೇರ ಕಟ್ಬೆಲ್ತೂರು, ಇವರೆಲ್ಲರಿಗೂ ನಮ್ಮ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ಸಂಯೋಜಕಿ ಜ್ಯೋತಿ ಸಾಲಿಗ್ರಾಮ ಇವರ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ನಾನು ನಿಮ್ಮ ಸಿಕ್ತೆ ಇನ್ನೊಂದು ಶಾಲೆಯ ಮುದ್ದು ಮಕ್ಕಳೊಂದಿಗೆ. ಅಲ್ಲಿವರೆಗೆ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪುಜರಕಂದ ಬರಂದಾಡಿ.
2: ಪ್ರಿಯ ಕೇಳುಗ್ರೆ, ರೇಡಿಯೋ ಕುಂದಾಪುರದಲ್ಲೀಗ ಹಸುರನ ಕೈಯಲ್ಲಿ ಪಾರಿಜಾತ ಚಿತ್ರದ ಹೊಚ್ಚ ಹೊಸ ಹಾಡು. ಆ ಹಾಡಿನ ಹೆಸರು ಹೃದಯ ಹೆದರಿದೆ ಎಂದು. ಈ ಚಿತ್ರ ನಿರ್ದೇಶನ ಮಾಡಿದವರು ತೇಜಸ್ವಿ ವಿಘ್ನೇಶ್ ಕುಂದಾಪುರ. ಈ ಹಾಡಿಗೆ ಸಂಗೀತ ನಿರ್ದೇಶನ ಮಾಡಿದವರು ಕ್ರಿಸ್ಟೋಫರ್ ಜೈಸನ್, ಸಾಹಿತ್ಯ ಶ್ವೇತಾ ಮಂಜುನಾಥ್, ಹಾಡಿದವರು KS ಹರಿಶಂಕರ್. ಬನ್ನಿ ಕೇಳೋಣ ಹೃದಯ ಹೆದರಿದೆ ಎಂದು.

ಕೇಳುಗ್ರೆ, ಈಗ ಅಸುರನ ಕೈಯಲ್ಲಿ ಪಾರಿಜಾತ ಚಿತ್ರದ ಇನ್ನೊಂದು ಹಾಡು ನಿಮ್ಮ ಮುಂದೆ. ಸುಕ್ರಿತ್ ಶೆಟ್ಟಿ ಅವರು ಸಾಹಿತ್ಯ ರಚಿಸಿರುವ, ಕ್ರಿಸ್ಟೋಫರ್ ಜೈಸನ್ ಅವರು ಸಂಗೀತ ನೀಡಿರುವಂತಹ, ಐಶ್ವರ್ಯ ರಂಗರಾಜನ್ ಮತ್ತು ಬಸವಂತರಾವ್ ಅವರು ಹಾಡಿರುವ ಈ ಹಾಡು ನಮ್ಮ ಊರಿನ ಪ್ರತಿಭೆ ತೇಜಸ್ವಿ ವಿಘ್ನೇಶ್ ಅವರ ನಿರ್ದೇಶನದ ಚಿತ್ರ ಅಸುರನ ಕೈಯಲ್ಲಿ ಪಾರಿಜಾತದ ಹಾಡು.

ಪ್ರಿಯ ಕೇಳುಗರೆ, ಈಗ ಕೇಳಿ ತೇಜಸ್ವಿ ವಿಘ್ನೇಶ್ ಕುಂದಾಪುರ ಇವರ ನಿರ್ದೇಶನದ ಚಿತ್ರ ಅಸುರನ ಕೈಯಲ್ಲಿ ಪಾರಿಜಾತ ಚಿತ್ರದ ಕಣ್ಣಂಚಿನಲ್ಲಿ ಹಾಡು. ಸಂಗೀತ ನಿರ್ದೇಶನ ನೀಡಿದವರು ಕ್ರಿಸ್ಟೋಫರ್ ಜೈಸನ್, ಹಾಡಿದವರು ವಿಶಾಖ್ ನಾಗಲಪುರ ಮತ್ತು ಸಾಹಿತ್ಯ ನೀಡಿದವರು ಗೌತಮ್ ಎಂಕೆ.

0: ಸ್ವರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಇದು ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನಲಿ ಕೇಂದ್ರದಲ್ಲೇ ಭಾರಿ ಖುಷಿ ಆಯ್ತು ನಂಗೆ. ಇವ್ರನ್ನ ಕಂಡ್ರೆ ಖುಷಿ ಆಗ್ತದೆ ಅಂತಕ್ಕಂತ ಕೇಳ್ರೆ, ಇವ್ರ ಮಾತು ಅಷ್ಟು ಲೈಕ್ ಆ ಅಣ್ಣನ ಹತ್ರ ಒಂದು ಮಾತಾಡ್ರದಕ್ಕೆ ಹೊತ್ತು ಮಾತು ಹಿಂದೆ ಆಡಿ ಆಯ್ತು. ನಮ್ಮ ಸೆಂಟೆನ್ಸ್ ಮುಗಿರೊಳಗೆ ಇವ್ರದ್ದು ಹೊತ್ತು ಬದ್ದು ಯಾರ ಬಾಯಿಗೆ ಬಜ್ಜಿ ಹಾಕಿದ್ದೋ ಗೊತ್ತಿಲ್ಲ. ಇದಕ್ಕಿಂತ ಮುಂಚೆ ರೇಡಿಯೋ ಕುಂದಾಪುರಕ್ಕೆ ಬಂದಾಗ ಅವ್ರು ಒಂದ್ಸಲ ಹೇಳದ್ ನೆನ್ಪಪ್ಪ, ಅಜ್ಜಿ ಏನು ಅಂದಾಳೆ, ಅಜ್ಜಿಂದಲೇ ಎಲ್ಲ ಬುಳುವಳೆ ತಕೊಂಡಿರಿ, ಎಲ್ಲರೂ ಆಸ್ತಿ ಮನೆ ಗೆದ್ದಿ ಎಲ್ಲ ಕೇಳ್ರಿ. ಇವ್ರು ಹಂಗಲ್ಲ, ಅಜ್ಜಿ ಹತ್ರ ಇರೋ ಜನಪದ ಸಂಸ್ಕೃತಿಯನ್ನ ಬಳುವಳಿಯಾಗಿ ತಕೊಂಡ್ರೆ ನಮ್ಮ ಇಡೀ ಕುಂದಾಪುರದಲ್ಲಿ ಮನೆ ಮಾತಾಗಿರುವ ಹುಡುಗ. ಹುಡುಗ ಅಂದಳಿ ನೀವು ಕೇಳ್ರ ಅಲ್ಲ, ಕೆಲವು ಸಲ ಹೆಂಗಸರು ಆತ್ರಿ. ಇವ್ರು ಹೆಂಗಸರ ಪಂಚಾಯತಿಯಲ್ಲಿ ಭಯಂಕರ ಫೇಮಸ್. ಇವ್ರು ಫೇಮಸ್ ಅದ್ ಮಾತ್ರ ಅಲ್ಲ, ಇಡೀ ಊರಿಗೆ ಇವ್ರ ಊರ ಹೆಸರ ಗೊತ್ತಿರ್ಲಿಲ್ಲ. ಇವ್ರ ಊರನ್ನು ತುಂಬಾ ಫೇಮಸ್ ಮಾಡಿದವರು. ವೃತ್ತಿಯಲ್ಲಿ ಸಿವಿಲ್ ಎಂಜಿನಿಯರ್, ಮನೆ ಕಟ್ಸಿ ಕೊಡ್ತಾರ. ಅವ್ರ ಮನೆನೇ ಸೂಪರ್ ಆಗಿ ಕಟ್ಟಿ ನಮ್ಮ ನಾಯಿನು ಹೈಕಷ್ಟೇ ಕಾಣ್ಲ ಇನ್ನು. ಆದ್ರೆ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ, ನಂಬದಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಇವರದ್ದು ಕಾರ್ಯಕ್ರಮ ಇರತ್ತ. ಜೊತೆಗೆ ಅದೆಷ್ಟೋ ಸನ್ಮಾನಗಳನ್ನ ಇವರು ಪಡ್ಕೊಂಡಿರ. ಅಂತಹ ವಿಶೇಷ ವ್ಯಕ್ತಿತ್ವದ ಈ ವ್ಯಕ್ತಿ ಯಾರಪ್ಪ ಅಂತ ಕೇಳ್ರೆ ಅವರು ಬೇರೆ ಯಾರು ಅಲ್ಲ, ಚೇತನ್ ನೈಲಾಡಿ ಅವರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಿಮಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕರೋದಕ್ಕೆ ಭಾಳ ಖುಷಿ ಆಯ್ತು. ಇದಕ್ಕೂ ಮುಂಚೆ ಒಂದು ಕಾರ್ಯಕ್ರಮಕ್ಕೆ ಬಂದಿತ್ತು, ಹೀಗೆ ನೀವು ಮಾತಾಡ್ತಾ ಹೋಗ್ರಿ, ನಾವು ಕೆಲವೊಂದು ವಿಚಾರಗಳ ಬಗ್ಗೆ ಆ ದಿವಸ ಮಾತಾಡಿತ್ತು. ಇವತ್ತಿನ ಕಾರ್ಯಕ್ರಮದಾಗ ಏನು ಮಾತಾಡೋದು, ಎಂತ ಮಾತಾಡೋದು ಅಂದೇಳಿ ಇನ್ನೀಗ ಶುರು ಮಾಡುವ. ಹಾಗೆ ಕೇಂತಿಪ್ಪಾರ ಎಲ್ಲರಿಗೂ ನನ್ನ ಕಡೆಯಿಂದ ಮೊದಲು ಮುಂಚೆ ಒಂದು ನಮಸ್ಕಾರ ಹೇಳ್ಕೊಂತ ಇದ್ದೆ.
2: ಸೂಪರ್ ಮಾತಾಡ್ರು ಕಣಿ, ಹೆಂಗೆ ಸ್ಪೀಡ್ ಅದು, ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಗೊತ್ತಿಲ್ಲ. ಎಂಡು ಮಾತ್ರ ಮತ್ತೆಲ್ಲೋ ಹೋಯ್ ಆಗಿರುತ್ತೆ. ಈಗ ಎಂತ ಗೊತ್ತಾ ಚೇತನ್, ಈಗ ಮಳೆ ಇನ್ನು ಬತ್ ಬತ್ ಬತ್ ಬತ್ ಬತ್ ಒಂಚೂರು ಬಂತು, ಗುಡುಗು ಸಿಡ್ಲು ಬಂತು, ಮತ್ತೆ ಹೋಯ್ತಪ್ಪ ಬಿಸಿಲಪ್ಪ. ಎಂತತ್ತೋ ಈ ಸಲದ ಮಳೆಗಾಲ ಗೊತ್ತಿಲ್ಲ. ಆದ್ರೆ ಮೇ ಅಕೇರಿಗಂತೂ ನಮ್ಮಲ್ಲಿ ಗೆದ್ದೆಲ್ಲ ಹದ ಮಾಡಿ, ಯಾಕೆಂದ್ರೆ ಬೀಜ ಹಾಕಿ ರೆಡಿ ಮಾಡ್ಕ, ಇನ್ನು ನೆಟ್ಟಿ ಶುರು ಮಾಡ್ಕ. ನಮ್ಮದು ಮೇನ್ ಆಗಿರೋ ಒಂದು ಉದ್ಯೋಗ ಇದೆ ಅಲ್ದಾ, ಕೃಷಿ. ಕೃಷಿಯನ್ನು ನಂಬ್ಕೊಂಡಿರೋ ನಾವು, ಇದ್ರ ಬಗ್ಗೆನೇ ನಾವಿವತ್ತು ಮಾತಾಡುವ. ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಳಿ ಹಂಬ್ಲ ಅಂತೇಳಿ ಇಂಥದ್ರ ಬಗ್ಗೆಲ್ಲ ಸುಮಾರು ಕಾರ್ಯಕ್ರಮ ಮಾಡಿದವ್ರು ನೀವು. ಇದನ್ನೆಲ್ಲ ತುಂಬ ಚೆಂದ ಇಷ್ಟು ಸಣ್ಣ ಏಜಲ್ಲೇ ಅರ್ತ್ಕೊಂಡಿರೋರು ನೀವು. ಇದ್ರ ಬಗ್ಗೆ ಹ್ಯಾಂಗೆ ಶುರು ಮಾಡುತ್ತೆ ನಾವು, ಈಗ ಗೆದ್ದಿನ ರೆಡಿ ಮಾಡೋದು ಹೆಂಗೆ, ನೀವು ಕೃಷಿ ಮಾಡ್ತೀರಾ ಫಸ್ಟ್ ಆಫ್ ಆಲ್, ಅದನ್ನೊಂಚೂರು ಹೇಳಿ ನಮಗೆ.
3: ನಮ್ದು ಮುಂಚಿಂದ ನಮ್ದು ಕೃಷಿ ಜೀವನವೇ, ನಮ್ಮ ಮನೆಗೆ ಗೆದ್ದಿ ಇತ್ತು, ನಾವು ಮುಂಚಿಂದ ಬೇಸಾಯ ಮಾಡ್ಕೊಂಡೆ ಬಂದಾರ. ಈಗಳು ಬೇಸಾಯ ಮಾಡ್ಕೊ ಹತ್ತು ಹಂಗಂದಳಿ ಮುಂಚಿನ ಕಂಡಂಗೆ ಮೂರು ಬೆಳೆ ಬೆಳಕತ್ತಲೆ, ಕಾತಿ ಸುಗ್ಗಿ ಇದು ಕೊಳಕಿ ಇತ್ತಲ್ದ, ಕೊಳಕಿ ಮಾಡುವುದಿಲ್ಲ, ಸುಗ್ಗಿ ಮಾಡುವುದಿಲ್ಲ, ಒಂದು ಕಾತಿ ಒಂದು ಮಾಡುತ್ತೆ, ಅದು ಕಷ್ಟದಂಗೆ. ಮುಂಚಿನ ಕಂಡ ಮನ್ಸರು ಯಾರು ಸಿಕ್ಕೋರು ಇಲ್ಲ ಕೆಲಸಕ್ಕೆ, ಹಂಗೆ ನಾವೇ ಎರಡು ಮಟ್ಟಿಗೆ ಎಷ್ಟೆಷ್ಟು ಆಗ್ತೋ ಅಷ್ಟು ಮಾಡ್ಕೊಂಡಿತ್ತು. ನೀವು ಹೇಳ್ರಿ ಈಗ ಮೇ ತಿಂಗಳ ಶುರುವಾತ್, ಇನ್ನೀಗ ಮೇ ತಿಂಗಳ ಅಕೇರಿಗ ಅಂದೇಳಿ ಹೇಳ್ರಿ. ಅದೇ ನಮ್ಮ ಕುಂದಾಪುರ ಕನ್ನಡದಂಗೆ ಹೇಳಿದ್ರೆ ಮೇ ತಿಂಗಳ ಅಂತಿಲ್ಲ, ಇದೀಗ ಯಾವುದು ಬ್ಯಾಸಿ ತಿಂಗಳ, ಹಾ ಇದೀಗ ಬ್ಯಾಸಿ ತಿಂಗಳಂಗೆ ಇತ್ತು. ಇನ್ನು ಜೂನ್ ತಿಂಗಳ ಹಾ ಅರ್ಧ ಅಂದ್ರೆ ಸಂಕ್ರಾಂತಿ ಬಪ್ಪಲ್ ಗಂಟ ಬ್ಯಾಸಿ ತಿಂಗಳೇ, ಕಡೆ ಕಾರ್ ತಿಂಗಳು ಬರ್ತತ್ತ. ಈ ಕಾರ್ ತಿಂಗಳು ಇದೀಗ ಬ್ಯಾಸಿ ತಿಂಗಳಿಗಿಂತ ಮುಂಚೆ ಸುಗ್ಗಿ ಇದೆ, ಇದು ಹಗ್ಗಿನ ತಿಂಗಳು. ಇದೀಗ ಯಾವ್ದು ಹಗ್ಗ ಕಳೆದು ಬ್ಯಾಸಿ ಬಂತು, ಹಗ್ಗಿನ ತಿಂಗಳಂಗೆ ಒಂದು ಇದಿತ್ತು. ಯಾವ್ದು ಕೇಳದಿದ್ರೆ ನಾವು ಇದು ಮಾಡಿದ್ವಿ ಯುಗಾದಿ ಹಬ್ಬ.
2: ಹೌದು,
3: ನಮ್ಮ ಯುಗಾದಿ ಹಾ ಯುಗಾದಿ ಹಬ್ಬ ಅಂತೂ ಇಲ್ಲ ನಾವು ಕುಂದಾಪುರ ಕನ್ನಡದಾಗ, ಆರೂಢ ಹಬ್ಬ ಅಂತ ಹೇಳುದು. ನಮ್ಮ ಕೃಷಿ ಪರಂಪರೆ ಈ ವರ್ಷದ ಕೃಷಿ ಎಲ್ಲಿಂದ ಶುರುವಾತ್ ಕೇಳದಿದ್ರೆ ಆರೂಢ ಹಬ್ಬದ ಅರ್ಬಿ ಶುರುವಾಗ್ಬೋದು ನಮ್ದು. ಅದು ಹ್ಯಾಂಗೆ ಅಂದಳಿ ಹೇಳೋದಿದ್ರೆ, ಆರೂಢ ಹಬ್ಬದ ದಿವಸ ಅಂದ್ರೆ ಸಂಕ್ರಾಂತಿ ಬತ್ತಿಲ್ಲ, ಸಂಕ್ರಾಂತಿ ಪಾಡಿ ತಿಂಗೋಡಮ್ ನಾವು, ತಿಂಗೋಡ ದಿವಸ ಯುಗಾದಿ ಹಬ್ಬ ಬತ್ತ ಆರೂಢ ಹಬ್ಬ. ಆ ಆರೂಢ ಹಬ್ಬದ ದಿವಸ ಬೆಳಗತ್ತ ಬೇಗ ಎದ್ದು ಆಗಲಿಕ್ಕೆಲ್ಲ ಹೋರಿ ಅಲ್ದ, ಹೋರಿ ತಕೊಂಡು ನಮ್ಮ ಸಾಗುವಳಿ ಭೂಮಿ ಏನಿತ್ತು ಅದ್ರ ಒಂದು ಗೆದ್ದಿನ ಒಂದು ಆರು ಸುತ್ತು ಹೂಡುದು, ಅದಕ್ಕೆ ಆರು ಹೂಡು, ಆರು ಸುತ್ತು ಹೂಡುವುದನ್ನು ಆರು ಹೂಡು ಹಬ್ಬ. ಅದು ಯಾಕಂದೇಳಿ ಕೆಲವರಿಗೆ ಗೊತ್ತಿಲ್ಲ, ಆರು ಹೂಡ ಹಬ್ಬ, ಆರು ಹೂಡ ಹಬ್ಬ ಅಂತ ಆರು ಹೂಡು. ಆರು ಸುತ್ತನ್ನು ಹೂಡುವಂತದ್ದು
2: ಸಂಕ್ರಾಂತಿ ಆದ ನೆಕ್ಸ್ಟ್
3: ತಿಂಗೋಡಿ ದಿವಸವೇ ಸಂಗ ಇದು ಬಾಪ್ ಯುಗಾದಿ ಹಬ್ಬ ಬಾಪು ನಮ್ ವರ್ಷ ಶುರು ಅಂದೇ ಅಲ್ದ. ಈಗ ಚಾಂದ್ರಮಾನ ಸೌರಮಾನ ಎರಡಿತ್ತು ನಮ್ದು, ಈಗ ಸೌರಮಾನದಂಗ ನಾವು ಮಾಡುದು ಅದು ಆರು ಹೂಡ ಹಬ್ಬದ ದಿವಸ ಅಂದ್ರೆ ತಿಂಗೋಡಿ ದಿವಸಕ್ಕೆ ಅದು ಬತ್ತ
2: ಆರು ಸುತ್ತು ಹೂಡುದು
3: ಗದ್ದಿನ ಆರು ಸುತ್ತು ಹೂಡುದು. ಈಗ ಆಗಳಿಕಲೆ ಅಂತ ಒಡೆಯ ಒಕ್ಕಲ ಕಾಲ ಇದಿತ್ತು ಹೌದಲ್ದ. ಆ ಕಾಲದಂಗೆ ಗೇಣಿ ಮೇಲೆ ಗೆದ್ದೆ ಎಲ್ಲ ಮಾಡುವಾರ. ಆಗಳಿಕೆ ಹ್ಯಾಂಗ ಕೇಳದಿದ್ರೆ ಈ ಗೆದ್ದಿನ ಮೊದಲ ಮುಂಚೆ ಹೋಯ್ ಒಂದು ಈಗ ಒಬ್ರು ಹೂಡ್ರನ್ ಮಾಡಿ ಆರು ಸುತ್ತ ಅದು ಮತ್ತೆ ಅದಕ್ಕೊಂದು ಲಿಖಿತ ಅಂದ್ರೆ ಏನು ಲಿಖಿತ ರೂಪದಲ್ಲ ಅಲಿಖಿತದಂಗೆ ಆ ಗೆದ್ದಿ ಈ ಸಲ ನೀವೇ ಬೇಸಾಯ ಮಾಡುದು ಅಂದ್ರೆ ಕ್ರಮ. ನೀವೀಗ ನಿಮ್ಮ ಮನೆಯವ್ರು ತಕೊಂಡೋಗಿ ಗೆದ್ದಿ ಯಾರು ಸುತ್ತು ಹುಡ್ರಿ ಅಂದ್ರೆ ನಿಮಗೆ ಆ ವರ್ಷ ಸಾಗುವಳಿ ಮಾಡೋಕೆ, ಬೇರೆ ಯಾರು ಮಾಡೋಕಿಲ್ಲ.
2: ಹಾ,
3: ಬೇರೆ ಯಾರು ಅದನ್ನು ಹಿಡುಕಿಲ್ಲ, ಗೇಣಿ ಹಿಡುಕಿಲ್ಲ. ಹಾಗೆ ಆರು ಸುತ್ತು ಗೆದ್ದಿಯನ್ನು ಹೂಡಿ ಈ ಹೊಟ್ಟೆ ಸುಡುದು ಗೆದ್ದೆ ಸರಿ ಅಲ್ಲಿ ಮಿಗ್ಲಿ ರಾಶಿ ಆಯ್ಕೆ. ಮಿಗ್ಲಿ ಅಂದ್ರೆ ಬೇಸ ಸಂಖ್ಯೆ, ಸರಿ ಮಿಗ್ಲಿ ಅಂತಿಲ್ಲ ನಾವು. ಮಿಗ್ಲಿ ಆಯ್ಕೆ, ಮಿಗ್ಲಿ ಹಂಗೆ ಐದು ಏಳು ಒಂಬತ್ತು ಹಿಂಡಿ ಹೊಟ್ಟು ಹಾಕುದು ಗೆದ್ದೆಗೆ ಉದ್ದಕ್ಕೂ. ಆ ಹೊಟ್ಟಿನ ಎದ್ರೆ ಒಂದು ಅಷ್ಟೇ ಹಿಂಡಿ ಗೊಬ್ಬರ ಹಾಕುದು, ಒಂದು ಏಳಾರು ಏಳು ಒಂಬತ್ತಾರು ಒಂಬತ್ತು ಹಾಗೆ. ಕಡೆಗೆ ಅದಕ್ಕೆ ಮನೆಯಿಂದ ಒಂದು ಸೂಡಿ ಹಚ್ಕೋಬಾರ್ದು. ಈ ಹೊಟ್ಟೆ ಹಾಕುದಕ್ಕೆ ಒಂದು ಕ್ರಮ ಇತ್ತು, ಹೊಟ್ಟೆ ಯಾವುದು ಹೊಟ್ಟಾತಿಲ್ಲ. ಈಗ ನಾವು ಇದನ್ನು ಮಾಡುದು ಯಾವುದು ಹಗ್ಗಿನ ತಿಂಗಳಂಗೆ ಹೌದಾ. ಹಗ್ಗಿನ ತಿಂಗಳು ಅಂತ ಹೇಳಿದ್ರೆ ಸುಗ್ಗಿ ಬೆಳಿ ಬೆಳೆದ್ದು ಹೊಟ್ಟದಕ್ಕೆ ಆತಿಲ್ಲ, ಹಿಂದಿನ ಕಾಲ ಬೆಳೆದ್ ಕಾತಿದೆ ಹೊಟ್ಟಾಯ್ಕ ಅದಕ್ಕೆ. ಹಾ, ಕಾತಿದೆ ಚೆಟ್ಟೋ ಹೊಟ್ಟೋ ಎಂತ ಇದ್ದಾದ್ರೆ ಕಾತಿ ಕೊಯ್ಲಿಂದ ಬೆಚ್ಕೊಂಡಿರ್ಕ ಒಂದ್ ಸ್ವಲ್ಪ.
2: ಹೊಟ್ಟಂದ್ರೆ
3: ಈ ದುಂಬ ಭತ್ತ
2: ಜಪದಲ್ಲ,
3: ದುಂಬ ಚೆಟ್ಟ ಗೆದ್ದಿದೆಲ್ಲ ತಲೆ ಸಿಕ್ಕತ್ತಲ್ಲ ಈ ನಮ್ಮ ಭತ್ತ ಬಡ್ದಾಗಳಿಕೆ ಜಪದಾಗಳಿಕೆ ಅದ್ರದ್ದು
2: ಅದನ್ನ ಜಾಗೃತಿ ಮಾಡಿ
3: ಇಟ್ಕೊಂಡ್ಕೊಂಡಳಿ ಕ್ರಮ ಮುಂಚೆ. ಈಗ ಹಾಂಗಿಲ್ಲ ಬಿಡಿ, ಈಗೆಲ್ಲ ಮಿಷನ್ ಬೈತೆಲ್ಲ ಪಿಂಡಿ ಕಟ್ಟಿ ಹೊತ್ತ ಅದೆಲ್ಲ ಕಾಲೇ ಬದಲಾಯ್ತು. ಇದು ನಾವು ಹಳೆ ಕರ್ತ ಹೇಳುದಾರೆ, ಹೊಸ ಕರ್ತಲ್ಲ ಇದೆಲ್ಲ ಹಳೆ ಕರ್ತ. ಹಳೆ ಕರ್ತದ ಕ್ರಮ ಅಂದ್ರೆ ಹಿಂಗೆ ಒಟ್ಟ ಇದ ಕಾತಿದನ್ನ ಒಂದು ಹಿಂಡಿ ಎಲ್ಲ ಹಾಕಿ ಕಡಿ ಮನಿಂದ ಒಂದು ಸೂಡಿ ಹಚ್ಕೋಬಾಪದ. ಯಾಕೆ ಅದಕ್ಕೆ ಬೆಂಕಿ ಕೊಡ್ಕಲ್ಲ, ಹೊಟ್ಟು ಸುಡ್ಕಲ್ಲ. ಆ ಹೊಟ್ಟು ಸುಡು ಸುರಿಗೆ ಬೆಂಕಿ ಹಚ್ಕೋಬ ಸುರಿಗೆ ಅದು ಹ್ಯಾಂಗ ಕೇಳದಿದ್ರೆ, ಈ ದೀಪಾವಳಿ ಹಬ್ಬ ಕೈಲಿ ಯಾವುದೇ ಹಬ್ಬ ಕೈಲಿ ನಾವು ಸುಡು ಸುರಿಗೆ ಸೂಡಿ ಹಚ್ಚು ಸುರಿ ಹ್ಯಾಂಗ ಮಾಡ್ಕೊಂಡಿದ್ರೆ, ಮನೆಯಂಗ್ ಮೊದಲು ಚುಮ್ಣಿ ಹಚ್ಚಕ್, ಚುಮ್ಣಿ ಹಚ್ಚಿ ಚುಮ್ಣಿಯಿಂದ ಸೂಡಿ ಹಚ್ಚಕ್, ಸೂಡಿ ಹಚ್ಚಿ ಆ ಚುಮ್ಣಿನ ವಾಪಸ್ ನಂಗ್ಸಕ್, ನಂಗ್ಸಿ ಆ ಸೂಡೆಂಗ್ ಪುನಃ ಆ ಚುಮ್ಣಿನ ಉಡ್ಸಕ್ ಹಿಡ್ಸಕ್, ಇದೊಂದು ಕ್ರಮ. ಇದು ಮಾಡಿ ಯಾರ ಮೇಲೆ ಕಡೆ ನಾವು ಆ ಬೈಲಿಗೆ ಹೋಗಿ ಆ ಹೊಟ್ಟಿತ್ತಲ್ಲ, ಹೊಟ್ಟಿನ ರಾಶಿಗೆಲ್ಲ ಬೆಂಕಿ ಹಾಕಿ ಸುಟ್ಟಿಕ್ಕಿ ಆ ಸೂಡಿನಲ್ಲೇ ಬಿಸಾಡಿ ಬಾಪಕ್ಕಿಲ್ಲ, ಆ ಬೆಂಕಿ ಹಾಕಿ ಹೋಗ್ಕಿಲ್ಲ, ವಾಪಸ್ ಮನೆ ತಕ ಬರ್ಕ್. ಮನೆ ತಕ ಬಂದು ಅದನ್ನ ಅಗ್ನಿ ಹಾಕು, ಉರು ಅಗ್ನಿ ಒಲಿಗೆ. ಹಾ, ಮನೆ ಒಲಿಗೆ ಅದು ಇಡೀ ಸೂಡಿ ತಕೊಯ್ ನುರಿದಿರು, ಒಂದ್ ತಡ್ಕಾರು ಅದ್ರಾಗ ಒಂಚೂರು ಎಳಿ ತೆಗೆದಾರು ಮನೆ ಒಲಿಗೆ ಹಾಕುದು ಒಂದು ಕ್ರಮ. ಇದು ಹೊಟ್ಟು ಸುಡುದು
2: ಅಲ್ಲ, ಇದ್ರ ಹಿಂದಿನ ಉದ್ದೇಶ ಎಂತ ಅಂದ್ರೆ ಚಿಮ್ಣಿ ಹಚ್ಚುದು, ಚಿಮ್ಣಿ ನೆಂಗ್ಸುದು
3: ಅಂದ್ರೆ
2: ವಾಪಸ್ ಅದ್ರಲ್ಲಿ ಹಚ್ಚುದು.
3: ಅದ್ರ ಹಚ್ಚುದು ಅಂದ್ರೆ ಅದ್ರದ್ದು ಹಿಂದಿನ ಕ್ರಮ ಗೊತ್ತಿಲ್ಲ ನನಗೆ, ಯಾಕೆ ಮಾಡ್ತೀರಿ ಏನಂದ ಅಂದ್ರೆ ಒಂದು ಮನೆಯಿಂದ ಒಂದು ಅಗ್ನಿ ತಕೊಂಡು ಹೋಗಿ ಮತ್ತೆ ಪುನಃ ಅದನ್ನಿಗೆ ಇದು ಮಾಡ್ತಲ್ಲ, ಮತ್ತೆ ಪುನಃ ಉರ್ಸುದು ಮನೆಯ ಜ್ಯೋತಿಯನ್ನ ಬೆಳಗುದು
2: ಒಂದು
3: ಕ್ರಮ ಇರುತ್ತೆ. ನಂಗ್ಸುಕಾಗಂಬ ಒಂದು ಕ್ರಮ ಇರಬಹುದೇನು, ಹಂಗೇನಾದ್ರು ಒಂದು ಕ್ರಮ ಇದ್ದಿರಬಹುದು. ಹಂಗೆ ಮಾಡಿ ಆದ್ಮೇಲೆ ಕಡೆಗೆ ಅದನ್ನು ನಾವೆಲ್ಲ ಮಾಡಿ ಹೊಟ್ಟೆಲ್ಲ ಸುಟ್ಟಿ ಬಂತಲ್ಲ. ಈ ಹೊಟ್ಟು ಸುಡ್ಕರ್ ಮುಂಚೆ ಈಗ ನೀವು ಕಾತಿ ಕೊಯ್ಲು ಮಾಡ್ರಿ, ಮನೆಗೆ ಒಂಚೂರು ಹೊಟ್ಟು ಉಳಿದಿತ್ತು ಅಥವಾ ಸುಗ್ಗಿದ್ ಮಾಡ್ರಿ ಅಂತದೇ ಇದ್ದಿತ್ತು, ಅದನ್ನ ತಕೊಂಡು ಹೋಗಿ ಯಾವ ಗೆದ್ದೆಗೂ ಸುಡುಕಿಲ್ಲ. ಈ ಆರೂಢ ಹಬ್ಬದ ದಿವಸ ಗೆದ್ದಂಗೆ ನಾವು ಹೊಟ್ಟು ಸುಡ್ಕಿದ್ರೆ ಮುಂಚೆ ಗೆದ್ದಂಗೆ ಎಂತದ್ನು ಸುಡುಕಿಲ್ಲ, ಆ ಗೆದ್ದೆ ಬೆಂಕಿ ತಾಂಗಿಲ್ಲ. ಹಿಂದಿನ ಕ್ರಮ ಆರೂಢ ಹಬ್ಬದ ದಿವಸ ಏಗಳಿಗೆ ನಾವು ಹೊಟ್ಟು ಸುಡ್ತೋ ಅದ್ರ ಪಾಡಿ ಮೇಲೆ ಗೆದ್ದಿ ಸುಡ್ ಮಾಡಿ ಬೆಚ್ಚುದು ಇನ್ನೊಂದು ಬೆಚ್ಚುದು ಸುಡುದು ಎಡುದೆಲ್ಲ ಮಾಡ್ಲಾಕ್ ಅಲ್ಲಿ ಯಾರಿಗೂ ಗೆದ್ದಿ ಬೆಂಕಿ ಹಾಕೋಕಿಲ್ಲ ಹಿಂದಿನ.

0: ಏನ್ ದಿಕ್ಕಿತ್ತು ಅದರಿಂದ ಮುಖಾಂತರವೇ ಗೆದ್ದಿಯಲ್ಲ ಉಳುಮೆ ಮಾಡಿ ಅಂದ್ರೆ ಅದಕ್ಕೆ ಅಷ್ಟು ಪ್ರಾಶಸ್ತ್ಯ ಕೊಟ್ಟಿರ್ ಆ ದಿವಸ ಸ್ಥಾನ ಕೊಟ್ಟಿರ್.
1: ಕೃತಜ್ಞತಾ ಭಾವ ಎಷ್ಟಿದೆ,
0: ಎಷ್ಟಿತ್ತು ಕಾಣಿ. ನಾವು ಅವಿಂದ ನಾವು ಅಂಬದ್ನೆ ಒಂದು ಕ್ವಾಣನ ಸಿರಿಪಾದ ತೊಳಸ್ಕಾರೆ ಕಾಣಿ. ಅದ್ ಅಷ್ಟೊದಿ ನಾವೆಲ್ಲ ಅಹಂಕಾರವನ್ನು ಬಿಟ್ಟಿರ್ಕ. ಹಾ, ಅವಕ್ಕೆ ಮೊದಲು ನಾವು ಶರಣಾಯ್ಕೆ, ಇವಿಂದ ನಾವು ಒಂದಾಳಿ ಅಂತ ಒಂದಿದ್ದು. ಅವು ಸಿರಿಪಾದವನ್ನು ತೊಳಸಿ ಅಂದಾಳಿ ಹೇಳಿ ಒಂದೊಂದು ಹಾಡಂಗಿತ್ತು. ಅಂದ್ರೆ ಸಿರಿಪಾದ ತೊಳಸ್ತಿದ್ದೀರ ಅಂಬ್ರ ಮುಂಚಿನ ಕಾಲದ ಮೊದಲು ಮುಂಚಿನದಲ್ದ ಹೂಂಟಿ ಈಗ ಮಾಡುದು ಅಷ್ಟೇ ಮೊದ್ಲಲ್ಲ ಅದ ಶುರು. ಕಡೆಗೆ ಅದನ್ನೆಲ್ಲ ಮಾಡಿ ಆಯ್ತು. ಕಡೆಗೆ ಈ ಕ್ರಮ ಆದ್ಮೇಲೆ ಅದು ಆರೂಢ ಹಬ್ಬ ಹತ್ತು ದಿನಕ್ಕೆ ಹಗ್ಗಿನ ತಿಂಗಳು ಹತ್ತು ಹಬ್ಬ ಹಂಗೆ ಇದು ಬತ್ತು ಹತ್ರವಾದಿ ಹಬ್ಬ. ಹತ್ರವಾದಿ ಹಬ್ಬ, ಹತ್ರವಾದಿ ಹಬ್ಬ ಅಂದ್ರೆ ಪಕ್ಕನೆ ಯಾರಿಗೆ ಅಂದ ಜಾತಿಲ್ಲ. ಹತ್ರವಾದಿ ಹತ್ರವಾದಿ ಅದನ್ನ ಬಿಡಿಸಿಕೊಂಡ್ರೆ ಅದು ಹತ್ತರ ಅವಧಿ. ನಾವು ಕುಂದಾಪುರದವ್ರ ಪಾಸ್ಟ್ ಹೇಳಕ್ ಹೋಗಿ ಅದು ಹಂಗ ಹಬ್ಬ ಹತ್ರವಾದಿ. ಹತ್ರವಾದಿ ಹಬ್ಬಕ್ಕೆ ಏನ್ ಮಾಡ್ತಾರೆ ಕೇಳದಿದ್ರೆ, ಈ ವರ್ಷ ನಾವು ಗೆದ್ದಿ ಬೀಜ ಹಾಕಲ್ದೆ ಇನ್ನೀಗ ಗೆದ್ದಿ ಬೀಜ ಹಾಕು ಸುರಿಗೆ ಯಾವ್ದಾರು ಮನೆದು ನಮ್ದು ಯಾವ್ದಾರು ಒಂದು ಗೆದ್ದೆ ಅಗೇಡಿ ಮಾಡು ಗೆದ್ದೆ ಅಗೇಡಿ ಗೆದ್ದಿರತ್ ಕಾಣಿ ಹೆಚ್ಚಾಗಿ ಅದ್ರಂಗೆ ಮಾಡುದು ಅಗೇಡಿ ಗೆದ್ದಂಗೆ ಈಶ ಆಗ್ನೇಯ ಮೂಲಿ ಈ ಆಗ್ನೇಯ ಮೂಲ್ಯಂಗೆ ಎಂತ ಮಾಡ್ತಾರೆ ಕೇಳದಿದ್ರು ಒಂದು ಹಾರಿ ತಕೊಂಡು ಅದು ಹಾಗೆ ಬೆಳಗಿನ ಜಮ್ಮ ಬೇಗ ಎದ್ದ ಒಂದು ಮಿಂದ ಒಂದು ಪಾತ್ರಕ್ಕೆ ಒಂದಿಷ್ಟು ಭತ್ತ ಹಾಕೊಂಡು ಬೀಂಜದ ಭತ್ತ ಹಾಕೊಂಡು ಗೆದ್ದಿದ್ ಒಂದು ಬದಿ ಕಡ್ದ ಕೊಚ್ಚಿ ಸಾಫ್ ಮಾಡಿ ಕೊಚ್ಚಿ ಆಗ್ನೇಯ ಮೂಲ್ಯಂಗ್ ಕೊಚ್ಚಿ ಅದಕ್ಕೆ ಮೂರು ಮುಷ್ಟಿ ಭತ್ತ ಹಾಕೋದು ಹಿಂಗೆ ತೊಳೆದು ತೊಳೆದು ಅದ್ರ ಮೇಲೆ ಪುನಃ ಮಣ್ಣನ್ನು ಹಾಕಿ ಬಿಡೋದು. ಮಣ್ಣನ್ನು ಹಾಕಿ ಅದಕ್ಕೊಂದು ನಮಸ್ಕಾರ ಎಲ್ಲ ಮಾಡ್ಕೊಂಡು ಗೈಡಿ ದೇವರಿಗೆಲ್ಲ ಹೇಳ್ಕಂ ಈ ವರ್ಷದ ಬೆಳೆ ಶುರು ಮಾಡತ್ತು ಒಳ್ಳೇದು ಆಯ್ಲಿ ದೇವರೇ ಏನು ತೊಂದರೆ ಆದಿದ್ದಂಗೆ ಒಳ್ಳೆ ರೀತಿ ನಡೀಲಿ ನಡೆಸಿ ಕೊಡಿ ದೇವರೇ ಅಂತ ಕೇಳ್ಕೊಂಡು ಕಡೆ ನಾವು ಬೆಳೆದ ಭತ್ತನು ಗೈಡಿ ಕೊಡು ಕ್ರಮ ಇತ್ತು ನಮ್ಮಲ್ಲೆಲ್ಲ ಅದನ್ನೆಲ್ಲ ಬೇಡ್ಕಂತ ಕಡಿಕದಾದ್ಮೇಲೆ ಅದು ಹತ್ರವಾದಿ ಹಬ್ಬ. ಈ ಹತ್ರವಾದಿ ಹಬ್ಬಕ್ಕೆ ಹಿಂದಿನ ಕಾಲದಂಗೆ ಹತ್ತು ಬಗೆ ಪದಾರ್ಥ ಮಾಡ್ತಿದ್ದೀರ ಅಂದ್ರೆ ಕೆಲವರು ಹೇಳುದು ಆರೂಢ ಹಬ್ಬಕ್ಕೆ ಆರು ಬಗೆ, ಹತ್ರವಾದಿ ಹಬ್ಬಕ್ಕೆ ಹತ್ತು ಬಗೆ ಎಲ್ಲ ಮಾಡ್ತಿದ್ದೀರ ಅಂದಲ್ಲಿ ಒಂದು ಮಾತಿನಷ್ಟಕ್ಕೆ ಹೇಳ್ತಾರೆ ಗೊತ್ತಿಲ್ಲ ನನಗೆ. ಕಡಿಕೆ ಈ ಹತ್ರವಾದಿ ಹಬ್ಬಕ್ಕೆ ಆ ಬೀಜ ಮುಹೂರ್ತ ಮಾಡ್ತಾರಲ್ಲ ಅದ್ರ ಹಿನ್ನೆಲೆ ಏನಂದ್ ಕೇಂದಾಗಳಿಕೆ ನಾವು ಈ ವರ್ಷದ ಬೀಜವನ್ನು ತೆಗೆದಿಡತ್ ಗೆದ್ದಿಗೆ ಯಾವ್ದು ಬೀಜ ಬೇಕಂದಲ್ಲಿ ಒಂದೊಂದಕ್ಕೆ ಒಂದೊಂದು ನೆಲ್ಲು ಇತ್ತು. ಹೌದಲ್ದೆ ಈಗ ನಾವು ಕಾತಿಗೆ ನೆಲ್ಲು ಬೇರೆ, ಸುಗ್ಗಿ ನೆಲ್ಲು ಬೇರೆ, ಕೊಳಕಿ ನೆಲ್ಲು ಬೇರೆ, ಹಿಂಗೆಲ್ಲ ಇತ್ತು. ಒಂದಕ್ಕೆ ಎಲ್ಲದಕ್ಕೂ ಒಂದೇ ಆತಿಲ್ಲ ಆಯಾ ಮಳೆಗಾಲಕ್ಕೆ ಬಪ್ಪ ಅಂತಂದು ಲಗ್ತಾಯಿ ಅದನ್ನು ಹಾಕ್ತಾರೆ. ಈಗ ಆ ಇದ್ರದ್ದು ಅದಕ್ಕೆ ಈಗ ನಾವು ಈಗ ಇದು ಮಾಡೋದು ಯಾವುದು ಕಾತಿ. ಕಾತಿ ಮಾಡೋ ಸರಿ ಆ ಬೀಜನ ಹಾಕುತ್ತಲ್ಲ ಮೊದಲು ಹಿಂಗೆ ಹಾಕಿ ಕಾಮ್ದು ಒಂದು ಲೆಕ್ಕದ ವೈಜ್ಞಾನಿಕವಾಗಿ ಕಾಮ್ಕೊಂಡ್ಸರಿ ಅದು ಬೀಜದ ಪರೀಕ್ಷೆ ಸಮೇತ ಹೋದವ್ರು. ಆ ಬೀಜ ಹುಟ್ಟುತ್ತಾ ಇಲ್ಲ ಅಂದ್ ಮುಂಚೆ ಹಾಕಿ ಪರೀಕ್ಷೆವನ್ನು ಮಾಡಿಕಾಮಂತ ಕ್ರಮ. ಒಂದ್ ವೇಳೆ ಅದೆಲ್ಲರೂ ಹುಟ್ಟದಿರಿ ಬೀಜ ಬದಲಾರು ಮಾಡ್ಲಕ್ಕಲ್ದ ಅಲ್ದೆ ಇದ್ರಷ್ಟು ಬೀಜ ತಕೊಂಡು ಆಗೇಡಿ ಪೂರ ಬಿಕ್ಕಿ ಯಾರ ಮೇಲೆ ಅದು ಬೆದಿಯು ಬತ್ತಿಲ್ಲ ಇತ್ತು ಮನೆಗಿದ್ದಿರು ಓರ್ಲಿ ಹಾಕಿ ಕುಟ್ಟಿ ಉಣ್ಲಕ್ಕಿ ಇತ್ತು ಉಂಡಿದ್ದಂಗೂ ಆಯ್ತು ಬೆದಿಯು ಬತ್ತಿಲ್ಲ ಅಲ್ದ ಹಾಳತ್ತಲ್ಲ ಅದೊಂದು ಪರೀಕ್ಷಾ ಕ್ರಮ ಹೌದಾಯ್ತಿತ್ತಮ್ರ. ಕಡೆಗೆ ಈ ಹತ್ರವಾದಿ ಎಲ್ಲ ಹಬ್ಬ ಆದ್ಮೇಲೆ ಹಾಂಗೆ ಮಳೆಗಾಲ ಎಲ್ಲ ಶುರು ಆಗ್ತಲ್ಲ ಆಗಳಿಕೆ ಎಲ್ಲ ಬದಿ ಎಲ್ಲ ಗೆದ್ದಿ ಮುಲ್ಲಿ ಗಿಲ್ಲಿ ಎಲ್ಲ ಕೊಚ್ಚಿ ಹೊದ್ದು ಮಾಡಿ ಇದು ಮಾಡಿ ಹಾಂಗೆ ಮಾಡಿ ಹಿಂಗೆ ಮಾಡಿ ಎಲ್ಲ ನಮ್ಮ ನಮ್ಮನೆ ಮಾಡ್ತಿದ್ದೀರಿ. ಈಗ ಟಿಲ್ಲರ್ ಟ್ಯಾಕ್ಟ್ರಿ ಅವೆಲ್ಲ ಬಪ್ಪಕ್ಕೆ ಹೋಯ್ ಅದನ್ನೆಲ್ಲ ಕೇಮಕ್ಕಿಲ್ಲ ಆ ಕ್ರಮ ಏನು ಗೊತ್ತಿಲ್ಲ
1: ಇಲ್ಲ ಮುಡಿ
0: ಒಂದು ಮುಲ್ಲಿ ಅಂತ ಕಿಚ್ಚಿಡ್ರಿ ಇಲ್ಲ ಇಪ್ಪದಿ ಹಾಂಗೆ ಒಂದೇ ಮತ್ತ ಒಂದೇ ಆಗೇಡಿ ಹುಡ್ತಾ ಒಂದೇ ಬೀಜ ಹಾಕ್ತಾ ಮುಂಚೆ ಹಾಂಗಲ್ಲ. ಇವತ್ತು ಈ ದಿವಸದಾಗ ಹ್ಯಾಂಗೆ ಕೇಳಿದ್ರೆ ಟಿಲ್ಲರ್ ನನಗೆ ಪುರ್ಸೋತ ಆ ದಿವಸ ಆಗಳಿಕೆಲ್ಲ ದಿನ ಗಳಗಿ ಹೊತ್ತಲ್ಲ ಕಾಂತಿದ್ದೀರ ಇಂತಿಂಥ ಮಳಿಗೊಂದು ಬೆಳೆದು ಐತಿ ಇವತ್ತವ ಈ ಬೈಲಿಗೊಂದು ಟಿಲ್ಲರ್ ತಕ ಬಂದ ಅಂತ ಹೇಳ್ರಿ ಇವ್ನ ಕೆಲ ಇವತ್ತು ದಿನ ಒಳ್ಳೇದಿಲ್ಲ ಇವತ್ತು ಆತಿಲ್ಲ ನಾಳಿಗಂದ್ರೆ ನೀವು ಕೊಚ್ಚಿ ಆಗಿಡಿ ಹಾಕಣಿ ನಮ್ಗೆ ಆತಿಲ್ಲ ನಂಗೆ ಬೇರೆ ಬದಿ ಹೋಯ್ಕಂತ್ರ. ಈಗ ಹಾಂಗೆ ಕೊಯ್ ಒಂದೇ ಅರ್ಕಲ್ ಕೀಳುದು ಒಂದೇ ಆಗೇಡಿ ಹೂಡುದು ಒಂದೇ ಬೀಜ ಚೊಲ್ಲುದು ಹಾಂಗೆ
1: ಮಾಡ್ತೀವಿ
0: ಅರ್ಕಲ್ ಕೀಳುದು ಅಂತ ಹೇಳ್ರಿ. ಈಗ ಮುಂದೆ ಹೇಳ್ತೀನಿ ನಾ ಮಾತಾಡ್ತೀವಿ ಗೆದ್ದಿಗೆ ಜಡ್ಡಿರತ್ ಕಣಿ ಅದನ್ನ ತೆಗೋದು. ಈ ಆಗಳಿಕೆ ಅಂತ ಮಾಡ್ತಿದ್ರು ಕೇಳಿದ್ರೆ ಈ ಮೊದಲಿಗೆ ಅಗೇಡಿ ಮಾಡುವ ಹಿಂದಿನ ಕಾಲದಾಗಂಬ್ರು ಬಹಳ ಹಿಂದೆ ಒಂದ್ ಅಗೇಡಿ ಮಾಡ್ಕರ 14 ಸಲ ಹುಂಟಿ ಮಾಡ್ತಿದ್ದೀರ ಆಲೋಚನೆ ಮಾಡಿ. ಹಾ, ಈಗ ಇಡೀ ಅಷ್ಟು ಗೆದ್ದಿನ 14 ಸಲ ಹೂಡ ಅದನ್ನ ಗೆದ್ದಿ ಯಾರು ಮಾಡುವಾರ ಇಲ್ಲೇನು ಒಂದು ಅಗೇಡಿ ಮಾಡು ಗೆದ್ದಿನೇ 14 ಸಲ ಹುಡ್ತಿದ್ರು. ಅಗೇಡಿ ಅಂದ್ರೆ ಅಷ್ಟು ಜಾಗೃತಿ ಮಾಡ್ತಾರೆ ಯಾಕೆ ಗೊತ್ತಾ? ಅಗೇಡಿನ ನಾವು ಜಾಗೃತಿ ಮಾಡೋದು ಯಾಕೆ ಕೇಳದಿದ್ರು ಅದ್ರಂಗೆ ನಾವು ಇದು ಹಾಕಣಿಕೆ ಅಂತಂದು ಹೇಳ್ರೆ ಸಾಗುವಳಿ ಮಾಡೋ ಸುರಿಗೆ ಇದು ಹಾಕತ್ತ ಬೀಜ ಹಾಕತ್ತ ಆ ಬೀಜ ವಕ್ಸಸಿ ಲಾಯ್ಕಾರ ಮಾತ್ರ ಅಲ್ಲದೆ ನಾವು ನಟ್ಟದ ಲಾಯ್ಕ ಆಗ ಅದಕ್ಕೋಸ್ಕರ ಅದು ಒಳ್ಳೆ ಪೌಷ್ಟಿಕಾಂಶ ಇರ್ಕ ಅದಕ್ಕೆ ಗಿಡಕ್ಕೆ ಯಾವ್ದು ಕಾಳಿ ಗಿಳಿ ಬಪ್ಪಕ್ಕಾಗಂದೇಳಿ ಮಣ್ಣನ್ನು ಅಷ್ಟು ಕೊಳಸಿ ಹದ ಮಾಡಿ ಅಷ್ಟು ಸಾಫ್ ಮಾಡಿ ಹಾಕಂತಿದ್ದೀರ.
1: ತುಂಬಾ ಜಾಸ್ತಿ ಕೇರ್ ಅಲ್ಲ
0: ಜಾಸ್ತಿ ಕೇರ್ ಮಾಡ್ತಿದ್ದೀರ ಆಗಳಿಕೆ ಹಾಗೆಲ್ಲ ಮಾಡ್ಕೊಂಡು 14 ಸುತ್ತಲ್ಲ ಹೂಡಿ ಮಾಡ್ತಾ ಇದ್ದೀರ ಆಗಳಿಕೆ. ಅದಕ್ಕೂ ಮುಂಚೆ ಆಗಳಿಕೆಲ್ಲ ಹಳ್ಳಿ ರಾಗಿ ಅಂದಾಳಿ ಎಲ್ಲ ಮಾಡ್ತಿದ್ದೀರ ಅಂದ್ರೆ ಈ ಹಳ್ಳಿ ರಾಗಿ ಅಂದಾಳಿ ಹೇಳದಿದ್ರೆ ಈ ಸಮಯ ಇದೀಗ ಯಾವ್ದು ಈ ಬ್ಯಾಸಿ ತಿಂಗಳು ಹಗ್ಗಿನ ತಿಂಗಳು ಇಲ್ಲ ಇದೆ ಹಗ್ಗಿನ ತಿಂಗಳು ಗಳಿತಲ್ಲ ಈ ಹಗ್ಗಿನ ತಿಂಗಳು ಅಕೇರಿಗೆ ಬ್ಯಾಸಿ ತಿಂಗಳು ಮೊದಲಿಗೆಲ್ಲ ಈ ಹೊಳೆಗಿದ್ದದ ನೀರಿಲ್ಲ ಆಗಲಿ ಮೋಟರ್ ಗೀಟ್ರಲ್ಲ ಇಲ್ಲ ಹೊಳೆಗಿದ್ದದ ನೀರಿಗೆ ಎಲ್ಲ ಕಟ್ ಹಾಕಂತಿದ್ದೀರಲ್ಲ ಆ ನೀರನ್ನು ಮಗ್ದ ಗೆದ್ದಂಗೆ ನೀರು ತುಂಬಿಸಿ ಜಡ್ ಅರ್ಕಲ್ ಕೀಳು ಅರ್ಕಲ್ ಅಂತ ಹೇಳ್ರಿ ನೀವು ಎಂತ ಕೇಳ್ರಿ. ಈ ಗೆದ್ದಂಗೆ ಈಗ ಸಾಗುವಳಿ ಆದ್ಮೇಲೆ ಈ ಪಸಿಗೆಲ್ಲ ಜಡ್ ಹುಲ್ಲೆಲ್ಲ ಬೆಳಕಿರತ್ ಕಾಣಿ ಆ ಹುಲ್ಲನ್ನೆಲ್ಲ ಹೊಡಿ ಹೂಡ್ಕಲ್ದ ಅದಕ್ಕೆ ಅರ್ಕಲ್ ಕೀಳುದು ಅಂತ ಹೇಳುದು. ಆ ಮೇಲಿದ್ದ ಮಣ್ಣನ್ ಒಂದ್ ಸಲ ಹದ ಮಾಡ್ತಾರೆ ಕಾಣಿ ಅದನ್ನೆಲ್ಲ ಕೌಂಚ್ ಬೀಳುವಾಗ ಮಾಡುದಿಲ್ಲ ಆ ಮೇಲಿಂದ ಕೊಚ್ಚಿ ಅದು ಕೌಂಚ್ ಬೀಳೋದಕ್ಕೆ ಅದಕ್ಕೆ ಅರ್ಕಲ್ ಕೀಳುದು ಫಸ್ಟ್ ಸಾಲನ್ನ ಅಂತ ಹೇಳ್ತಾರೆ. ಆ ಅರ್ಕಲ್ ಕೀಳುವಂಗ ಆಗಳಿಕ್ಕಿಂತ ಹಳ್ಳಿ ರಾಗಿ ಮಾಡುವಾರ ಗೆದ್ದಂಗೆ ನೀರು ನಿಲ್ಸ್ಕೊಂಡೇ ಅರ್ಕಲ್ ಕೀಳುದು ಅಂಬ್ರದ ನೀರು ನಿಲ್ಸ್ಕೊಂಡು ಕಡಿಕೊಂಡ್ನಲ್ಲ

0: ಸಾಫ್ ಮಾಡಿ ಹೂಡಿ ಜಡ್ಡೆಲ್ಲ ಕೊಳಸಿ ಬೇರೆ ಬೇರೆ ಸಲ ಎರಡ್ ಮೂರ್ ನಾಲ್ಕು ಸಲ ಎಲ್ಲ ಹಿಂಗೆ ಹಿಂಗೆ ಹೂಡಿ ಹೂಡಿ ಹೂಡಿ ಕಡೆಗೆ ಅದು ಕೊಳತ ಆರ್ಮೇಲೆ ಅದಕ್ಕೆ ಎಂತ ಮಾಡ್ತಾರೆ ಬೀಜ ಹಾಕುದು. ಬೀಜ ಹಾಕುದಂದ್ರೆ ಹಳ್ನೀರಾಗಿ ಎಲ್ಲ ನೀರಾಗಿ ಮಾಡುದು, ಹೊಡಿಯಾಗಿ ಅಲ್ಲ, ಅದು ನೀರಾಗಿ ಬೇರೆ ಹೊಡಿಯಾಗಿ ಬೇರೆ.
1: ನೀರಾಗಿ ಅಂದ್ರೆ ಎಂತ
0: ನೀರಾಗಿ ಅಂದಳಿ ಹೇಳದಿದ್ರೆ, ಈ ಬೀಜನ ಇವತ್ ನಾವೀಗ ಒಂದು ಯಾವ ಬೀಜ ಅಂತ ತೆಗೀತೀಗ ಗೆದ್ದಿಗೆ ಹಾಕೋಕೆ, ಆ ಬೀಜನ ಹಿಂದ ಚೀಲದಂಗ್ ಕಟ್ಟಿ ನೀರ ನೆನ್ಸುದು
1: ಗೋಣಿ ಚೀಲದಾಗ.
0: ಹೊಳಿಗೆ ಹಾಕುದ, ಹೊಳಿಗೆ ಹಾಕಿ 24 ಗಂಟೆ ಆಯ್ತು ಅದಕ್ಕೆ.
1: ಇವತ್ ಹೊಳಿ ಅಂದ್ರೆ ಅದು ಸಿಹಿ ನೀರಿದ್ದು ಹೊಳಿ.
0: ಹೌದೌದು, ನಂಬದೇ ಎಲ್ಲ ಸಿಹಿ ನೀರಲ್ಲ, ಉಪ್ ನೀರ್ ಯಾಕ್ರೂ ಹಾತ್ ತಕೊಂಡ್ಕೊಳಿತಿಲ್ಲ
1: ನಂಬದೇ ಉಪ್ ನೀರ್. ನೀವು ಹೊಳಿ ಅಂದ್ಕೊಂಡು ನಮ್ಗೆ ಗೋಣಿ ಚೀಲ
0: ನಿಮ್ ಬದಿಗೆಲ್ಲ ಗುಮ್ಯೋ ಗಿಮ್ಯೋ
1: ನಮ್ಮಲ್ಲೆಲ್ಲ ಇದು ಪಂಪ್ಸೆಟ್ ಟ್ಯಾಂಕ್ ಇತ್ತಲ್ಲ
0: ಅದಕ್ಕೆ ಹಾಂಗೆಲ್ಲ ಮಾಡ್ತೀರಿ. ನಂಬದೇಗೆಲ್ಲ ಚಪ್ ನೀರು ಹೊಳಿ ಅಲ್ದ, ನಾವು ಹೊಳಿಯೋ ತೋಡೋ
1: ಅಲ್ಲ ಮಾರೆ. ಹೊಳಿಗೆ ಹಾಕುದು ಯಾವ್ದು ಇರದೆ ಬೊಳ್ಕ ಗಿಳ್ಕ
0: ಹೊಳಕೋತ್ಲ ಅದಕ್ಕೊಂದು ಬಳ್ಳಿ ಹಾಕಿ ಕೊಡ್ತಾರೆ
1: ಕೊಡ್ತಾರ
0: ಹೊಟ್ಟ ಹೊಳಿಗೆ ಹಾಕಿ ಬಂದ್ರೆ ಯಾರ ಮನೆಗೆ ಹಾಕ ಕಡಿಕ ಚೀಲೆಯಲ್ಲಿ ಇರುತ್ತೋ ಇಲ್ಲ ನಾವು ಇಲ್ಲಿ ಕಡ್ಲಿಗೆ ಬಂತ ಕಣ್ ಕಡಿಕೆ ಹಂಗೆ ಅದನ್ನೇ ನೀರಂಗೆ ನೆನ್ಸಿ ಕಡೆಗೆ 24 ಗಂಟೆ ಆಯ್ದು. ಅದೇ ಇವತ್ತು ಹಾಕದ ಹೊತ್ತಿಗೆ ನಾಳೆ ಬೆಟ್ಟ ಹಾಕಿ ಮನೆ ತಕ ಬಂದ
1: ಒಂದಿನ 24 hours.
0: ಹೌದು ಹೌದು, ಅದನ್ನ ಸಾಫ್ ಮಾಡಿ ಅಡಿ ಒಂದು ಕಲ್ಲು ಬೆಚ್ಚಿ ನುಕ್ಕಿ ಸೊಪ್ಪ ಅಂದ್ ಅತ್ತು ಗೊತ್ತಿತ್ತಲ್ಲ
1: ನೆಲ ಓಡಿಸೋಕಲ್ಲ ಅದನ್ನ
0: ನೆಲ ಓಡಿಸೋಕೆ ದರ್ಶನ್ ಮಾಡೋರು
1: ದರ್ಶನ್ ಮಾಡೋರು ಕರೆಕ್ಟ್ ಅದು ಹೆಣ್ಣು ಪಾತ್ರಿಗಳು.
0: ಹೌದು ಹೌದು ಹೌದು, ಅವ್ರಕ ಹೆಂಗಿರುತ್ತ ಅದಕ್ಕೆ ದೇವ್ರ ಒಲ್ಮಿ ಜಾಸ್ತಿ ದೇವ್ರ ಕೂಡಲೇ ಬತ್ತ
1: ಸ್ಮೆಲ್ ಒಂಥರ ಲಾಯ್ಕ್ ಇರುತ್ತೆ. ಈ ಅವಡಿ ಕಾಳು ಒಣಸೊತ್ತಿಗೆ ಒಣಸಿ ಡಬ್ಬಿಗೆಲ್ಲ ಹಾಕಿಡೋತ್ತಿಗೆ ಅದು ಕುಟ್ಟಿ ಗಿಟ್ಟಿ ಅಂತ ಬರ್ತಲ್ಲ
0: ಒಂದ್ ನಮ್ಮನೆ ಅದ್ ಬಿರ್ಸದ್
1: ಬಿರ್ಸ್ ಅಂದ್ರೆ
0: ಬಿರ್ಸ್ ಅಂದ್ರೆ ಹೇಳ್ರಿ ಹ್ಯಾಂಗ ಅಂದ್ರೆ ಕೇಳ್ರ
1: ಸ್ಟ್ರಾಂಗ್ ಸ್ಟ್ರಾಂಗ್ ಸ್ಮೆಲ್
0: ಹೀಟ್ ಅದು ಗರ್ಮಿ
1: ಗರ್ಮಿ
0: ಅದೊಂಥರ ಹೀಟ್ ಶಕಿಗಳು ಜಾಸ್ತಿ ಅದ್ರಾಗೆ. ಅದಕ್ಕೆ ಎಂತ ಮಾಡ್ತೀರಿ ಈ ಭತ್ತನೆಲ್ಲ ಇದು ಮಾಡಿ ಅದು ನೀರಿನ ತೆಗೆದು ಅಡಿಯೆಲ್ಲ ಕಲ್ಲೆಲ್ಲ ಬೆಚ್ಚಿ ಗೋಣಿ ಚೀಲಕ್ಕೆ ಹಾಕಿ ಆ ಗೋಣಿ ಚೀಲಕ್ಕೆಲ್ಲ ಸಾಫ್ ಮಾಡಿ ನುಕ್ಕಿ ಸೊಪ್ಪನ್ನು ಮುಚ್ಚಿ ಅದ್ರ ಮೇಲೆ ಮತ್ತೊಂದಿಷ್ಟು ಚೀಲ ಎಲ್ಲ ಹಾಕಿ ಆ ಚೀಲದ ಮೇಲೆ ಕಲ್ಲು ಹರಿ ಬೆಚ್ಚುದು. ಅದು ಶಕಿಗೆ ಭತ್ತ ಬೇಗ ಮುಕ್ಕಿ ಅತ್ತಂದಾಳೆ. ಕಡಿಕ ಅಂದ ಹಾಕಿ ಯಾರು ಬೆಳಗತ್ತ ಹಾಂಗ ತಂದು ಮಾಡಿ ಯಾರ ಮೇಲೆ ಭಯಪ್ಪ ಮತ್ತ ಅದಕ್ಕೆ ನೀರ್ ಹಿಡುಕಿತ್ತು ದಿನಾ ಎರಡೆರಡ್ ಸಲ ನೀರ್ ಹಿಡಿಕ್
1: ನೀರ್ ಹಿಡಿದಂದ್ರೆ ನೀರ್
0: ಹಿಡಿದಂದ್ರೆ ಅದಾ ಬೆಚ್ಚಗಿಪ್ಪ ನೀರ್ ಇತ್ಕಣಿ ಉಗುರ್ ಚಪ್ಪಿ ಆ ಉಗುರ್ ಚಪ್ಪಿ ನೀರನ್ನ ತಕ ಬಂದು ಅದಕ್ಕೆ ಒಂಚೂರು ಬಾಯಿ ಬಿಡಿಸಿ ಅದ್ರೊಳಗೆಲ್ಲ ನೀರ್ ಹಾಕುದು ಅಲ್ಲಿ ಗೋಣಿ ಚೀಲದ ಮೇಲೆ ಆ ಬಿಸಿ ನೀರನ್ನ ಹಿಡುದು ಹಿಡಿದು ಮತ್ ಪುನಃ ಹಾಂಗೆ ಮುಚ್ಚಿ ಬೆಚ್ಚೋದು. ಹಾಗೆ ಮುಚ್ಚಿ ಬೆಚ್ಚರ್ ಗತಿಗೆ ಬೆದಿ ಬಂದು ಕಣ್ಕಂತರು ಒಂದೊಂದ್ಸಲ ಒಂದ್ ದಿವಸದಾಗೆಲ್ಲ ಲಾಯ್ಕ್ ಬತ್ತು ಒಂದೊಂದ್ಸಲ ಒಂದ್ ಚೂರೆಲ್ಲ ಹಚ್ಚು ಕಮ್ಮಿ ಆದಿದ್ರೆ ಒಂದ್ 8 ದಿವಸ ಆತ್ ಆಗಲಿಕ್ಕೆಲ್ಲ ಅದು ಸಾಪ್ ಮುಖ್ಯ ಆದ್ ಕಂಡು ಅದನ್ನ ತಕೊಂಡೋಗಿ ಗೆದ್ದಿಗೆ ಹಾಗೆ ಗೆದ್ದಿ ಚೊಲ್ಲು ನೀರ್ ಇದ್ದ ಗೆದ್ದಿಗೆ ಚೊಲ್ಲು ನೀರ್ ನಿಲ್ಸ್ಕೇರ್ತಾರ ಕಣಿ ಆ ಗೆದ್ದಿಗೆ ಚೊಲ್ಲಿ ಆಗ ಅದು ನೀರಳಗೆ ಇಪ್ಪಂತದ ಆಗಿ ನೀರಂಗೆ ಇಪ್ಪದ ಮೇಲ್ ಬಪ್ಪಲರಿಗೂ ನೀರಂಗೆ ಇರೋದು
1: ನೀರಾಗಿ
0: ನೀರಾಗಿ ಅದು ಕಣ್ ಕೊಳಿತಿಲ್ಲ
1: ಅದೇ ಕೊಳಿತಿಲ್ಲ
0: ಕಣ್ ಕೊಳಿತಿಲ್ಲ ಬೆದಿ ಬಂದಾಯ್ತು ಕಣೀಗ ಅದ್ ಹಾಂಗೆ ಅಲ್ಲೇ ಕಾಲ್ ಕೊಟ್ಟು ಬೇರೆ ಕಾಲ್ ಕೊಟ್ಟು ಕಡೆಗೆ ಅದು ಎಂತ ಅತ್ತಂದ ಹೇಳ್ರು ಒಂದ್ 8 ದಿವಸ ಆರ್ ಗತಿಗೆ ಫಸ್ಟ್ ನೀರ್ ಹಾಕ್ದಲ್ಲಿ ಒಣಸುದಿಲ್ಲ ಹಾಂಗ ಒಂಚೂರು ಚೂರು ಮುಖ್ಯ ಹತ್ತಲ್ಲ ಇನ್ನು ಮೇಲ್ ಮೇಲ್ ಬಪ್ಸೂರಿಗೆ ಹಾಂ ಗೆದ್ದಿನ ಒಂಚೂರು ಬಾಡ್ ಹಾಕ್ತಾರೆ ಅದಕ್ಕೆ ಬಾಡ್ ಹಾಕುದಂದ್ ಹೇಳ್ರಿ ಗೆದ್ದಂಗೆ ಇದ್ ನೀರು ಒಣಸುದು ಅಷ್ಟೊತ್ತಿಗೆ ಒಂಚೂರು ಯಾಕಂದ್ ಹೇಳ್ರೆ ಅದ್ ಕಾಲ್ ಕೊಡ್ಲಿ ಅಂದಾಳೆ ಅದ್ ಕಾಲ್ ಕಿತ್ತ ಮೇಲ್ ಬಳಿತಾ ಇರತ್ತೆ ಅದು ಸಾಪ್ ಮಣ್ಣಿಗೆ ಕಾಲ್ ಕೊಡ್ಲಿ ಅಂದಳಿ ಹೇಳಿ ಗೆದ್ದಿ ಬಾಡ್ ಹಾಕ್ತಾರೆ ಗೆದ್ದಿ ಬಾಡ್ ಹಾಕದಲ್ಲ ಒಂಚೂರು ಹಕ್ಕಿ ಕಾಯ್ಕತ್ತ ಕೊಕ್ಕನಕ್ಕಿಯರು ಬಂದ್ ಮೆಟ್ಟಿ ಹಾಳು ಮಾಡ್ತೋ ಈ ಪಾರೇಳಕ್ಕಿ ನಮ್ಮ ಗುಬ್ಬಿ ಹಕ್ಕಿ ಗ್ಯಾರಿ ಹಕ್ಕಿ ನೈಲಕ್ಕಿ ಇವೆಲ್ಲ ಬಂದ್ರೆ ತಿಂತು ಅಲ್ದ ಆಗಲಿ ಹಕ್ಕಿ ಎಪ್ತೀತ ಹಕ್ಕಿ ಎಪ್ಪುಸರಿ ಲಾಯ್ಕಿ ಈತ ಆಗಲಿ ಕೈಯಂಗೆ ಏಡ್ಗೆ ಆಯ್ತಪ್ಪ ಅಂತದ ನಾವೊಂದು ಹಾಡು ಹೇಳದಪ್ಪ ಹಕ್ಕಿ ಕಣ್ಣು ಹಾವೇ ತಿನ್ಲಿ ಹಾವಿನ ಕಣ್ಣು ಹದ್ದೆ ತಿನ್ಲಿ ನಾವು ಬೆಳದ್ ನಾವೇ ತಿನ್ಲಿ ಹಾತ್ ಹಾತ್ ಹಾತಂ
1: ಹೌದೌದು
0: ಆಗಲಿಕ್ಕೆ ಡಬ್ಬಿ ಇರಲ್ಲ ಎರಡು ಗ್ಯಾರಿಟಿ ಹಿಡ್ಕೊಂಡು ಹಿಂಗ್ ಬಡುದು ನಾವೆಲ್ಲ ಹಕ್ಕಿ ಹಬ್ಬದು ಇದು ನೀರಾಗಿದ್ದು ಹಿಂಗಾರ ಇನ್ನು ಹೊಡಿಯಾಗಿ ಅಂತ ಹೇಳಿದ್ರೆ ಗೆದ್ದಿ ಇತ್ಕಣಿ ಆ ಗೆದ್ದಿನ ಹಾಂಗೆ ಈಗ ಜಡ್ಡರ್ ಅರ್ಕಲ್ ಕೀಳುದಂತಲ್ಲ ಅರ್ಕಲೆಲ್ಲ ಕಿತ್ತು ಹೊಡಿಯೆಲ್ಲ ಮಾಡಿ ಯಾರ ಮೇಲೆ ಗೆದ್ದಿದ್ದು ಗೆದ್ದಿನ ಬಾಡ್ ಹಾಕಂತಾರೆ ಬಾಡ ಅಂದ್ರೆ ನೀರು ಇಪ್ಪುದಿಲ್ಲ ನೀರು ಇದ್ದಿದ್ದಾಳಿಗೆ ಆಗಲಿಕ್ಕೆ ಆ ಭತ್ತಕ್ಕೆ ಆ ನಮ್ಮನೆಯಲ್ಲ ನೀರ ನೆನ್ಸುದು ಗಿನ್ಸುದು ಅಂತೆಲ್ಲ ಬೀಂಜದ ಭತ್ತ ಯಾವ್ದು ಇತ್ಕಣಿ ಅದನ್ನ ಹಾಂಗೆ ತಂದು ಗೆದ್ದಿಗೆ ಬಿಕ್ಕುದು ಬಿಕ್ಕಿ ಯಾರ ಮೇಲೆ ಅದ್ರ ಮೇಲೆ ಗೋರಿ ಹಾಕುದು ಗೋರಿದು
1: ಗೋರಿ
0: ಗೋರಿ ಕಟ್ಟುದು
1: ಅದು ಲೈಕ್
0: ಅದ್ ಯಾಕೆ ಗೋರಿ ಕಟ್ಟಿದ್ರೆ ಗೆಂಡದಿದ್ರು ಹಕ್ಕಿ ಹಕ್ಕ ಹತ್ತು ಅಲ್ಲ ಭತ್ತು ಪೂರ
1: ಇದು ನಾವು ಒಂದ್ ಕಟ್ಟಿ ಹಂಗೆ ನೀರಿಗೆ ಹಾಕ
0: ನೀರು ಹೊಡಿಯಾಗಿ
1: ಹೊಡಿಯಾಗಿ
0: ಹೊಡಿಯಾಗಿ
1: ಅಂದ್ರೆ ಬೀಜ
0: ಬೀಜ ಖಾಲಿ ಭತ್ತ ನೀರಿಗೆ ಹಾಕಿ ಬೆದಿ ಬರ್ಸದೆ ಮಾಡುದು ಇದನ್ನ
1: ಚೆಲ್ಲಿ ಬಿಡುದ
0: ಚೆಲ್ಲಿ ಬಿಡು ಚೆಲ್ಲಿ ಚೊಲ್ಲಿ
1: ಆದ್ರೆ ಅದಕ್ಕಿಂತ ಮುಂಚೆ ಗೆದ್ದಿಗೆ ನೀರೆಲ್ಲ ಚೆಲ್ಕಂತ್ರಲ್ಲ ನೀರು ನಿಲ್ಸದೆ ಇದ್ರು
0: ಹುಡುಸೂರಿಗೆಲ್ಲ ಮಾಡ್ಕಂತಾರೆ ಹುಡುಸೂರಿಗೆಲ್ಲ ನೀರಿನ ಪಸಿ ಎಲ್ಲ ಇರುತ್ತೆ ಮತ್ತೆ ಈ ಸಮಯ ನೀರಿನ ಪಸಿ ಎಲ್ಲ ಮಳೆ ಬತ್ತಲ್ಲ
1: ಮಳೆ ಬಂದ್ರೆ
0: ಹಾ ಬಂದ್ರೆ ಆಗಳಿಗೆಲ್ಲ ಬತ್ತಿದೀತ ಈಗಳಿನ ಕಣಗಾಲಿಗೆ ಆದ್ರೂ ವಾಯ್ದ ಯಾರ ಗತಿ ಆಯಾ ಮಳೆ ಬತ್ತಿದೀತ ಅದೆಲ್ಲ ಮಾಡಿ ಯಾರ ಗತಿಗೆ
1: ಔಷಧಿ ಬಾಪ ಮಳಿಗೆ ಹೆಸರು ಅಂತ
0: ಫಸ್ಟ್ ಬಾಪದ ಮೊದಲಿಗೆ ಕೃತಿಕ
1: ಕೃತಿಕ
0: ಮಳಿ ಬಗ್ಗೆ ಕಾಡಿಗೆ ಹೇಳುವ ಇದ್ರಂಗೆ ಮುಂದೆ ಕೃತಿಕ ಕಾಯ್ಕಮ್ರ ಹಂಗೆಲ್ಲ ಇತ್ತು. ಅದು ಇದು ನಾರ್ಮೇಲೆ ಕಡಿಕೆ ಹೊಡಿಯಾಗಿ ಮಾಡ್ರೆ ಹೊಡಿಯಾಗಿ ಹಂಗೆ ಒಂಚೂರು ಹೊಕ್ಕಿ ಹಪ್ತಾ ಕಾಣಕ್ಕೆ ಲಾಯ್ಕ್ ಆತ. ಈ ಹೊಡಿಯಾಗಿ ಅಂತ ಹತ್ಕೊಂಡ್ರೆ ಅದು ಕೆಲವು ಒಯ್ಯುಕ್ ಲಾಯ್ಕ್ ಬತ್ತಿಲ್ಲ ಹರಿತ್ ಅದ್ರೊಳ ಮೇಲ್ ಮಣ್ಣು ಬೀಳತ್ತಲ್ದ ಈಗ ಗೋರಿ ಹಾಕ್ದಾಗಳಿಗೆ ಮಣ್ಣು ಹೋಗ್ದಾತ ಹೂವಾರು ಮೇಲಿಗೆ ಇರ್ತು ಲಾಯ್ಕ್ ಆತ ಒಯ್ಯುಕ್ಕೆ. ಮತ್ತೆ ಹೊಡಿಯಾಗಿ ಈ ನಳಿಯ ಇದು ಕಳಿ ಕುರುಬುಲ ಕೀಲ ಅವೆಲ್ಲ ಬೆಳೀತು. ಈ ಇದ್ರಂಗಾರೆ ನೀರಾಗಿಂಗಾರ ಹಂಗಾತ್ಲ ನೀರ್ ನಿತ್ಕೆ ಸುರಿಗ ಎಲ್ಲ ಕೊಳತಿರತ್ತ ಅದ್ರ ಈ ಭತ್ತ ಮಾತ್ರ ಮೇಲ್ ಬತ್ತತ್ತ ನಳಿಯ ಗಿಳಿಯ ಮತ್ತೆ ಕುರುಬುಲ ಅವೆಲ್ಲ ಅಂಚು ಕಮ್ಮಿ ಆತ. ಇದ್ರಂಗ ಇವೆಲ್ಲ ಜಾಸ್ತಿ ಇರ್ತೋ ಹಂಗ ಹೆಂಗ ಒಂದ್ ಅವ್ರವ್ರ ಅನುಕೂಲದ ಗೆದ್ದ ಮೇಲೆ ಅನುಕೂಲ ಕಂಡು ಅಗ್ಗಿ ಎಲ್ಲ ಹೋಯ್ತಾ ಇದೆ ಅಗ್ಗಿ ಮಾಡ್ತಾ ಇದ್ದೀರ ಅಗ್ಗಿ ಎಲ್ಲ ಮಾಡ್ರಿ. ಈಗ ಅದು ಅಗ್ಗಿ ಅಡಿದು ಸುದ್ದಿ ಆಯ್ತು ನೀರಾಗಿ ಹೊಡಿಯಾಗಿ ಇದೆರಡ್ರ ಕ್ರಮ ಹಿಂಗೆ ಕಡಿಕೆ ಹಂಗೆ ನಟ್ಟಿ ಶುರುವಾತ್ ನಟ್ಟಿ ಶುರುವಾದ ಸುರಿಗೆ ನೀವು ಹೇಳ್ರಿ ಮಳಿದ್ ಮಳಿ ಯಾವ ಯಾವ ಮಳಿ ಅವಲಂಬಿತ ಇರುತ್ತೆ ಎಲ್ಲ ಖಾತಿ ಎಲ್ಲ ಮಳೆ ಅವಲಂಬಿತವೆ ಅಲ್ಲ ನಟ್ಟಿ ಎಲ್ಲ ಪೂರ ಸಾಗೋಳಿ ಅದು. ಅದ್ರ ಮೊದ್ಲಿಗೆ ಕೃತಿಕ ಕೃತಿಕ ಮಳಿ ಬತ್ತಲ್ಲ ನಕ್ಷತ್ರ ಎಲ್ಲ ನಕ್ಷತ್ರ ಎಲ್ಲ ಆ ಕೃತಿಕ ಹೇಳಿದ್ರೆ ಹೆಚ್ಚಾಗಿ ನಮ್ಮ ಆಡಭಾಷೆಗೆ ಕೃತಿಕ ಕಾಯ್ಕಂಬ್ರ. ಕೃತಿಕ ಕಾದ್ರೆ ಭೂಮಿ ಅಂದ್ರೆ ಭೂಮಿ ಸುಡ್ಕ ಅಂದಾಳೆ ಕೃತಿಕ ಮಳಿ ಭೂಮಿ ಮೇಲೆ ಬೀಳುಕಾಗ ಅಂದಾಳೆ ಹೇಳುದು. ಹಂಗ ಒಪ್ಪಿ ತಪ್ಪಿ ಒಂದೊಂದ್ಸಲ ಬತ್ತಿ ಈಗ ಯಾವ ಮಳಿ ಅಂತಂದಿಲ್ಲ ಬಿಡಿ ಈಗ ಮನ್ಸಾದಾಗೆ ಬೇಕಂದ್ರೆ ಬತ್ತತ್ತ ಈಗ ಬರ್ಸತ್ರು ಮನ್ಸರ್ ಬಪ್ಪದ್ಕಿಂತ ಬರ್ಸ್ತ್ರಿ ಯಾವ ಹೊತ್ತಿ ಬೇಕ ಆ ಹೊತ್ತಿ ಬರ್ಸ್ತ್ರಿ ಈಗ ಹೆಚ್ಚಾಯ್ತು ಕಾಲ್ ಮೇಲೆ ಆಯ್ತು ಗಾಳಿ ಬತ್ತು ಮನೆಗೆ ಹೋಯ್ಕಂತ್ರ ಕಣಿ ಹಾಗೆ ಮನ್ಸರ್ ಕಲ್ತದಕ್ಕೆ ಕಣ್ಣಿಲ್ಲ ಈಗ ಹಾಗಾಯ್ ಆಗಳಿಕೆಲ್ಲ ಪ್ರಕೃತಿಯಿಂದವೇ ಸಹಜವಾಗಿ ಬತ್ತಿದ್ಪ ಅಂತ ಮಳಿ ಅದು. ಕೃತಿಕ ಆದ್ಮೇಲೆ ರೋಹಿಣಿ ಮಳಿ ಬತ್ತತ್ತ ರೋಹಿಣಿ ಮಳಿ ದೋಣಿ ಹಾಕತ್ತಮ್ಮ ರೋಹಿಣಿ ಬಂದ್ರೆ ಓಣಿ ಎಲ್ಲ ನೀರು ಅಂದಳಿ ಹೇಳುದು. ಈ ಮತ್ತೆ ಮಳೆಗಾಲ ಶುರುವಾಕಿರೋ ಮುಂಚೆ ಈ ವರ್ಷದ ಮಳೆಗಾಲ ಹ್ಯಾಂಗಂದಳಿ ಹಿಂದಿನ ತಿಳ್ಕಂತಿದ್ರು ಕಂಡಾಪಟ್ಟಿ ನಿಮಗೆ ಮಾಯನಣ್ಣ ನಾಯಿ ಬಿತ್ತ ಸಮ ಮಾಯನಣ್ಣ ಮಸ್ತಾಯ್ತಂದ್ರೆ ಆ ಕಲ್ಲ ಆಯ್ಕೆ ಮಳಿ ಅಂಬ್ರ
1: ಹಂಗಾರೆ ಈ ಸಲ ಒಳ್ಳೆ ಮಳಿ ಬರ್ಕ
0: ಯಾಕೆ
1: ಈ ಸಲ ಸ್ವಲ್ಪ
0: ಮಾಯನ ಹಣ್ಣ ಇಲ್ಲ ಹೂವಾಯಿ ಪುರಾ ಕೈಟ್ ಹೋಯ್ತು ಅಲ್ಲ ಕಸಿ ಮರದಲ್ಲ ಆಗಳಿಕೆಲ್ಲ ಕಾಟಲ್ದ
1: ಕಾಟಿದೆ ಈಗಳು ಸ್ವಲ್ಪ ಅಲ್ಲ ತಿಮ್ಮರ್ ಇಲ್ಲ ರೋಡ್ ಮೇಲೆ
0: ತಿಮ್ಮರ್ ಇಲ್ಲ ಅಂತ ಹೇಳ್ರಿ ಈಗ ಎಂತ ಇದ್ಕೋಯ್ತಾ ಮನಿ ಬುಡ್ದಲ್ಲಿ ಬಿದ್ದ ಮಾಯನಣ್ಣ ಎಕ್ಕ ಸಸಾರ ಅದೇ ಮಾಯನಹಣ್ಣು ಅಂಗಡಿಗೆ ದುಡ್ಡು ಕೊಡ್ತಾ ಬಿದ್ದಾರೆ ಬಾರಿ ಹೂನ್ ಚಂದ ಮನ್ಸಲ್ಲಿ ಹಾಕ್ದಾಗ ಹಂಗೆ
1: ನಿಮ್ಮದಿ ಗೊತ್ತಿಲ್ಲ ನಮ್ಮದೆಲ್ಲೂ ಒಳ್ಳೆ ಮಾಯನಹಣ್ಣ ಆಯ್ತಾ
0: ವೈರೋಡಿ ಅಂದ್ರೆ ಜಾಗೃತಿ ಮಾಡ್ಕೊಂಡು ಮಳೆ ಹೆಚ್ಚಾಯ್ತು ನಿಮ್ಮದಿಗೆ
1: ಅದಕ್ಕೆ ನಮ್ಮ ಪ್ರಕಾರ ಮಳೆ ಜಾಸ್ತಿ
0: ಈ ಕಾಲ ಮಳೆ ಕಮ್ಮಿ ಅಂಬರ್ ಮತ್ತೆ ಅಲ್ದ್ರೆ ಯುಗಾದಿ ಪಲ್ಲ ಬತ್ತಲ್ಲ ಯುಗಾದಿ ಪಲ್ಲ ಓದ್ಲಿ ಯುಗಾದಿ ಪಲ್ದಾಗೆಲ್ಲ ಓದ್ರೆ ಓತ್ರಲ್ಲಿ ಎಷ್ಟು ಕೊಳಗ ಮಳಿ ಜೋಗಿ ಎದ್ದು ಅಪದಿ ಹಂಗೆ ಅದು ಇದೆಲ್ಲ ಮಸ್ತಲ್ಲ ಬತ್ತದ್ರಾಗೆ ಯುಗಾದಿ ಪಲ್ಲ ನಾನು ಕೇಳಲೇ
1: ಯುಗಾದಿ ಫಲ ಎಂತಾಯ್ತು ಮಳೆ ಕಮ್ಮಿ ಅಂತ
0: ಕೇಳಲೇ ಇಲ್ಲ ನಾನು ಈ ವರ್ಷ ಯುಗಾದಿ ಪಲ್ಲ
1: ಏನಾಯ್ತು ಮಳೆ ಕಮ್ಮಿ ಆಗ
0: ಅಲ್ಲಿ ಕೇಂದಿದ್ದಕ್ಕೆ ಮಳೆ ಕಮ್ಮಿ ಅಲ್ಲ ಬಪ್ಪದ ಬತ್ತ ಈ ವರ್ಷ ಮಳೆ ಕಮ್ಮಿ ಅಂತ ಹೇಳಿರಪ್ಪ
1: ನಾನು ಸಹ ಓದಿದ್ದೆ
0: ಗುಡ್ಗೆ ಅದು ಯುಗಾದಿ ಪಲ್ದಾಗ ಇರ್ತಲ್ಲ ಗುಡ್ಗೆ ಹೆಚ್ಚು ಬತ್ತ ಗಾಳಿ ಹೆಚ್ಚು ಬತ್ತ ಮಳೆ ಹೆಚ್ಚು ಬತ್ತ ಅಂದೆಲ್ಲ ಇರತ್ತೆ
1: ಹಿರಿಯರೆಲ್ಲ ಹೆಂಗೆ ಮಳಿದ
0: ನಿಶಾನಿ ಅಂದ್ರೆ ಹಿಂಗೆ ಒಂದ್ ಜೋರ್ ಮಸ್ತ್ ಮಾಯನಣ್ಣಾರೆ ಮಳಿ ಬತ್ತಂಬ್ರ ಕಡಿಕೆ ಈ ಸಳ್ಳಿ ಹಣ್ಣು ಬತ್ತಲೆ
1: ಸಳ್ಳಿ ಹಣ್ಣು ಅಂದ್ರೆ
0: ಸಳ್ಳಿ ಹಣ್ಣು ಅಂದ್ರೆ ಸಳ್ಳಿ ಹಣ್ಣು ಇದು ಮಾಯನಹಣ್ಣಿಗಂದ್ರೆ ಅಂತಂದ್ ಕೇಳ ಸಳ್ಳಿ ಹಣ್ಣು ಅಂದ್ರೆ ಹಾಡಿ ಬದಿಗೆ ಹತ್ಕಣಿ ಅರ್ಶಿನ ಬಣ್ಣದ ಒಂದ್ ನಮ್ಮನೆ ಮೇಲೆ ಸುಪ್ಪಿ ಕಣಿಗೆ ಇರುತ್ತೆ ಅದು ಹಿಂಗ್ ಒಚ್ಚಿ ಹಿಂಗ್ ಬೀಜ ಅರ್ಶಿನ ಬೀಜ ಎರಡು ಹಿಂಗಿರತ್ ಮೇಲೆ ನೋಡಲ್ಲ ಒಚ್ಚಿ ಹತ್ತ ಸಳ್ಳಿ ಹಣ್ಣು ಹಾಡಿಗೆಲ್ಲ ಹಾಪದ್ ಲಾಯ್ಕ್ ಅದು
1: ಮುರಿನ ಹಣ್ಣು
0: ಹುಳಿ ಹುಳಿ ಇಲ್ಲ ಮುರಿನ ಹಣ್ಣು ಬೇರೆ ಸಳ್ಳಿ ಹಣ್ಣು ಚಂದ್ ಚಂದ್ ನಾವು ಗರ್ಚಿನ ಹಣ್ಣು ಅಲ್ಲೇ
1: ನೆಕ್ಸ್ಟ್ ಟೈಮ್ ತಂದು ಕೊಡಿ
0: ಹಾ ಸಳ್ಳಿ ಹಣ್ಣು ಆದಲ್ಲ ತಂದು ಕೊಡಿ ಈ ಕಾಲ ಸಳ್ಳಿ ಹಣ್ಣು ಅಲ್ಲ ಅದೇ ಮಳೆ ಕಮ್ಮಿ ಯಾಕಂತ
1: ಸಳ್ಳಿ
0: ಹಣ್ಣು ಇಲ್ಲ ಸಳ್ಳಿ ಹಣ್ಣು ಆರೆ ಮಾಯನಹಣ್ಣು ಆರೆ ನೇರಳೆ ಹಣ್ಣು ಆರೆ ಬನ್ನೇರಳೆ ಅಲ್ಲ ಈ ನೇರಳೆ ಹಣ್ಣು ಹಾ ಆ ನೇರಳೆ ಹಣ್ಣೆಲ್ಲ ಆರೆ ಒಳ್ಳೆ ಮಳಿ ಅವ್ರು ಕಂಡಪಟ್ಟಿ ಆಯ್ಕೆ ಹಣ್ಣು ನಾಲ್ಕು ನಾಲ್ಕು ಹಬ್ಬದಲ್ಲ ಮಸ್ತ್ ಹಣ್ಣು ಹಿಡಿದ್ರೆ ಲಾಯ್ಕ್ ಮಳಿ ಬತ್ತಂದಳಿ ಇತ್ತು ಈ ವರ್ಷದಲ್ಲ ಒಂಚೂರು ಕಮ್ಮಿ ಕಮ್ಮಿ ಇತ್ತಪ್ಪ ಗೊತ್ತಿಲ್ಲ ನಂಗೆ ಕಡಿಗೆ ಇವ್ದೆಲ್ಲ ಒಂದು ಮಳಿ ನಿಶಾನಿ ಕಡಿಗೆ ಮಳೆಂಗು ಇನ್ನು ಬೇರೆ ಇತ್ತು ಸ್ವಲ್ಪ ಒಂಚೂರು ಮಳೆಗಾಲ ಆದ್ಮೇಲೆ ಈಗ ಒಂದು ಯಾವ್ದೊಂದು ಮಳಿ ಬರಲ್ಲ ಅನ್ ಮಾಡುವ ಮಳೆಗಾಲ ಹಿಡ್ದು ಆಗಳಿಗೆ ಈ ಹಳಿ ಬದಂಗಲ್ಲ ಮಾರ್ಬೀಳು ಹೂವು ಹತ್ತು ಆದ್ರೆ ಆ ಮಾರ್ಬೀಳು ಹೂವು ಅಂತ ಹೇಳುವ ನಮ್ಮ ನೀ ಒಂಥರ
1: ಬಿಳಿ
0: ಇಲ್ಲ ಪಿಂಕ್ ಒಂಥರ ನೀಲಿ ಪಿಂಕ್ ಇರುತ್ತೆ ಒಂಥರ ನೀಲಿ ಕಲರ್ ಬತ್ತತ್ತ
1: ನಮ್ಮನೆ ಹಳಿ ಬದಂಗಲ್ಲ ಇಲ್ಲ ಕಂತ ಈ ತರ
0: ಉಪ್ಪು ನೀರು ಹೊಳಿ ಯಾರು ಇರತ್ತಪ್ಪ ಮಾರ್ಬಿಳು ಹೂ ಇರುತ್ತೆ ಅದ್ರಾಗೆ ಏಡ್ ಜಾತಿ ಇತ್ತು ಒಂದು ಕೊಳ್ಳು ಕೊಳ್ಳು ಹೂಗು ಒಂದು ಬಳ್ಳು
1: ಹೂಗು ಗೊತ್ತು
0: ಕೊಳ್ಳು ಇದೆಲ್ಲ ನೀವು ಹೇಳದ ಸ್ವಾಣಿ ತಿಂಗಳ ಹೊಸ್ಲಿ ಬೆಚ್ಚು ಕೊಳ್ಳು ಹೂಗಲ್ಲ
1: ಮತ್ತೆ
0: ಮಾರ್ಬಿಳು ಹೂಗಾಗೆ ಕೊಳ್ಳು ಹೂಗ ಬಳ್ಳು ಹೋಗ ಅಂದ್ರೆ ಕೊಳ್ಳು ಹೂಗ ಅಂತ ಹೇಳಿದ್ರೆ ಅಲ್ಲೇ ಕೊಳತು ಹಾಪದ ಗಿಡದಾಗ ಅಲ್ಲೇ ಕೊಳಿತ್ತಂದಾಳೆ ಇನ್ನೊಂದು ಬಳ್ಳು ಹೂಗ ಅಂದಾಳೆ ಹೇಳದಿದ್ರೆ ಕಡ್ಲು ಗಂಗಮ್ಮನ ಬೈಕಿಗೆ ಹಾಪದ ಬರೋ ಬೈಕಿ ಮದಿಗೆ ಗಂಗಮ್ಮನಿಗೆ ಬೈಕಿ ಮದಿ ಮಳಗಲ್ಲ ಅಪ್ಪ ಬಪ್ಪದ
1: ಎಂತ ಇಮ್ಯಾಜಿನೇಷನ್
0: ಹೌದೌದು ಅವಳಿಗೆ ಆಸಿ ಅಂಬ್ರದ ಆ ಬಳ್ಳು ಗಮ್ದಿ ಮಾರ್ಬೀಳು ಕಂಡಪಟ್ಟಿ ಆಯ್ತಂತಾರೆ ಆಗಳಿ ಮಳಿ ಬತ್ತಂದು ಗ್ಯಾರಂಟಿ ಮಸ್ತ್ ಹತ್ತು ಹೂಗು ಅಂತಿದ್ರೆ ಮಳೆ ಬಾತ್, ಮಳೆ ಬಂದ್ರೆ ಆ ಹೂಗು ಉದುರತ್, ಆ ಹೂಗು ಉದ್ರಿ ಕಡ್ಲಿಗೆ ಹೊತ್ತಲ್ದ ಗಂಗಮ್ಮನ ಬೈಕಿಗೆ ಬಳ್ಳುಗ ಇದು ಆಯ್ತು ಅಂದಳಿ, ಅದೇ ಮಾರ್ಬೀಡ್ ಹೂಗಾಗಿ. ಇದೆಲ್ಲ ಮಳೆ ನಿಶಾನಿಯು ಅಲ್ಲ ತೋರಿಸುವಂತದ್ದು. ಈಗಲೂ ಹತ್ತು ಕೊಳ್ಳುಗ ಬಳ್ಳುಗಲ್ಲ ಹತ್ತು ನಂಬದಿಗೆ ಹತ್ತು ಈಗಲೂ ಹೇಳ್ತಾರೆ. ಅದಾದ ಮತ್ತೆ ಆಕಾಶ ಕೆಂಪ್ ಎತ್ ಕಣಿ, ಆಕಾಶದಂಗ ಒಂದು ಬದಿ ಕೆಂಪಾದಿದ್ರೆ ಈ ಪೊಡೆಯಲ್ಲ ಕಡ್ಲಂಗ್ ಚಂದೇ ಶಾಡಿ ಮೀನ್ ಬತ್ತ ಅಂತ ಹೇಳ್ತಾರೆ. ಇದೆಲ್ಲ ಅವ್ರದ್ದೊಂದು ಕುರು ಒಂದು ನಿಶಾನಿ ಹಿಂಗಿಂದೆಲ್ಲ ಆತ ಇರತ್ತೆ. ಕಡಿಕೆ ಕೃತಿಕನ ಹೇಳಲ್ಲ ಕೃತಿಕ ರೋಹಿಣಿ ಕಡಿಕೆ ಮೃಗಶಿರಮಳಿ, ಮೃಗಶಿರಮಳಿ ಎಲ್ಲ ಕಂಡಪಟ್ಟಿ ಬಪ್ಪದ. ಈ ರೋಹಿಣಿ ಮಳಿಗೆ ಅಷ್ಟೊತ್ತಿಗೆಲ್ಲ ಆ ಹಿಂದಿನ ಕಾಲದಲ್ಲಿ ನೋಡಕ್ ಶುರು ಮಾಡ್ತಿದ್ರು ರಾಕೇರಿ ಗೊತ್ತಿಲ್ಲ. ಕಡಿಗೆ ಮೃಗಶಿರ ಮಳಿಗೂ ಇತ್ಕಣಿ, ಮೃಗಶಿರ ಮಳಿ ಅಂತ ಹೇಳಿದ್ರೆ ಮೃಗ ಸಮೇತ ಗೂಡು ಕಟ್ಟ ತಮ್ದು ಅದಕ್ಕೆ ಅಷ್ಟು ಮಳೆ ಕಂಡಪಟ್ಟಿ. ಈ ಹೊಂದಿ ಗಿಂದಿ ಎಲ್ಲ ಇದ್ವಲ್ಲ ಅವು ಗೂಡು ಕಟ್ಟಿ ಯಾಕಂತಂದ್ರೆ ಹೊಂದಿ ಚರ್ಮ ಅಷ್ಟೇ ಅಲ್ಲ ಸುಂಟ್ಕಾಂಬ್ದು ಹೊಂದಿ ಚರ್ಮಕ್ಕೆ ಅವೇ ಅಷ್ಟು ಬಿರ್ಸಿದ್ರು ಮೈ ಅವಕ್ಕೆ ಚಳಿ ತಳ್ಳೋಕಾತಿಲ್ಲ. ಮೃಗಶಿರ ಮಳಿ ಅಂದ್ರೆ ಆ ನಮ್ಮನೆ ಬತ್ತಂದಾಳೆ. ಕೃತಿಕಾ ಭರಣಿ ರೋಹಿಣಿ ಕಡಿಕೆ ಮೃಗಶಿರ ಕಡಿಗೆ ಆದ್ರಿ ಮಳಿ, ಆದ್ರಿ ಮಳಿ ಅಷ್ಟು ಹೋಗಿದ್ದಂತ ಹೇಳಕಾಯ್ ಬತ್ತಲ್ಲ. ಅದೊಂದು ಬಂದ್ರೆ ಬಂತ ಬಾರ್ದಿರಲಿಲ್ಲ. ಆದ್ರಿ ಮಳಿ ಆರ್ ಆದತ್ತೆ ಹಾರ ಹಾದತ್ತೆ ಅಂತಾರ, ಇನ್ನಲ್ದಿರ ಹೊಡಿ ಆದ್ರಿ ಅಂತಾರ. ಇನ್ನೆಲ್ಲಾರು ಕೆಲವ್ರು ಹೇಳ್ತಾರ ಆದ್ರಿ ಮಳಿಗೆ ನಟ್ರ ಆದಷ್ಟು ಬೆಳಿತಮ್ರ. ಹಿಂಗಿಂದೆಲ್ಲ ಮೋಸ್ಟ್
1: ಆದ್ರಿ ಮಳಿ ಯಾವ ತಿಂಗಳ ಬಪ್ಪದ
0: ಆದ್ರಿ ಮಳಿ ತಿಂಗಳಾಗ್ದ ನನಗದ ಅಂದಾಂಗ. ಈಗ ಇದು ಇದು ಯಾವ್ದ ಇದು ಯಾವ ಮಳಿ ಅಂತ ಗೊತ್ತಾದ್ರೆ ಸಾಧಾರಣ ಮುಂದಿದ್ ಗೊತ್ತಾತ.
1: ಇದು ಕೃತಿಕ ಅಲ್ಲ,
0: ಇದು ಕೃತಿಕವಾ ಈಗ ರೋಹಿಣಿ ಅಲ್ದ ಬಪ್ಪದ. ಇನ್ ಈಗ ರೋಹಿಣಿ ಅನ್ಕಂಡ್ ಗೊತ್ತಿಲ್ಲ. ಕಡಿಕೆ ಮೃಗಶಿರ, ಮೃಗಶಿರ ಆದ್ಮೇಲೆ ಆದ್ರಿ ಮಳಿ, ಆದ್ರಿ ಮಳಿ ಬಂದ್ರೆ ಆರ್ ನಕ್ಷತ್ರದ ಮಳಿ ಬತ್ತಂಬರ್.
1: ಬಟ್ ಇದು ಹದಿನೈದು ದಿನಕ್ಕೆ ತಾನೇ ಈ ಮಳೆ?
0: ಹದಿನೈದು ದಿನಕ್ಕೆ ವಾಯ್ದೆ. ಓಕೆ, ಆದ್ರಿ ಮಳಿ, ಆದ್ರಿ ಮಳಿ ಹಾಗೆ ಆದ್ರಿ ಮಳಿಗೆ ಒಂದ್ ಸ್ವಲ್ಪ ಗಾಳಿ ಹೆಚ್ಚು ಬಪ್ಪದ.
1: ಹಾ,
0: ವರ್ಷಕ್ಕೆ
1: ಹತ್ರ ಆಸಾಡಿ ಬತ್ತಕ್ಕಂತ,
0: ಆಸಾಡಿಕ್ಕಿಂತ ಮುಂಚೆ ಬತ್ತ. ಆಸಾಡಿ ಅಂದ್ರೆ ಆದ್ರಿ ಮಳಿ ಅಪ್ಸುರಿಗೆ ಎಲ್ಲ ನಟ್ಟಿ ಆತ. ಆಸಡಿ ಬಪ್ಸುರಿಗೆ ನಿಮ್ಗೆ ಪುನರಸ ಚಳಿ ಹಿಡ್ಸುದಲ್ದ. ಕಾಳಿ ಹೆಕ್ಕು ಸಮೀಗ ಅದ್ ಬತ್ತ. ಈಗ ನಟ್ಟಿ ಆಯ್ತು, ಆದ್ರಿ ಮಳಿ ಬೆಳೆದ್ರೆ ಆದಷ್ಟು ಹತ್ತಂತ್ರ ಆದ್ರಿ ಆದ್ಮೇಲೆ ಕಡಿಕೆ ಪುನರಸ. ಪುನರಸ ಅಂದ್ರೆ ಪುನರಸ ರಸ ಹಿಂಡತ್ತ ಅಂತ ಹೇಳುದು. ಅದ್ರ ಅಷ್ಟು ಮಳಿ ಚಂದೇ ಮಳಿ ಬತ್ತಂದಳಿ ಹೇಳಿ. ಕಡಿ ಪುನರಸ ಆರ್ಮೆ ಪುಷ್ಯ ಅಣ್ಣ ತಮ್ಮ ಮಳಿ ಅಂತ ಹೇಳ್ತಾರ. ಅಣ್ಣ ಮನಿ ಮಾಡ್ಕಿ ಮನಿ ಕಿತ್ತರೆ ತಮ್ಮ ಹೊಟ್ಟಿ ಕೀಳ್ತಾಂದಳಿ ಹೇಳುದು. ಹಾ, ಆಗಳಿಕೆ
1: ಅಷ್ಟು ಬಿರುಸಾಗಿ ಗಾಳಿ ಮಳೆ ಎಲ್ಲ.
0: ಹಾ, ಪುನರಸ ಮಳಿ ಕಂಡಾಪಟ್ಟಿ ಬಂತಂತಾರ. ಮನಿ ಒಳಗ ಬಂದು ಮನಿ ಒಳಗೆ ಒಲಿ ಬೂದಿ ತಕೋ ಹತ್ತಮ್ರದ. ಹಾ, ಅಷ್ಟು ಅಂದ್ರೆ ಒಲ್ಲೆರಿಗೂ ಬತ್ತು ನೀರು ಅಮ್ ಲೆಕ್ಕ. ಈ ಪುಷ್ಯ ಇದೈತ್ ಕಣಿ, ಇದು ಹೊಟ್ಟಿ ಕೇಳುತ್ತೆ ಹೊಟ್ಟಿ ಕೇಳಿತ್ತಂದ ಆಗಳಿಕೆಲ್ಲ ಮಣ್ಣಿನ ಮನೆಯಲ್ಲ ಹಿಂಗ ಆರ್ ಎಸ್ ಎಸ್ ಸ್ಲ್ಯಾಬ್ ಇದೆ ಆರ್ ಸಿ ಸಿ ಎಲ್ಲ ಆರ್ ಸಿ ಸಿ ಎಲ್ಲ ಮನಿ ಮಾಡ್ತಿರ್ಲ ಇದ್ದಿತ್ತು. ಇಷ್ಟು ಗಟ್ಟಿಯಲ್ಲಿ ಇರ್ತಿರ್ಲ ಇದ್ದಿತ್ತು. ಆರು ಮನಿ ಲಾಯ್ಕ್ ಮನಿ ಮಾಡ್ತಿದ್ದೀರ? ಮಣ್ಣಲ್ಲ, ಮಣ್ಣಿಂದ ಆಪಕೋ ಎಲ್ಲ ಕಂಡಾಪಟ್ಟಿ ಮಳಿ ಬಂದು ಹಿವರ್ ಹೊಡೆದು ಹಿಸ್ತು ಬೀಳುದು ಹಂಗಿಂದೆಲ್ಲ ಆತಂದಳಿ. ಕಡಿಕೆ ಅಸ್ಲಿ ಮಳಿ ಪುನರ್ ಪುಷ್ಯ ಆಯ್ತಲ್ಲ, ಪುಸ್ಲಿ ಪುಷ್ಯ ಆದ್ಮೇಲೆ ಅಸ್ಲಿ ಮಳಿ ಬತ್ತ. ಅಸ್ಲಿ ಮಳಿಕ್ಕಿಂತ ಬಿಸಿಲಲ್ಲೇ ಸಮರ್. ಹಾ, ಯಾಕಂದ್ರೆ ಹೇಳ್ರೆ ಆ ನಮ್ಮನಿ ಬತ್ತಂದಳಿ ಆ ಮಳಿ. ಅದೆಲ್ಲ ಅವರೆಲ್ಲ ಹಿಂದಿನ ಕಾಲದಂಗ ಒಂದು ರೂಢಿ ಮಾತು ಕಂಡದ್ದು ಕೇಂದ್ರದ್ದು ಇತ್ಕಣಿ. ಅದ ಅಸ್ಲಿ ಮಳಿಕ್ಕಿಂತ ಬಿಸಿಲಲ್ಲೇ ಸಂದ್ ಪುಷ್ಯ ಪುನರಸ ಪುನರಸ ಪುಷ್ಯ ಅಸ್ಲಿ ಅಸ್ಲಿ ಆದ್ಮೇಲೆ ಉತ್ರಿ ಯಾಕಂತ ಉತ್ರಿ ಉತ್ರಿ ಮಳಿ ಉತ್ರಿ ಮಳಿ
1: ಉತ್ತರಿಯ ಉತ್ತರಿಯ
0: ಉತ್ತರೆ
1: ಉತ್ತರೆ
0: ಹಾ ಉತ್ರಿ ಉತ್ರಿ ಅಮ್ಮ ನಾವು ಉತ್ರಿ ಚಿತ್ರಿ
1: ಚಿತ್ರಿ ಚಿತ್ತರೆ
0: ಚಿತ್ತ ಹಸ್ತ ಚಿತ್ತ ಸ್ವಾತಿ ಅವೆಲ್ಲ ಇಲ್ಲ ಹಂಗೆ. ಅದಕ್ಕೆ ಈ ಮಳಿಗೆ ಎಲ್ಲ ಒಂದೊಂದು ಹೆಸರು ನಮ್ಮ ಬದಂಗೆ ಹಿಂಗೆ ಶಾರ್ಟ್ ಆಗಿ ಹೇಳೋದು.
1: ಆಯಾ ಶಾರ್ಟ್ ಅಲ್ಲ, ಇದು ಉದ್ದುದ ಚಿತ್ತ ಇರೋ ಚಿತ್ರಿ
0: ಸಣ್ಣ ಕಾಯ್ತಲ್ಲ ಉತ್ರಿ ಉತ್ರಿ ಉತ್ತರ ಇದು ಉತ್ರಿ ಉತ್ರಿ ಬಂದ್ರೆ ಕುತ್ರಿ ಎಲ್ಲ ಕೂಳಂದ ಹುಬ್ಬಿ ಮಗಿ ಹುಬ್ಬಿ ಮಳೆ ಹುಬ್ಬಿ ಮಳೆ ಇತ್ತು ಕಣಿ ಮಗಿ ಮಳೆ ಇದಾರ ಮೇಲೆ ಯಾವ್ದಂದ್ರೆ ಅಸ್ಲಿ ಯಾರ ಮೇಲೆ ಮಗಿ ಮಗಿ ಯಾರ ಮೇಲೆ ಹುಬ್ಬಿ ಮಗಿ ಮಳೆ ಇತ್ತು ಕಣಿ ಮಗಿ ಮಳೆ ಮಗ್ದು ಮಗ್ದು ಬಾಪದ ಅಮ್ರ ದಡ್ ದಡ್ ಹನಿಯ ದಡ ದಡ್ ದಡ್ ದಡ್ ದಡ್ ದಡ್ ಅಂತ ಗೊತ್ತಿರುತ್ತೆ. ದಡ್ ದಡ್ ದಡ್ ದಡ್ ದಡ್ ದಡ್ ಅಂತ
1: ದಡ ದಡ ಬಂದ ಚೊಂಡಿ
0: ಹಿ ಮತ್ತೆ ಹಾಂಗ ಹೋಯ್ ಒಂದೇ ಸಲಕ್ಕೆ ಸ್ವಯಂ ಬಂದ್ ಸ್ವಯಂ ಹಾರ್ಕ ಹೋಯ್ ಆಯ್ತ. ಅದು ಇದು ಮಗಿ ಮಳಿ ಮಗಿ ಮಳಿ ಆರ್ಮೇಲೆ ಹುಬ್ಬಿ ಮಳಿ ಹುಬ್ಬಿ ಮಳಿ ಮಳಿ ಅಂತ ಹೇಳಿದ್ರೆ ಅಬ್ಬಿ ಅದಿ ಹಾಲ್ ಕುಡ್ದಂಗಮ್ರ ನಿಧಾನ ಮಕ್ಕಳ ಹಾಲ್ ಕುಡ್ದಿಲ್ಲ ಹಂಗೆ ನಿಧಾನ ಬಂದ ಆ ಮಳಿ ಹಂಗೆ ಬರ್ಕೆ. ಯಾಕಂದ ಹೇಳ್ರೆ ಆಗಳಿಕೆ ಗೆದ್ದಂಗಿ ಕೊನೆಯೆಲ್ಲ ಹಾಲ್ ನುಂಗು ಹೊತ್ತ ಹಾಲ್ ನುಂಗು ಹೊತ್ತಿಗೆ ಎಲ್ಲಾರು ದಡ ದಡ ದಡ್ ಮಳಿ ಬಂದಿದ್ರೆ ಅದ್ ಪೂರ ಉದ್ರಿ ಹೊತ್ತ ಹಾಲು ಪೂರ ಚಟ್ ಆತ. ಅದೇ ಹುಬ್ಬಿ ಮಳಿ ಕಂಡಗೆ ನಿಧಾನ ಬತ್ತಿದ್ರೆ ಪಸು ಲಾಯ್ಕ್ ಆತ ಅಂದಳಿ ಹೇಳಿ ಹಂಗೆ. ಅದು ಇದೆಲ್ಲ ಒಂದೊಂದು ಕ್ರಮ ಕಡಿಕೆ ಹಿಂಗೆ ಇರುತ್ತೆ. ಕಡಿ ಮುಂದ್ ಮುಂದೆ ಹುಬ್ಬಿ ಮಗಿ ಹುಬ್ಬಿ ಉತ್ರಿ ಚಿತ್ರಿ ಹಿಂಗೆ ಒಂದೊಂದೇ ಒಂದೊಂದೇ ಮಳೆ ಬತ್ತತ್ತು. ಲಾಸ್ಟಿಗೆ ಬಪ್ಪದ ಯಾವ್ದು ಕೇಂದ್ರ ವಿಶಾಖಿ ಮಳೆ ಬತ್ತತ್ತು. ಈ ದೀಪಾಳಿ ಹಬ್ಬದ ವಿಶಾಖಿ ಮಳೆ ಬಪ್ಪಕ್ಕೆ ಆಗಮ್ರು ವಿಶಾಖಿ ಮಳೆ ಭೂಮಿ ಮೇಲೆ ಬಂತ ಬಿತ್ತಂದ್ರೆ ವಿಷ ಜಂತುಗಳು ಜಾಸ್ತಿ ಅಂಬರು. ಹಾ ಮಳೆ ಹೆಂಗ್ ವಿಶಾಖಿ ಮಳೆ ಬಪ್ಕಾಗ ಅಂತ ಹೇಳ್ತಾರೆ. ಒಂದ್ ವೇಳೆ ವಿಶಾಖಿ ಮಳೆ ಬಂದದಿದ್ರೆ ಮಳೆಗಳ ರಾಜ ಯಾವ್ದು ಅನುರಾಧ ಯಾವ್ದಕ್ಕೆ ಹೇಳ್ತಾರೆ. ಅನುರಾಧ ಮಳೆ ಭೂಮಿ ಮೇಲೆ ವಿಶಾಖಿ ಮಳೆ ಎಷ್ಟೇ ಬಂದ್ರು ಅಡ್ಡಿಲ್ಲ ಅಂದ್ರೆ ಅನುರಾಧ ಮಳೆ ಭೂಮಿ ಮೇಲೆ ಒಂದ್ ಹನಿಯಾರು ಬೀಳ್ಕ್ಯಾಮ್ರ ಆ ವಿಷ ಜಂತುಗಳೆಲ್ಲ ತಗ್ಗತ್ತು ಅಂತ ಹೇಳೋದಕ್ಕೆ. ಆ ವಿಶಾಖಿ ಬಂದ್ರು ಅಡ್ಡಿಲ್ಲ ಅನುರಾಧ ಬರ್ಕಂದಳಿ ಹಾಗೆ.
1: ಸ್ವಾತಿ ಮುತ್ತಿನ ಮಳೆ
0: ಸ್ವಾತಿ ಮಳೆಗೆಲ್ಲ ಇದೇ ಮಾಡ್ತಾರೆ ಗೊತ್ತಾ ನಿಮ್ಗೆ, ಸೀರಿಯಲ್ಲ ಬಿಸಿಲಿ ಹಾಕ್ತಾರೆ
1: ಸ್ವಾತಿ ಬಿಸಿಲ
0: ಸ್ವಾತಿ ಬಿಸಿಲಿಗೆ ಅದನ್ನ ಹಾಕ್ತಾರೆ, ಬೀಜ ಹಾಕ್ತಾರೆ, ಇದೆಲ್ಲ ಹಾಕ್ತಾರೆ ಸ್ವಾತಿ ಬಿಸಿಲು ಬೀಳ್ಕ ಅಂದಳಿ ಅವೆಲ್ಲ.
1: ಮತ್ತ ಇವ ಮತ್ತೊಂದ್ ಹೇಳ್ತಾರೆ ಅಂತಂದ್ರೆ ಸ್ವಾತಿ ಮಳಿ ಬಪ್ಪತ್ತಿಗೆ ಅದನ್ನ ಹಿಡಿದು ನೀವು ಮಡಕೆಯಲ್ಲಿ ಇಟ್ಟರೆ ಆ ನೀರು ಅಷ್ಟು
0: ಒಳ್ಳೇದಮ್ರ
1: ಅಂತೇಳಿ ಹೇಳಿ ಆ ನೀರನ್ನ ಹಿಡ್ದಿಡಿನಿ ಅಂತೆಲ್ಲ ಹೇಳಿ.
0: ಹೌದ್ ಹೌದ್ ಅದ ಹೇಳ್ತಾರ. ಎರಡೂರು ದೇವಸ್ಥಾನ ಮಗಿ ಮಳಿದೆ ಅದು ನೀರು ಹಿಡ್ದಿರ್ತಾರ ಅವ್ರಿಗೆ ಈ ವರ್ಷ ಇಟ್ಟದ್ ಬರು ವರ್ಷಕ್ಕೆಲ್ಲ ಬೇಕು ದೇವಸ್ಥಾನದಾಗ.
1: ಹೌದೌದು
0: ಮಗಿ ಮಳಿದ ನೀರ ಅದೆಲ್ಲ ಕ್ರಮ ಇತ್ತು ಸುಮಾರು ಇತ್ತು. ಹೀಗೆ ಇದು ನಮ್ಮ ನಟ್ಟಿಗೆ ಸಂಬಂಧಪಟ್ಟಂಗೆ ಗೆದ್ದಿ ಹದ ಮಾಡಿ ಒಂದು ಈ ರೀತಿಯಂಗೆ ಹಿಂದಿನ ಕ್ರಮದಂಗೆ ಮಾಡ್ತಾ ಇದ್ದೀರಾ. ಇವತ್ತಿನ ದಿವಸಕ್ಕೆ ಕಾಲಮಾನಕ್ಕೆ ಎಲ್ಲವೂ ಬದಲಾಯ್ತು, ಒಂದೇ ಒಂದು ಸ್ವಲ್ಪ ಇದಿಲ್ಲ. ಕಡೆಗೆ ಆಗಿ ಹೋಯ್ದ್ರೆ ನಿಮ್ಗೆ ಅದ್ರ ಬಗ್ಗೆ ಹೇಳ ಕಣಿ, ಮಾತಾಡ್ತಾ ಮಾತಾಡ್ತಾ ಮಸ್ತ್ ಬಂತಲ್ಲ ನಾವು ಆಗಿ ಅಂತ ಹೇಳ್ತಾ. ಆಗಿ ಹೆಂಗು ಈಗ ಒಂದಾಳಾಗಿ ಅಂದ್ರೆ ಹಂಗೆ, ಒಂದಾಳಾಗಿ ಅಂತ ಹೇಳಿದ್ರೆ 30 ಹಿಡಿ, 30 ಹಿಡಿ ಅಂದ್ರೆ 60 ಸೂಡಿ. ಒಂದ ಸೂಡಿಗೆ ಆಗಿ ಆಯ್ಕರೆ 2 ತಳ ಕೈಯಂಗೆ 2 ತಳ ಇರುತ್ತೆ ಕಣಿ, 2 ತಳ ಹಿಡ್ಕೊಂಡ್ರೆ 1 ಸೂಡಿ ಆಗಿ
1: ಅದನ್ನ
0: ಬಿಗ್ದು ಕಟ್ಟದಾಗಲಿಕ್ಕೆ 1 ಸೂಡಿ ಆತ. ಹಂಗಿಂದ 30 ಹಿಡಿ ಮಾಡ್ರೆ 60 ಸೂಡಿ ಮಾಡ್ರೆ ಒಂದಾಳಾಗಿ. ಒಡೆಯ ಒಕ್ಕಲ್ ಕಾಲದಂಗೆ ಒಡೆಯರ್ ಮನೆದು ಹೋಯ್ಸುರಿ ಮಾತ್ರ, ಬೇರೆ ಎಲ್ಲರಿ 30 ಹಿಡಿ ಆರ ಒಡೆಯರ್ ಮನೆ 35 ಹಿಡಿ ಆಗಿ ಒಯ್ಕಿದಿ ತಮ್ರಾಗಳಿಕೆ
1: 5 ಹಿಡಿ
0: ಜಾಸ್ತಿ. 10 ಸೂಡಿ
1: 7 ಸೂಡಿ
0: ಈಗ ಹುಲ್ಲು ಲೆಕ್ಕ ಮಾಡತ್ ಕಣಿ, 1 ಸಾಲ್ಗಿ 7 ಸಾಲ್ಗಿ ಅಂತ ಹೇಳ್ರ ಹಾಗೆ. ಆ ಲೆಕ್ಕದಂಗೆ ಇದನ್ನ ಆಗಿ ಲೆಕ್ಕ ಹಿಂಗೆ ಹಿಂದಿನ ಕಾಲದ. ಕಡೆಗೆ ಅದಾದ ಮೇಲೆ ಇತ್ತೀಚೆಗೆ ಬಂತು ಸಾಲ್ನಟ್ಟಿ ಅಂತ ಬಂತು. ಸಾಲ್ನಟ್ಟಿ ಅಂತ ಹೇಳ್ರೆ ಅದಕ್ಕೆ ಮುಂಚೆಲ್ಲ ತಿಂಗಳಾಗಿ ಎಲ್ಲ ನಡ್ತಿದ್ದೀರ, 27 ದಿವಸದ ಒಂದ್ ತಿಂಗಳಾಗಿ.
1: ಎಷ್ಟು ದಿನ ಬಿಟ್ಟ ಆಗಿನ ನಾವು ಗೆದ್ದಿಗೆ ನೋಡುದು ಹೇಳಿ,
0: ನೀರಾಗಿ ಹೊಡಿಯಾಗಿ ಎಲ್ಲ ಮಾಡತ್ ಕಾಣಿ. ಅವು ಹೆಚ್ಚು ಕಮ್ಮಿ ಒಂದು 26-27 ಒಂದ್ ತಿಂಗಳು ಹಿಂಗೆ, ಹೆಚ್ಚು ಕಮ್ಮಿ ಒಂದ್ ತಿಂಗಳು ವಾಯ್ದಿ. ಕಡೆಗೆ ಹೋದಾರ ಮೇಲೆ ಈ ಸಾಲ್ ನಟ್ಟಿ ಅಂತ ಮಾಡ್ತಾ ಬಂದ್ರು ಕಣಿ. ಒಂದ್ ಸಮಯ ಎಲ್ಲ ಹಿಡಿದು ಪುರಾ ಜನ ಗೆದೆ ಬಳ್ಳಿ ಹಿಡ್ಕೊಂಡ್ ಸಾಲ್ ನಟ್ಟಿ ಮಾಡೋ ಶುರು ಮಾಡ್ರಿ. ಸಾಲ್ ನಟ್ಟಿ ಮಾಡ್ರೆ ಲಾಯ್ಕ್ ಆಗಂಗಿಲ್ಲ. ಮಿಷನ್
1: ಓಡಿಸೋದು
0: ಅದ್ರಂಗೆ ಈ ಸಾಲ್ ನಟ್ಟಿ ಮಾಡೋ ಶುರುಗೆ ಅಂತ ಮಾಡ್ರಿ ಕೇಂದ್ರ. ಅದಕ್ಕೆ ಆಗಿ ಹೆಚ್ಚು ಬೇಡಲ್ಲ, ಆಗಿ ಕಮ್ಮಿ ಹೋಗ್ತಲ್ಲ. ಆಗಳಿಕೆ ಒಂದ್ ಆಳಾಗಿ ಅಂದ್ರೆ 15 ಹಿಡಿಗೆ ಬಂತು ಕೂಡ್ಲೆ. ಅದು ಮತ್ತೆ ಮರಿಯಾಗಿ ಅದಕ್ಕೆ ಅದು ಒಂದು 18-17-20 ದಿವಸ ಆದಾಗಿನ ಒಯ್ದ್ ನೋಡ್ತಾ ಇದ್ದೀರಾ ಅದಕ್ಕೆ ಸಾಲ್ ನಟ್ಟಿಗೆಲ್ಲ. ಕಡೆಗೆ ಈಗ ಮಿಷನ್ ಮ್ಯಾಟ್ ಆಗಿ ಬಂತಲ್ಲ, ಈಗ ದಿನ ಗೊತ್ತಿಲ್ಲ ಆಗಿ ಗೊತ್ತಿಲ್ಲ ಆಗಿ ಗೊತ್ತಿಲ್ಲ ಅಂತ ಇಲ್ಲ. ಮಿಷನ್
1: ಬೇಡ ಅಷ್ಟು ಎಲ್ಲರಿಗೆ ಮ್ಯಾಟ್ ಆಗಿ ಹಿಡ್ಕೊಂಡು ಅಲ್ಲಿ ಮೆಷಿನ್ ಹತ್ರ ಹಾಪಲ್ಲ ರೀ.
0: ಹಾ ಮ್ಯಾಟ್ ಆಗಿ ಹಿಡ್ಕೊಂಡು ಮನೆಯವ್ರು ಹೊತ್ತಿಲ್ಲ, ಅವ್ರಿಗೆ ವಹಿಸಿ ಕೊಟ್ಟರವ್ರಿ ನಟಿಕೆ ಹತ್ರಲ್ಲ ಈಗ. ಹಾ ಇವರು ಒಂದು ಮ್ಯಾಟ್ ಇಷ್ಟು ಮ್ಯಾಟ್ ಹಾಕಿತ್ತಂದ್ರೆ ಹೇಳ್ತಾರೆ. ಆ ಮ್ಯಾಟ್ ಇಲ್ಲ ಆಗ್ತಾ ದುಡ್ಡು ಕೊಟ್ರೆ ಸರ್ 820-130 ಎಷ್ಟೋಪ್ಪ ಮ್ಯಾಟಿಗೆ ಹಂಗಿಂದೆಲ್ಲ ದರ. ಅವ್ರು ಎಷ್ಟು ಕಂಡ್ರು ಅಷ್ಟು ನಟಿಕೆ ಹಾತೆ ಕಂಡ್ರೆ ನಮ್ದು ಎಷ್ಟು ಗೆದ್ದಿ ಇತ್ತಂದ್ ಹೇಳ್ರೆ ಸೈ.
1: ಅದೇ ನನಗೀಗ ನೀವ್ ಇಷ್ಟು ಹೇಳೋತಿಗಿತ್ತಲ್ಲ, ನೀವ್ ಅಗಿ ಒಯ್ಯುದು ಅಂತೇಳೆಲ್ಲ ಹೇಳ್ರಲ್ಲ, ನಾವು ಶಣಕಿಂದ ಕಂಡ್ಕೊಂಡ್ ಬಂದದ್ದು ಆ ಗೆದ್ದಿ ಆ ಕೆಸರು
0: ಆ ಕೆಸರು ಆ ಗೆದ್ದೆ ಸಿಕ್ಕುದು ಜಾಕ್ಟಿ ಆ ಹೆಂಗಸರಲ್ಲಿ ಅದನ್ನ ದಡ್ಡ ದಡ್ಡ ಜಾಕ್ಟಿ ಎಲ್ಲ ಇದ್ರೆ ಹೆಕ್ಕಿ ಮಟ್ಟಿಗೆ ಹೇಕಂದು ಅದನ್ನ ತಂದ ಮನೆ ಪದಾರ್ಥ ಮಾಡುದ. ಅದು ಈ ಮೂಲವ್ಯಾಧಿಗೆ ಮತ್ತೆ ಕರುಳು ಸಂಬಂಧ ಕಾಯಿಲೆಗಳಿಗೆಲ್ಲ ಒಳ್ಳೆ ಮದ್ದಂಬ್ರ ಜಾಕ್ಟಿ. ಈಗ ಅಂತ ಆಯ್ತು ಜಾಕ್ಟಿ ವಂಶವೇ ಚಿಟುಲ್ ಎದ್ದು ಹೋಯ್ತು.
1: ಎಷ್ಟು
0: ಯಾಕೆಂದ್ರೆ ಈಗ ಗೆದ್ದಿ ತುಂಬಾ ಟಿಲ್ಲರ್ ಇಳಿತ ಟಿಲ್ಲರ್ ಬ್ಲೇಡ್ ಹಿಂಗ್ ಕೊಚಿತ ಕೊಚಿತ ಕೊಚಿತ ಹೋಗ್ತಲ್ದ ಜಾಕ್ಟಿ ವಂಶ ಅವು ಸಂತಾನವೇ ಹೋಯೆ ಬಿಡ್ತಾತ ಈಗ. ಆಗಳಿಕಾರ ನೇಲ ಹೂಡು ಸುರಿಗೆ ಅಂತ ಆತಿತ್ತು ಹೋಳಿ ಮಣ್ಣು ಆಚಿಗು ಒಂದ್ಸಲ ಈಚಿ ಒಂದ್ಸಲ ಅದ್ರಾಗ ಈಚಿಗಿದ್ದ ಮಗಚಿ ಆಚಿ ಬೀಳ್ತಿದ್ದು ಆಚಿಗಿದ್ರ ಮಗಚಿ ಈಚಿ ಬೀಳ್ತಿದ್ದು ಆಗಳಿಕೆ ಅವಕ್ಕೆಲ್ಲ ಪೆಟ್ಟಿರಲ್ಲ. ಈಗ ಗೆದ್ದಗಿದ ನೆಕ್ಕುಳ ಗೆದ್ದಗಿದ್ದ ಜಾಕ್ಟಿ ಪೂರ ಸತ್ತು ಸಾರಿ ಹೋದು ಎಲ್ಲ ಹಾಳಾಗಿ ಹೋದು. ಈಗ ಮುಂಚಾರ ಹಾಂಗಿರ್ತಿರ್ಲ ಇದ್ದಿತ್ತು ಹೋರಿ ಹುಂಟೆಗೆ ಅಷ್ಟು ಲಾಯ್ಕ್ ಆತಿತ್ತು. ಮತ್ತೆ ಈ ಹೋರಿ ಹುಂಟಿವು ಕಾಣಿ ಈ ನಟ್ಟೆಂಗು ಹಾಗೆ ಮಾತಾಡ್ತಾ ಮಾತಾಡ್ತಾ ಕೆಲವು ಹೇಳು ಸುರಿ ನೆನಪತ್ ಕಡೆಗೆ ಹೊಂಬಲಾತ್ ನಟ್ಟಿ ಮಾಡೋ ಸುರಿಗೂ ಮೊದ್ಲಿಗೆ ಇದಿತ್ತು ಅಂತ ಕೇಳ ಗಣತಿ ನಟ್ಟಿ ಅಂದಳಿ ಇತ್ತಲ್ಲ ಗಣತಿ ನಟ್ಟಿ ನಟ್ಟಿ ಮಾಡೋ ಸುರಿ ಒಟ್ಟಲ್ಲ. ನಮ್ಮ ಕ್ರಮ ಎಲ್ಲ ದೇವ್ರಿಗೆ ಲಗ್ತಾಯಿ ನಾವು ಮಾಡ್ಕೊಂಡು ದೇವರನ್ನ ನಂಬ್ಕೊಂಡ್ ಬಂತಲ್ಲ. ಜನಪದದ ಆಚರಣೆ ಎಲ್ಲದ್ರಗೂ ದೇವರೇ ನಮ್ಗೆ ಮುಖ್ಯ ಇರುತ್ತೆ. ಹಾಗಾಗಿ ಮೊದಲು ನಟ್ಟಿ ಮೊದಲು ನಾವು ಯಾವುದೇ ಕಾರ್ಯಕ್ರಮ ಎಂತ ಶುರು ಮಾಡಿದ್ರು ಗಣಪತಿ ಆರಾಧನೆ ಹೌದಲ್ದ ಜನಪದರು ಅದನ್ನೇ ಮಾಡ್ಕೊಂಡು ಬಂದಿರ್ ಕಣಿ. ಆಗಳಿಗೆ ಮೊದಲನೇ ನಟ್ಟಿಯೇ ಗಣಪತಿ ನಟ್ಟಿ. ಗಣಪತಿ ನಟ್ಟಿ ಕೆಲವ್ರು ಗಣಪತಿಗೆ 5 ಕೆಜಿ ಹೇಳ್ಕೊಂಬಿತ್ತು ಮುಡಿ ಅಕ್ಕಿ ಕಡುಬು ಹೇಳ್ಕೊಂಬಿತ್ತು ಹಾಗೆಲ್ಲ ಮಾಡ್ತಾರೆ. ಹಾಗೆ ಮನೆಗೆ ನಟ್ಟಿಗೆ ಅಂತ ಕೇಳದಿದ್ರೆ ಈ ಕಬ್ಬೆಸ್ರ ಕಡಿಕೆ ಅಲ್ದ್ರೆ ಅವಡಿ ಬೇಸುದ ಇದೆಲ್ಲ ಗಣಪತಿ ನಟ್ಟಿಗೆ ಮಾಡಿ ಕೊಡುವಂತ ತಿಂಡಿ.
1: ಕಬ್ಬ ಹೆಸರು ಅಂದ್ರೆ ಕಪ್ಪ ಹೆಸರು.
0: ಹಾ ಕಪ್ಪ ಹೆಸರು ದಡ್ಡ ಹೆಸರು ಬತ್ಕಂಡಿ ಅದು ಕಬ್ಬ ಹೆಸರು ಅಂದ್ರೆ ನಂಬದೇಗೆ. ಆ ಕಬ್ಬ ಹೆಸರು ಕಡಿಕೆ ಅವಡಿ ಇದನ್ನೆಲ್ಲ ಬೇಯಿಸಿ ಹೆಂಗಸರಿಗೆ ಕೊಡುವಂತದ್ದ ಇದು ಮೊದಲಿನ ನಟ್ಟಿಗೆ. ಕಡಿಕೆ ಈ ಲಾಸ್ಟ್ ನಟ್ಟಿ ಏನಿತ್ಕಂಡಿ ಅದಕ್ಕೆ ಹದ್ನ ಅಂತ ಹೇಳುದು. ಹದ್ನ ಅಂತಾರ ಮುಗೀತು ಇವತ್ತಿದ ಅಂದಳಿ ಈ ವರ್ಷದ ಮುಗೀತು.
1: ಈ ವರ್ಷದ ನೆಟ್ಟಿ
0: ಮುಗೀತು ಕಡಿಗೆ ಈ ವರ್ಷದ ಲಾಸ್ಟ್ ನಟ್ಟಿ ದಿವಸ ಕಣಿ ಆ ಹೋರಿಗೂ ಕಣಿ ಎಷ್ಟು ಇದು ಮಾಡ್ತಿರ್ಕೆಂಡ್ರೆ ಈಗ ಎದ್ದೆಗೆಲ್ಲ ನಟ್ಟಿ ಯಾರ ಮೇಲೆ ಲಾಸ್ಟಿಗೆ ಒಂದು ಆಗಿ ಒಂದು ಹಿಡಿಯೋ ಒಂದು ಒಂದು ತಾಳ ಆಗಿ ತಕೊಂಡ ಹುಡದ್ ಗಣಸರಿದ್ರು ಕಣಿ ಅದನ್ನ ಆಗಿನೇ ಒಂದು ತಾಳ ತಕೊಂಡು ಅದ್ರಾಗ ಏಟ್ ಪಾಲ್ ಮಾಡುದು. ಏಟ್ ಪಾಲ್ ಮಾಡಿ ಕೈನ ಹಿಂಗೆ ಕತ್ರಿ ಕೈ ಮಾಡಿ ಹಿಡ್ಕಂಡ ಈಚ ಎಡ್ದ ಬದಿಗೆ ಕೈಗಿದ್ದದ್ದು ಬಲ್ದ ಇದ್ದದ್ದು ಹೋರಿ ಕೊಡುದು ಬಲ್ದ ಕೈ ಹಿಂಗಿದ್ದದ್ದು ಆಗಿನ ಎಡ್ದ ಕೈ ಎಡ್ದ ಬದಿಗಿದ್ದು ಹೋರಿ ಕೊಡುದು ತಿಂಬುಕ್ಕೆ. ಅವು ತಿಂತವಲ್ಲ ಅವು ತಿಂದ ಆರು ಗತಿಗೆ ಅವು ಬುಡ ಉಳಿತಲ್ಲ ತಲೆ ಮಾತ್ರ ಹೋಗಿ ತಿಂಬು ಕೊಡುದು ಆ ಬುಡ ಉಳಿದ್ನ ಅದೇ ಗೆದ್ದಂಗೆ ನಟ್ಟಿ ಮಾಡ್ತಿದ್ದೀರ. ಹಾ ಗೆದ್ದಿ ನಟ್ಟಿ ಮಾಡಿಸ್ರಿಗೆ ಇನ್ನೊಂದಿತ್ತು ಯಾರು ಫಸ್ಟ್ ಹೇಳ್ತಾರೆ ನಮ್ಮ ಬದಿಗೆಲ್ಲ ಬೆನ್ನವ್ ಇದ್ದಾರೆ ಗೆದ್ದಿ ನಟ್ಟಿ ಹಿಡಿಬೇಡಿ ಅಂತ ಹೇಳ್ತಾರೆ. ಬೆನ್ನವ್ ಇದ್ದಾರೆ ಗೆದ್ದಿ ನಟ್ಟಿ ಹಿಡಿದಿದ್ರೆ ನಟ್ಟಿ ಸಾಗುದಿಲ್ಲ ಅಂದ್ರೆ ಅದಕ್ಕೆ ಬೆನ್ನವ್ ಇದ್ದಾರೆ ಗೆದ್ದಿ ನಟ್ಟಿ ಹಿಡುದಿಲ್ಲ. ಹಾಗೆ ಮತ್ತೆ ಲಾಸ್ಟಿಗೆ ಅಂತ ಹಿಂಗ್ ಕಟ್ಟುತ್ತ ಬತ್ರ ಸೆರ್ಗ್ ಕಟ್ಟುತ್ತ ಬತ್ರ ಪೂರ್ತಿ ಆತ್ಕಣೆ ಮಧ್ಯ ಎಲ್ಲ ಉಳಿದಿದ್ರೆ ಯಾರ್ದಾರು ಒಂಚೂರು ಓಜಲ್ಲ ಆಗಳಿಕಲ್ಲ ಎಲ್ಲರಿಗೆ ಗೆದ್ದಿ ಎಷ್ಟು ಇತ್ಕೊಂಡು ಓಜ್ ಹಾಕಿ ಕೊಡುದು. ಓಜ್ ಅಂದ್ರೆ ಅಳಿಯುದ ಅಂತ ಅಳಿಯ ಅದ್ರ ಕನ್ನಡ ಮಾಪನವೇ ಓಜ್ ಅಂತ ಆದ್ರೆ ಓಜ್ ಹಾಕಂತ ಬಂದಾಗಳಿಗೆ ಇಂತಿಷ್ಟು ಅಂತ ಬತ್ತೆ. ಈಗ ನಿಮ್ಮ ಓಜಂಗ್ ನೀವು ಯಾರು ಈಗ ಹಿಂದಿದ್ರಿ ಅಂತ ಮಾಡುವ ಕಡೆ ಉಳಿದಾರೆಲ್ಲ ಮುಂದ್ ಬಂದ್ರೆ ಲಾಸ್ಟಿಗೆ ಅಡಿಗೆ ಅವ್ರಿಗೆ ನಟ್ ಕೊಡ್ತಾರೆ ಮತ್ತೆ ಪೂರ್ತಿ ಸುತ್ತ ಕಟ್ಟುಸುರಿಗೆ ಒಳಗಿರ್ತಾರಲ್ಲ ಈಗ ಯಾರಾದ್ರು ಉಳಿದ್ರ ಮಧ್ಯಗೆ ನೀವು ಉಳಿದಿದ್ದಿದ್ರೆ ಒಂದ್ಸಲ ಅವ್ರನ್ನ ಕಣ್ಕತ್ರು ಬಸ್ರಿ ಹೆಂಗ್ಸ್ರಿ ಯಾರ್ಯಾರು ಇದ್ದಿದ್ರೆ ಅಂತ ಸುತ್ತ ಕಟ್ಟುವುದಿಲ್ಲ. ಅವರು ಈಚೆ ಬಂದು ಆರ ಮೇಲೆ ಈ ಗೆದ್ದಿದ ಸುತ್ತ ಕಟ್ಟುವಂಥ ಕ್ರಮ ಇತ್ತು. ಮತ್ತು ಈ ಅಗೇಡಿ ಮಾಡೋದು ಗೆದ್ದಿ ಇತ್ಕಣಿ ಅಗೇಡಿ ಮಾಡೋದು ಗೆದ್ದಿ ನಡುಸುರಿ ಸೀದಾ ಹಾಗೆ ನೋಡುವುದಿಲ್ಲ ಬೇರೆ ಗೆದ್ದಿ ನಟ್ಟಾಗೆ ಅದು ಬಾಣಂತಿ ಗೆದ್ದಿ ಅಂದಾಳೆ. ಯಾಕಂದ್ರೆ ಅದು ಒಡ್ಲು ಹಸಿ ಇತ್ತಂದಳಿ ಅಂದರೆ ಈಗ ಆಗಿ ಹೋಯ್ದು ಅಷ್ಟೇ ಅಲ್ದ ಆ ಗೆದ್ದಿಗೆ ಒಂದು ಕ್ರಮ ಎಷ್ಟು ಚಂದ ಮಾಡಿ ಮಾಡ್ತಿದ್ರು ಕೇಂದ್ರೆ ಆ ಗೆದ್ದಿಗೆ ಒಂಚೂರು ಎಣ್ಣೆ ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ಎಣ್ಣೆ ಬಿಟ್ಟು ಅದಕ್ಕೆ ಒಂಚೂರು ಕಾಡಿಗೆ ಹಾಕಿ ಕಡಿ ಬೂದಿ ಚೊಲ್ಲಿ ಕಡಿಗೆ ಅದನ್ನ ನಟ್ಟಿ ಮಾಡುದು. ಯಾಕಂದ್ರೆ ಹೇಳ್ರೆ ಅದು ಬಾಣಂತಿ ಎಷ್ಟು ಕಾಳಜಿ ಎಷ್ಟು ಕೇರ್ ಹೆಂಗ್ ಮಾಡ್ತಿದ್ರು ಕಣಿ ಹಿಂದಿನ. ಈಗ ಅದನ್ನೆಲ್ಲ ಎಣಿಸ್ಕೊಂಡಾಗಲಿ ಬೇಜಾರತ್ತೆ ಅಂತದ್ ಒಂದು ಸಣ್ಣದೇ ನಮ್ಮಲ್ಲಿ ಉಳಿಸ್ಕೊಂಡ್ ಕಾಯ್ದೆ ಹೋಯ್ತಲ್ಲ ಇಷ್ಟು ಕ್ರಮ ಎಲ್ಲ ನಾವು ಹಾಳು ಮಾಡ್ಕೊಂಡ್ ಬಿಡ್ತಲ್ಲ ಅಂದಳಿ ಎಲ್ಲ ಪೂರ ಅಂದ್ರೆ ಪೂರ ಹೋಯ್ತು. ಇದೀಗ ನಮ್ಗೆ ಚೂರ್ಚೂರಾರು ಕಾಂಬಕ್ ಸಿಕ್ಕಿತ್ತು ಇನ್ನು ಮುಂದಿನ ತಲೆಮಾರಿನಲ್ಲಿ ಕೇಂಬಕ್ಕೆ ಕಂಡದಕ್ಕಿಂತ ಕೇಂಬುದ್ರಿಗೆ ಎಷ್ಟು ಖುಷಿ ಸಿಕ್ಕತ್ತೆ ಹೇಳಿ ಗೊತ್ತಾಗ್ತಿಲ್ಲ. ನಾವ್ ಏನಂದಳಿ ಈಗ ಕಣ್ಣಾರೆ ಕಾಣ್ದಿದ್ನಿ ಹಾಂಗಂದ ಆಲೋಚನೆ ಮಾಡ್ಕೊಂಡ್ಲಕ್ಕ
1: ಅದೇ ನಂಗಾಗ ನೀವ್ ಹೇಳೋತಿಗ ಆಗಿಂದ್ಲು ಆ ಗೆದ್ದಿ ಅಗೇಡಿ ಅಥವಾ ನಮ್ದು ನೆಟ್ಟಿ ಮಾಡೋ ಗೆದ್ದಿ ಹೂಡ್ದಾಗ ಅಲ್ಲೆಲ್ಲ ಹೆಂಗ್ಸರ ನೆಡ್ತಾ ಇಪ್ಪತ್ತಿಗೆ ಅಥವಾ ಅಗಿ ಹೋಯ್ತಾ ಇಪ್ಪತ್ತಿಗೆ ಅದೊಂದು ಮಣ್ಣಿನ ಸ್ಮೆಲ್ ಬತ್ತ ಕೆಸರು ಸ್ಮೆಲ್ ಆ ಪರಿಮಳ ನನ್ಗೆ ಹೊಡಿತಿತ್ತು ಅದೆಷ್ಟು ಲೈಕ್ ಐತಲ್ಲ. ಮತ್ತೆ ಅದೆಂತ ಹೇಳ್ತಾರ ಮೇಲಾಳ ಹಾ ಗಂಡಸ್ರ ಅವ್ರ ಆಗಿ ಇಲ್ಲಿ ಒಯ್ದು ಹಾಕದನ್ನ ಅವ್ರ ಕಣ್ಣು ಹೆಡ್ಗೆಗೆ ಹೊತ್ಕೊಂಡೋದ್ ಎಷ್ಟೆಷ್ಟೋ
0: ದೂರಕ್ಕೆ ಆಗಳಿಕೆ ಒಬ್ರಿ ಒಬ್ರಿ ಹಿಡುಕಿಲ್ಲ ಅಂತ ಹೇಳ್ರಿ. ಈಗ ಮೂರ್ ಜನ ಇದ್ರನ್ ಮಾಡೋದು ಊರಿನ ಗೆದ್ದಿ ಹೋಯ್ಕರ್ ಮಾತಿ ಹೊರದು ಅಲ್ದೆ ಇದ್ರೆ ಒಂದು ಅಕೇರಿ ಹೊರ್ತಾರಿಗೆ ಒಂದ್ ಮರದ ಮೂರ್ ಕಾಲ ಅಂದಳಿ ಬತ್ತ ಮೂರ್ ಕಾಲ ಮೇಲೆ ಹೆಡ್ಗಿ ಬೆಚ್ಕಂದ್ ಹೆಡ್ಗಿ ಬೆಚ್ಕೊಂಡು ಕಾಡಿಗೆ ಒಂದ್ ನೆಗ್ಗು ಕೇರ ಜನ ಬೇಡ ಅದ್ ಮೇಲೆ ಬೆಚ್ಕಂಡೆ ಅದಕ್ಕೆ ತುಂಬುದು ಅಲ್ದೆ ಇದ್ರೆ ಈಗ ಫಸ್ಟ್ ಇದ್ದಾನ ಒಬ್ರಿಗೆ ಕೆಳಗೆ ತುಂಬಿ ಅದನ್ನ ಮೇಲೆ ಬೆಚ್ಕಂದ್ ಇವ್ರಿಬ್ರಿಗೆ ಹಿಡ್ದಾರ ಮೇಲೆ ಲಾಸ್ಟ್ ನಾನು ಹೊತ್ಕೋಯ್ಕಲ್ಲ ಅವ್ ಮೂರ್ ಕಾಲ ಆಗಿದ್ದಕ್ಕೆ ಹಿಂಗ್ ಮಂಡಿ ಕೊಟ್ಟು ಹೊತ್ಕೊಂಡು ಹಾಕೋದು ಆಗಳಿಕೆ ಆ ಮೂರ್ ಕಾಲ ಅಂದಳಿ ಎಲ್ಲರ ಮನೆಗೆ ಎತ್ತೈತಿ. ಈಗ ಮೂರ್ ಕಾಲು ಇಲ್ಲ ಅಂತ ಕಾಲು ಇಲ್ಲ ಈಗ ಮಾಡುವರೇ ಇಲ್ಲ ಅಲ್ದ ಅಗಿಯಲ್ಲಿತ್ತ ಕಡಿಕೆ ಅದೇ ನೀವು ಹೇಳ್ರಿ ಆಗಳಿಕೆ ಆ ನಟ್ಟಿ ಮಾಡಿಸ್ರಿಗೆ ಆ ಮೇಲಾಳು ಒಬ್ರಲ್ಲಿ ನಿತ್ಕ ಇದ್ದಾಗಳಿಕೆ ಆ ಮೇಲಾಳಿ ಬೊಯ್ದು ಆ ಗೆದ್ದೆಗಾಪು ಸಂಭಾಷಣೆ ಎಲ್ಲ ಎಷ್ಟು ಲಾಯ್ಕು ಒಬ್ರೊಬ್ರ ಮನೆ ಕಷ್ಟ ಸುಖಗಳೆಲ್ಲ ಅದ್ರ ವಿಚಾರಗಳೆಲ್ಲವೂ ಬತ್ತಿದ್ದು ಬರೇ ಒಂದ್ ಯಾರನ್ನ ದೂರ್ಕಂತ ಇರ್ಲೇದಿತ್ತು ಖುಷಿ ಬೇಜಾರು ಎಲ್ಲವನ್ನ ಅಲ್ಲಿ
1: ಹಂಚ್ಕೊಂಡ್ಕೊಂಡು ಆ ಹೆಂಗಸದ್ ಒಂದ್ ತಂಡ ಇರತ್ ಕಣಿ ಬೆಟ್ಟ ಬೆಟ್ಟಿಗೆ ಒಂದೊಂದು ತಂಡ
0: ಹೌದು
1: ಅದ್ರೊಟ್ಟಿಗೆ ಅವ್ರದ್ದು ಮಾತುಕತೆ ಬೆಳಗ್ಗೆ ಮುಚ್ಚ ಬೇಗ ಎತ್ಕೊಂಡು ಓ ಚಿಕ್ಕ ಅಕ್ಕ ಓ ಅಕ್ಕ ಅಕ್ಕ ಬಾರ ಹಾಪನ ಚಾಯಿಲೆ ನಿಂದಿನ ನಿಂದೊಂದು ಎಷ್ಟೊತ್ತಿಗೆ ನಾನು ಹೇಳ್ಕೊಂಡು ಬೈಕೊಂಡು ಎಲ್ಲ ಟೀಮ್ ತಂಡ ಮಾಡ್ಕೊಂಡು ಅದೊಂದು ಗೊರ್ಬು
0: ಹೆಂಗ್ಸ್ರಿ ಗೋರ್ಬ ಗಣಸ್ರಿ ಕಂಬಳಿ
1: ಕಂಬಳಿ
0: ಅಂತ ಇಲ್ಲಿ ಈಗ ಎಲ್ಲ ಒಬ್ರೊಬ್ರು ಬತ್ತರು ರೈನ್ಕೋಟ್ ಹಾಕೊಂಡೆ ಬಾಪದಿಗಳು ಅದಲ್ಲಿ ಯಾರಿಗೆ ಬಂದಿತ್ತು ಕಡಿಕೆ ಇನ್ನೊಂದು ನೀವು ಹೇಳ್ದಾಗೆ ಈ ಮೇಲಾಳಿದ್ರು ಕಣಿ ಅವ್ರ ಈ ಬದಿಯೆಲ್ಲ ಒಂಚು ಕೊಚ್ಚಿ ಕೊಡ್ಕಿ ನೇಲ್ ಹೊತ್ತಿಲ್ಲ ಈ ಮುಲ್ಲಿ ಮುರ್ಕಣಿಗೆಲ್ಲ ನೇಲ್ ಹೊತ್ತಿಲ್ಲ ಅಲ್ಲೊಂಚು ಕೊಚ್ಚಿ ಕೊಡ್ಕ ಕೊಚ್ಚಿ ಕೊಡ್ದಾಗ ಅಲ್ಲಿ ಸಮಯ ಇಲ್ದಿರ ಹೆಂಗಸರು ಬೊಯ್ದು ಕಾಣ್ಕ ಎಂಥದ್ದು ಕೊಚ್ಚ ಸಮಯ ಇಲ್ಲ ಮೇಲಾಳಿ ಸಂಬಳ ಕೊಡುವುದಿಲ್ಲ ಅವ ಧರ್ಮಕ್ಕೆ ಬಂದ್ ಮಾಡ್ತಾನೆ ಇಲ್ಲ ಹಾಂಗೆ ಹಿಂಗಂದಳಿ ಅವನಿಗೆ ಒಂದು ಬೈಗುಳ ಕಡೆಗೆ ಅವ್ರ ಒಂದು ಅದನ್ನ ಮತ್ತೆ ಒಂಚು ಕೊಚ್ಚಿ ಕೊಡುದ ಮತ್ತೆ ಮತ್ತೆ ಹೊಯಂಗಿ ಗೆದ್ದ್ಯಾರ ಬೇರೆ ಗೊಂಸರ್ ಗೆದ್ದ್ಯಾರ ಹಿಂದಿನ ದಿವಸ ಹುಡಿ ಹಾಕ್ಲಕ್ಕ ಹೊಯಂಗಿ ಗೆದ್ದಿ ಅದೇ ದಿವಸ ಹುಡಿ ಅದೇ ದಿವಸ ನಡ್ಕೊ ಹೊಯಂಗಿ ಗಿರಿತ್ ಹೊಯಂಗಿ ಗೆದ್ರೆ ನಡುಕಾಯ್ತಿಲ್ಲ ಕೈ ಹರಿತಿಲ್ಲ ಕೈ ಹರಿದ್ರೆ ಇಲ್ಲೆಲ್ಲ ಈ
1: ಬೇರೆ
0: ಕಣ್ಣೆಲ್ಲ ನೋವು ಶುರು
1: ಹೌದು
0: ಮತ್ತೆ ಗೋಸರ್ ಪರ್ಮಳ ಅಂದ್ರೆ ನೀವು ಪರ್ಮಳ ಹೌದು ಅದ್ರ ಸಂಗ್ ಮದ್ದು ಹೋದಿ ಮಳಗಲ ಅಪ್ಪ ಗೆದ್ದಿನ ಕಾಲು ನಂತಿಂತ ಕಾಣಿ ಗೋಸರ್ ಗೆದ್ದಿ ಹೋಗಿ ನಟ್ಟಿ ಮಾಡಿ ನಂಜ್ ಪೂರ ಹತ್ತು ನಂಜ್ ಪೂರ ಹತ್ತು ಗೆದ್ದಿ ನಂತಿಂತಲ್ಲ ಅದೇ ಜಡ್ ಮೇಲೆ ತಿರುಗಿ ನಂಜ್ ಹೆಚ್ಚತ್ತು ಮತ್ತೆ ಕಾಲಜ್ಜಿ ತಿಂತ ಅಂತ ಹೇಳ್ತು ಒಟ್ಟೊಟ್ಟಿ ಈ ನಂಜಾಗ ಅದ್ರಾಗ ಆಬ್ದು ಅದೇ ಗೋಸರ್ ಗೆದ್ದಿಗಿಳಿದ್ರು ಹತ್ತ ನಂಜಲ್ಲ ಮತ್ತೆ ಆಗಳು ಹೇಳ್ದಂಗೆ ನಿಮ್ಗೆ ಈ ಭತ್ತದ ನೆಲ್ ಹಿಂದಿಂದಲ್ಲ ಹಳಗ ಜೀರ್ಸಾಲಿ ಕಣ್ವ ಕುತ್ತುಂಬರಿ ಗುಡ್ಡಿನೆಲ್ಲ ಕಡಿಕೆ ಇನ್ನು ಎಂತ ಸುಮಾರೆಲ್ಲ ಇದ್ದ ಜಯ
1: ಎಂಪಿ
0: ಕರಿಮಲ್ಲಿಗೆ ಜ್ಯೋತಿ ನಿಮ್ ಹೆಸರಿದ್ದಲ್ಲ ಲಾಯ್ಕ್ ನೆನ್ಪಿತ್ತು ನಿಮ್ಗೆ ಜ್ಯೋತಿ
1: ಗೌರಿ
0: ಗೌರಿ ಇವೆಲ್ಲ ಮಸ್ತ್ ಭತ್ತದ ನೆಲ ಶಣಕಿ ಇವೆಲ್ಲ ಇದ್ದಿದ್ದು ಮಸ್ತ್ ಈಗ ಎಲ್ಲಿತ್ತು ಅದೇ ಅದೇ ಅದೇ ಎಂ ಫೋರ್ ಅಂತ ಹೇಳಿ ಹೇಳತ್ ಕಣಿ ನಾವು ಎಂ ಫೋರ್ ಅದ್ ಒಂದೇ ಉಳಿಸ್ಕೊಂಡದ್ ಬಿಟ್ಟದಿದ್ರೆ ಮತ್ತೆ ಯಾವ್ದಿಲ್ಲ ಆಗಳಿಕಂದ್ರೆ ಈ ಮನೆಗೆ ಮಾಡಿ ಹೊಯಸುಕಲ್ಲ ಉದ್ದ ಹುಲ್ ಬೇಕಿತ್ತಲ್ಲ ಅದಕ್ಕೆಲ್ಲ ಯಾವ್ದು
1: ಗೌರಿ
0: ಗೌರಿ ಉದ್ದ ಸತ್ತು ಜಯನು ಇದ್ ಮಾಡ್ತಾರೆ ಕರಿಮಲ್ಲಿಗೆ ಅಂತ ಬತ್ತ ಅವೆಲ್ಲ ಈ ಬಡಸುರಿಗೆ ಹೊಡಿ ಮಂಚಕ್ ಜಪ್ಪದ್ರ ಸೈ ಅದು ಅಲ್ಲ ಹಿಂಗ್ ಕುತ್ತಿಗೆ ಸಮೇತ ಸುತ್ತ ಉದ್ದ ಹೆಚ್ಚ ಹಿಂಗ್ ಬೀಸಿ ಬಡಿತ
1: ಅಷ್ಟು ಗೆದ್ದಂಗಲ್ಲ ಮನ್ಕೊಂಡಿರ್ತಾವ್
0: ಅಡ್ಬಿಡ್ತು ಗಾಳಿ ಬಂದ್ರೆ ಸೈ ಅಡ್ಬಿಡ್ತು
1: ಹೌದು
0: ಈಗ ಅದಲ್ಲ ಅಂತ ಇಲ್ಲ ಬಿಡಿ
1: ಕಡಿಕೊಂದು ಫೇಮಸ್ ಇದು ಪಲ್ಗುಣಿ
0: ಪಲ್ಗುಣಿ ಪಲ್ಗುಣಿ ಅವೆಲ್ಲ ಒಳ್ಳೆ ನೆಲ್ ಈಗ ಈಗ ಈಗ ಯಾವ್ದಂದ್ರೆ ಗೊತ್ತಿಲ್ಲ ಅವ್ರ ಮ್ಯಾಟ್ರಿನರ್ ತಂದು ಹಾಕುದಲ್ಲ
1: ಮತ್ತೆ ಅದೆಲ್ಲ ಹೊಸ್ತು ಬಂದಿತ್ತಂಬ್ರೀಗ ಕೃಷಿ ವಿಜ್ಞಾನ ಕೇಂದ್ರದವ್ರು ಬೇರೆ ಬೇರೆ
0: ಬೇರೆ
1: ಕಂಡಿಡ್ತಾ
0: ಇದ್ರ ಇದು ಮುಂಚೆ ಕಂಡಿಡ್ದಲ್ಲ ಹೋದು ಬದಿ ಅವೆಲ್ಲ ಬಂದ್ವ ಇಲ್ಲ ಅವೆಲ್ಲ ಕಟಾಡಿಕ್ಕಿತ್ತ ನಮ್ಗೆ ಇವು ಎಡ್ಕಿನ ಆಯಿಲ್
1: ಕೆಲವು
0: ಸಣ್ಣ ಭತ್ತ ಲಾಯ್ಕ್ ಲಾಯ್ಕ್ ಇರತ್ತೆ ಇದೆಲ್ಲ ಇದು ಕಡಿಕೆ ಹಾಂಗಾರ ಗತಿಗೆ ಇವೆಲ್ಲ ಶುರು ಆದ್ರೆ ಕಡಿಕೆ ಕೊಯ್ಲು ಬತ್ತ ಕೊಯ್ಲ ಈ ಗೆದ್ದಿಗದೆ ನಟ್ಟಿ ಮಾಡೋ ಸುರಿಗೆ ನಾವು ಆಗಲಿಕ್ಕೆ ಜನಪದ ಹಾಡಂಗೆ ನಿಮ್ಗೆ ಹೇಳಿತ್ತು ದೀರ್ಘಾವಧಿ ಹಾಡುಗಳೆಲ್ಲ ಎಷ್ಟು ಇದಿದ್ದು ನಮ್ಮ ನಟ್ಟೆಂಗೆ ಒಂದೊಂದು ಸಾಧನ ಅರ್ಧ ಗಂಟಿದು 20 ನಿಮಿಷದ್ದು ಎಷ್ಟು ಹಾಡಿದ್ದು ಈಗ ಎಲ್ಲ ಮಿಷನ್ ಬಂದಾದ್ಮೇಲೆ ಆ ನಟ್ಟಿ ಹಾಡಂಬುದು ಕೇಂಬಿಕೆ ಇಲ್ಲ ಮನ್ಸರೇ ಇಲ್ಲ ಇದ್ದರು ಈಗ ಯಾರು ಹೇಳುದಿಲ್ಲ ನಟ್ಟಿ ಹಾತಿದ್ರು ಅದನ್ನ ಹೇಳುದಿಲ್ಲ ನಟ್ಟಿ ಆಪದೆ ಕಮ್ಮಿಯನ್ನು ಮಾಡಿ ಯಾರು ಮಾಡುದು ಆದ್ರೂ ಆ ಹಾಡುಗಳೆಲ್ಲ ಹೋಯ್ತು ಎಷ್ಟೆಷ್ಟು ಚಂದದ ಹಾಡುಗಳು ಎಂತ ಮಲಗೆದ್ಯೋ ಮತ ಗೆದ್ಯೋ ಶಿವಲಾಲಿ ದೇವೂರ ಹೊಸ ಗೆದ್ಯೋ ಶಿವಲಾಲಿ ಅಂದಳಿ ಇದು ಅಂದ ಕಣಿಕೆ ಹೊಸ ಕ್ಯಾರಿಯೋ ಹೊಸ ಬಾಮಿಯೋ ಶಿವಲಾಲಿ ಹೊಸ ಕ್ಯಾರಿಯೋ ಹೊಸ ಬಾಮಿಯೋ ಶಿವಲಾಲಿ ನೀರಾರು ಹರಿಲಿಲ್ಲ ಶಿವಲಾಲಿ ನೀರೆದ್ದು ಹರಿಲಿಲ್ಲ ಶಿವಲಾಲಿ ತಾಯಮ್ಮ ನಂಬೋಳೆ ಶಿವಲಾಲಿ ಮಗನಾರು ಕರೆದಾಳೆ ಶಿವಲಾಲಿ ಹೊಸ ಕ್ಯಾರಿಯೋ ಹೊಸ ಬಾಮಿಯೋ ಶಿವಲಾಲಿ ನೀರಾರು ಹರಿಲಿಲ್ಲ ಶಿವಲಾಲಿ ಹಿಂಗಿಂದೆಲ್ಲ ಹಾಡು ದೀರ್ಘಾವಧಿ ಇದೊಂಥರ ಕತ್ತಿ ಕಂಡಾಗ ಹೊಸ ಕೆರೆ ಹೊಸ ಬಾಮಿ ತೋಡಿರ ಅದಕ್ಕೆ ನೀರು ಬತ್ತಿಲ್ಲ ಅಂದ ಇದು ನೀರು ಬತ್ತಿಲ್ಲ ಅಂದ ಮಗನ ಕರೆದು ಕೇಂಡಾಗಳಿಕೆ ಮಗ ಜೋಯಿಸ್ರ ಮನೆಗೆ ಹೋಗಿ ಕೇಂದ್ರ ಜೋಯಿಸ್ರ ಮನೆಗೆ ಹೋಗಿ ಕೇಂದ್ರತಿ ಜೋಯಿಸ್ರ ಹೇಳ್ತಾರೆ ಬಲಿ ಕೊಡ್ಕಂದಳಿ ಹೇಳಿ ಕುರಿ ಬಲಿಯ ಕೋಳಿ ಬಲಿಯ ಅಂತಂದು ಕೇಂದ್ರ ಗತಿ ಅದು ಯಾವುದು ಆತಿಲ್ಲ ನರಬಲಿ ಕೊಡ್ಕಂದಳಿ ಹೇಳ್ತಾರೆ ಅವ್ರ ನರಬಲಿ ಯಾರನ್ನು ಕೊಡೋದು ಕೇಂಡಾಗಳಿಕೆ ಮಧ್ಯದ ಮಗನ ಹೆಣ್ತಿನ ನರಬಲಿ ಕೊಡ್ಕಂದು ಹೇಳ್ತಾರೆ ಆ ನರಬಲಿ ಕೊಡು ಹೊತ್ತಿಗೆ ಅದು ಮನೆಗೆ ಬಂದು ಅವನು ಹೇಳ್ತ ಹಿಂಗೆ ಅಂದಳಿ ಆ ಮನೆಗೆ ಉಳಿದ ಸಸ್ಯರಿಗೆಲ್ಲ ಗೊತ್ತಾಗ್ತ ಅವ್ರು 4 ಜನ ಏನೋ ಸಸ್ಯ 5 ಜನ ಎಷ್ಟು ಸಸ್ಯ ಇರ್ತಾರೆ ಅವ್ರಿಗೆ ಗೊತ್ತಾರ ಗತಿ ಅವರೆಲ್ಲ ಒಟ್ಟು ಸೊಪ್ಪಿಗೆ ಹೋಪದ ಸೊಪ್ಪಿಗೆ ಹೋರ ಗತಿಗೆ ಅವ್ರವರೇ ಮಾತಾಡ್ಕೊಂಬ ನಾವು ಇವತ್ತಿಷ್ಟು ಜನ ಇಷ್ಟೊತ್ತಿಗೆ 5 ಜನ ಇತ್ತು ನಾಳೆ ಇಷ್ಟೊತ್ತಿಗೆ 5 ಜನ ಇಪ್ಪುದಿಲ್ಲ ಇದ್ರಾಗೆ ಅಂತ ಹೇಳುದ ಆ ಸಸಿಗೆ ಹೇಳುದಲ್ಲ ಅವರು ಅವಳತ್ರಿ ಇವ್ರ ಮುಂಚೆ ಒಂದು ಸೂಕ್ಷ್ಮನ ಕೊಟ್ಟಿಪ್ಪದು ನೀ ಮನೆಗೆ ಹೋಗ ಅಂದಳಿ ಹೇಳಿಪ್ಪದ ಅವಳಲ್ಲಿ ಮನೆಗೆ ಹೋಯ್ಕಂದು ಹೇಳುದು ಇಲ್ಲಿ ಗಂಡ ಬಿಡುವುದಲ್ಲ ಮನೆಗೆ ಜೋರು ಮಾಡುದ ಗಂಡಂಗೂ ವಿಷಯ ಗೊತ್ತಿದ್ದಿಲ್ಲ ಅವಳ ಬಲಿ ಕೊಡ್ಕಂದ ಕಡೆಗೆ ಹಾಗೆಲ್ಲ ಮಾಡಿ ಅಂತೆಲ್ಲ ಅವಳು ಮನೆಗೆ ಹೋಗಿ ವಾಪಸ್ ಇಲ್ಲಿ ಬತ್ತಾಳು ಬಂದಾದ ಮೇಲೆ ಒಂದು ಬಲಿ ಕೊಡುವಂಥದ್ದು ಒಂದು ಕ್ರಮ ಆ ಕೆರಿಗೋಸ್ಕರ ಅವಳನ್ನು ಬಲಿ ಕೊಡುವುದು ಬಲಿ ಕೊಟ್ಟ 6 ಗತಿಗೆ ಎಂತತ್ತು ಅವಳೊಂದು ತಾವರೆ ಹೂವಾಯಿ ಹುಟ್ಟತಾಳೆ ಅದ್ರಾಗೆ ತಾವರೆ ಹೂವಾಯಿ ಹುಟ್ಟ್ರ ಗತಿಗೆ ಈ ಮಾಯಿ ಹೋಯ್ಕಾರದು ಮಾಯಿ ತುಂಬ ಜೋರು ಇರ್ತಾಳೆ ಈಗ 4 ಕರೆದ್ರೆ ಬತ್ತಾಳು ಅವಳಂದಳಿ ಹೇಳಿ ನೀನು ನನ್ನ ಸೊಸಿಯಾರೆ ನೀ ಹೌದಾದಿದ್ರೆ ನೀ ನನ್ನ ಸೆರ್ಗಿಗೆ ಬರ್ಕಂದಳಿ ಅವಳು ಸೆರ್ಗಾಸೋದು ಬತ್ತಿಲ್ಲ ಕಡೆ ಲಾಸ್ಟಿಗೆ ಗಂಡ ಕರೀತ ಗಂಡ ಕರೆದ್ರ ಗತಿಗೆ ಅವಳು ಪುನಃ ಅವಳನ್ನು ಸೆರ್ಗಿ ಬತ್ತಾಳೆ, ಸೆರ್ಗಿ ಬಂದಾರ ಗತಿ ಪುನಃ ಅವಳು ಹುಟ್ಟಿ ಬತ್ತಾಳೆ. ಇದು ಒಂದು ಜಾನಪದ ಕತಿ, ಇದು ಸುಮಾರು ದೊಡ್ಡ ಕತಿ. ಹಾಗಿಂದ ಬೇರೆ ಬೇರೆ ಬೇರೆ ಇತ್ತು, ಅವ್ರು ಹಾಡಂಗೆ ಹೇಳ್ಕೊಂಡು ಹೋಗಂತ ದೀರ್ಘಾವಧಿ ಹಾಡುಗಳಿವಲ್ಲ, ಒಂದು ಅರ್ಧ ಗಂಟೆ.
1: ಅಲ್ಲ ದೀರ್ಘಾವಧಿ ಬೇಕೆ, ಯಾಕಂದ್ರೆ ನೆಟ್ಟಿ ಯೂಶುವಲಿ ಒಂದು ಗದ್ದಿಗೆ ಪೂರೈಸುವುದಿಲ್ಲ ಅವ್ರು.
0: ಅಷ್ಟೊತ್ತಿಂಬುದು
1: ಎಂತ ಯೋಚನೆ ಇಲ್ಲ ಅವ್ರಿಗೆ, ಅಂದ್ರೆ
0: ಕೆಲಸ ಕೆಲಸ. ಮಧ್ಯೆ ಎಲ್ಲ ಒಂದ್ಸಲ ಏನೋ ಒಂದು ಚಾಚಿ ತಿಂದ್ರು ಆಯ್ತು, ಅವ್ರಿಗೆ ಕೆಲಸ ಸಾಗುದು ಒಂದೇ ಆಗಲಿ.
1: ಒಂದು ಒಂದೂವರೆ ತಿಂಗಳ ಈ ಗದ್ದಿ ಬ್ಯಾಸಾಯ ಮಾಡ್ಕೊಂಡು ಇಪ್ಪ ಹೆಂಗಸರು ಅಥವಾ ಗಂಡಸರು ಇದ್ರಲ್ಲ, ಅವ್ರ ಊಟ ತಿಂಡಿ ಬಗ್ಗೆ ಗಮನವೇ ಕೊಡುದಿಲ್ಲ.
0: ಅವ್ರಿಗೆ ಕೆಲಸ ಅವ್ರ ಮತ್ತೆ ಅವ್ರ ಊಟದ ಬಗ್ಗೆ ಗಮನ ಕೊಟ್ಟಿದ್ರೆ ಮನೆ ಮಕ್ಕಳು ಹೊಟ್ಟೆ ತುಂಬಿಸುದು ಯಾರು? ಪಾಪ ಅವ್ರಿಗೆ ಅಷ್ಟು ಕಷ್ಟ ಇದ್ದಿತ್ತು. ಅವ್ರು ಒಂದು ದಿನ ಇಡೀ ದುಡಿದ್ರಾಗಳಿಕೆಲ್ಲ ಎಷ್ಟು ಒಂದ್ ಸೇರೋ ಎರಡ್ ಸೇರೋ ಅಕ್ಕಿ ಅಂಬ್ರ ಫಸ್ಟ್ ಮೊದಲ ಮುಂಚೆಲ್ಲ ಕಡಿ ಕಡಿ ಜಾಸ್ತಿ ಆತವಂತ. ಅದ್ರಾಗ ಅವ್ರು ಇಡೀ ಸಂಸಾರನ ಕಣ್ಕಾಣ್ಕಲ್ಲ, ಎಲ್ಲರಿಗೂ ಗದ್ದೆ ಇಪ್ಪುದಿಲ್ಲ ಆಗಳಿಕೆ. ಅದು ಗೇಣಿಗೆ ಮಾಡುದು, ಗೇಣಿ ಎಷ್ಟೆಷ್ಟೋ ಗೇಣಿ ಸಾಗೋಳಿ ಲಾಯ್ಕಾರ ಆಯ್ತು, ಲಾಯ್ಕಾಯ್ದಿರಿ ಅಂತ ಮಾಡುದು. ಇವ್ರಿ ತಿಂಬುಕಿಲ್ಲ, ಇವ್ರು ಕೈಯಿಂದ ಹಾಕಿ ಗೇಣಿ ಕೊಡುವಂತ ಪರಿಸ್ಥಿತಿ ಎಲ್ಲ ಇದೀತಾಗಳಿಕೆ. ಅದೆಲ್ಲ ಹೋಯ್ತು, ಏನೋ ಕಾಲಕ್ರಮೇಣ ಅವೆಲ್ಲ ಹೋಯ್ತು. ಕಡೆಗೆ ಮನ್ಸರು ಒಂದು ಒಳ್ಳೆ ರೀತಿ ಊಟ ತಿಂಬುಕ್ ಎಲ್ಲರಿಗೂ ಬೇಕಪಟ್ಟು ಇದು ಸಿಕ್ತು. ಕಡೆಗೆ ಹೂಟಿ ಎಲ್ಲ ನಟ್ಟಿ ಎಲ್ಲ ಆದ್ಮೇಲೆ ಹೋರಿಗೆ ಅರ್ಥ ಕೊಡುದು ಮಾಡ್ತಿದ್ರು. ಅದು ಎಷ್ಟು ಲಾಯ್ಕ್ ಕಾಣಿ, ಸಾಂಕದ ಹೋರಿ ಆರೋದಕ್ಕೆ ಎಷ್ಟು ಕೃತಜ್ಞತೆ ಭಾವನೆ. ಆ ಹೋರಿಗೆ ಅರ್ಥ ಕೊಡಿಸೋರಿಗೆ ಬೆಳಗ್ಗೆ ಎರ್ತ ಕೊಡುವಂತ ದಿನ ಬೆಳಗ್ಗೆ ಬೇಗ ಎದ್ದ ಹೋರಿನ ಸಾಫ್ ಮಾಡಿ ಮೀಸಿ ಅವು ಮೈಗೆಲ್ಲ ಎಣ್ಣೆ ತಿಕ್ಕಿ ಏನೋ ಪಳಗುಟ್ಟುದು ಕಾಣಕೋ ಮೈ ಅಂದ್ರೆ ಆಗಲಿಕ್ಕೆ ಅಷ್ಟು ಚಂದ ಸೊಡ್ಡ ತೋರತ್ ನಂದು ಅಷ್ಟು ಪಳಗುಟ್ಟತ್ತ ಆ ಎಣ್ಣೆ ಎಲ್ಲ ಉದ್ರೋತಿ ಅಷ್ಟು ಹೊಳಪು. ಆ ಕೋಡ್ ಕೀಸುದು ಸಳಕಿ ಹಾಕುದಂದ ಅಳಿ ಎಲ್ಲ ಬತ್ತಿತ್ತು ಮುಂಚೆ ಹೋರಿ ಅವು ಈ ಜೆಡ್ ಎಲ್ಲ ಗುತ್ತು ಅಲ್ದ ಹೋಯ್ ಜೆಡ್ ಎಲ್ಲ ಕುದ್ರಗತಿ ಆ ಕೋಡಿನ ಎಡ್ಕಿನ ಮಣ್ಣು ತುಂಬ ಮಣ್ಣು ತುಂಬ್ರು ಅಲ್ಲೇ ಹುಳಾತು. ಆಗಲಿಕ್ಕೆ ಅದಕ್ಕೊಂದು ಸಳಕಿ ಹಾಕುದಂದ್ ಬತ್ತಿ ಒಂದು ಬೀಳಿರತ್ ಕಾಣಿ ಈ ಹೊಳಿ ಬದಿಗಲ್ಲಿ ಒಂದು ಬೀಳು ಹರ್ಕೊಂಡು ಅದಕ್ಕೆ ಹೀ ಮಾಡಿ ಕೀಸಿ ತೆಗ್ದು ಚೊಕ್ಕ ಮಾಡಿ ಅದನ್ನೆಲ್ಲ ಹೋರಿಗೆ ನಿಜವಾಗಿ ಉಂಟಿ ಮಾಡಿಸ್ರಿ ಹೊಡಿತ್ರ. ಅದ್ರ 10 ಪಟ್ಟು 100 ಪಟ್ಟು ಪ್ರೀತಿ ಕಡೆ ತೋರ್ತ್ರ ಆ ಹೋರಿ ಸಾವುಕಾರ ಯಜಮಾರ. ಅವಕ್ಕೆ ಏನು ಅಕ್ಕ ಕಚ್ ಮಾಡಿ ಹಾಕುದೇನು, ಅವಕ್ಕೆ ಹುಲ್ ಕೊಯ್ಕ ಬಂದು ಹಾಕುದೇನು,
1: ಹುರುಳಿ
0: ಹೊರಳಿ ಕೈಕಲ್ ಗಟ್ಟಿ ಹಾಕ್ಯ ಮೆದ್ಗಲ್ ಆಗಿರತ್ತಲ್ದ ಈ ಗೆದ್ದೆಗೆಲ್ಲ ಹೂಂಟಿ ಮಾಡಿ ಮಾಡಿ ಮಾಡಿ ನಿತ್ಯ ತಿರುಗಿ ಮೆದ್ಗಲ್ ಆಗಿರತ್ತ ಅವು ಕಾಲೆಲ್ಲ ಗಟ್ಟಿ ಹಬ್ಬ ಹೊರಳಿ ಹಾಕುದ. ಕಡೆಗೆ ಅದು ಎರ್ತ ಕೊಡಿಸೋರಿಗೂ ಹಾಗೆ ಬೆಳಗ್ಗೆ ಮುಚ್ಚಿ ಬೇಗ ಎದ್ದು ಅವನ್ನೆಲ್ಲ ಮೀಸಿ ಎಣ್ಣೆ ಎಲ್ಲ ಉದ್ದಿ ಕಡೆಗೆ ಈ ಕೊಚ್ಚಕ್ಕಿ ಇತ್ತು ಕಣಿ ಕೊಚ್ಚಕ್ಕಿ ಬೇಸುಸುರಿಗೆ ಅದಕ್ಕೆ ಈ ಮೆತ್ತಿ ಎಲ್ಲ ಹಾಕುದು. ಮೆತ್ತಿ ಹಾಕಿ ಕಾಯಿ ಹರಿದು ಹಾಕಿ ಬೇಸುಸುರಿ ಪೊರ್ಮಾಳೆ ಅಂದ್ರೆ ಹೋರಿ ಎಲ್ಲ ನಾವೇ ತಿಂತೀವಿ ಮಗ ಹಬ್ಬದ ಅಷ್ಟು ಲೈಕ್ ಆತ. ಕಡೆಗೆ ಅದ್ರ ಸಾಂಗ್ತ ಈ ಹೆಬ್ಬೆಲ್ಸ ಆಯ್ಲಿ ಚಾರ್ ಕೆತ್ತಿ ಆಯ್ಲಿ ಕಡೆಗೆ ಅವನ್ನೆಲ್ಲ ಒಂಚೂರು ಕೆತ್ತಿನ ಯಾವ್ದಾರ ಒಂದು ಕೆತ್ತಿ ಬಂದು ಕೆತ್ಕ ಬಂದು ಅದನ್ನು ಸಾಫ್ ಮಾಡಿ ಗುದ್ದಿ ಅದನ್ನು ಕೊಯಿಸಿ ಅದ್ರ ನೀರು ತೆಗೆದ ಆ ನೀರಂಗೆ ಇದನ್ನು ಬೇಸುದು ಅಂದ್ರೆ ಹೋರಿಗೆ ಒಡ್ಲಿಗೆಲ್ಲ ಒಳ್ಳೇದಾಯ್ಲಿ ತಂಪಾಯ್ಲಿ ಅಂದಳಿ ಹೇಳಿ ಹಿಂಗೆಲ್ಲ ಮಾಡುದು. ಮತ್ತೆ ಎರ್ತ ಕೊಟ್ಟಾದ್ಮೇಲೆ ಹೋರಿದು ಹೂಡ್ ಕಟ್ಟುಕ್ಕೆ ಇಲ್ಲ ಆ ವರ್ಷ ಮತ್ತೆ ಕಟ್ಟುಕ್ಕೆ ಇಲ್ಲ ಹೂಡ್ ಎರ್ತ ಕೊಟ್ಟದ್ದೇ ಲಾಸ್ಟ್ ಅದ್ರ ಮೇಲೆ ಮತ್ತೆ ಮಾಡೋಕಿಲ್ಲ. ಹಾಗಿನ ಕ್ರಮ ಇತ್ತು. ಕಡೆಗೆಲ್ಲ ನಿತ್ಯ ಹೋರಿನ ಬಿಡುದು ಮೇಯಿಸುದು ಇದನ್ನೆಲ್ಲ ಮಾಡ್ಕಂತ ಇದ್ದೀರಾ.
1: ಹೋರಿ ಅಂದಾಗ ಇನ್ನೊಂದು ನೆನಪಾಯ್ತು ಕಣೆ, ಈಗ ಆ ಹೋರಿ ಆಗಳಿಕ್ಕೆ ಎಲ್ಲರ ಮನೆಗೆ ಇರ್ತಾ ಇರ್ಲಿಲ್ಲ. ಯಾರ್ದು ದೊಡ್ಡ ಬ್ಯಾಸಾಯದ ಮನೆ ನಾಲ್ಕು ಎರಡು ಜೋಡ ಹಂಗಲ್ಲ, ಅಣ್ಣ ಹತ್ರ ಹೋಗಿ ತಮ್ಮ ಇದ್ದಾಕ ಈ ಸಣ್ಣ ಸಣ್ಣ ಹಿಡುವಳಿ ಇಪ್ಪ ಅಣ್ಣ ಇದು ಒಂದು ನಾರ್ದಿ ಪತ್ರ ಹೆಂಗಸರು ಒಪ್ಪಿರು ಒಂದು ಉಂಟಿ ಮಾಡಿ ಕೊಡು ಒಂದು. ಆಗ ಅವರ
0: ರಾಜರು ಒಂದು ಹುಡಿ ಕೊಡ್ತಿದ್ರು. ಮತ್ತೆ ಆ ಹುಡುವಂಗ ಆಗಲಿಕ್ಕೆ ಕಾಣಕ ಆ ಒಳಲ್ ಉಂಟಿ ಒಳಲ್ ಹಾಕುದು ಎಷ್ಟು ಚಂದ ಅಂದ್ರು ಅಷ್ಟು ಲಾಯ್ಕ್ ಅದನ್ನ ಕೇಂದ್ರ ಕಂಡು ಕಂಬಾಗ ಅಪ್ಪದು. ಈಗಲ್ಲ ಎಲ್ಲಿತ್ತು ಆ ಒಳಲಿಲ್ಲ
1: ಒಳಲೆಲ್ಲ ಮರ್ತು ಹೋಯ್ತು ಅವ್ರಿಗೆ ನೆನಪು ಹೋಯ್ತು. ನಾ ಮೊನ್ನೆ ಒಂದಿಬ್ರು ಬಂದಾಗ ಕೇಂದ್ರೆ ಸುಮಾರು ಸಮಯ ಆಯ್ತು ಮಗ ಈಗ ನಮ್ ನೆನಪಿಲ್ಲ.
0: ಮತ್ತೆ ಈ ಒಳಲಾಯ್ಲಿ ನೀವು ಬತ್ತೋಳು ಹಾಡಾಯ್ಲಿ ಅವ್ರಿಗೆ ಹಾಗೆ ಉತ್ತರ ಅವ್ರು ಹೇಳುದಿಲ್ಲ ಅವ್ರಿಗೆ. ಆದ್ರೆ ಮಾಡ್ತಾ ಇರಕ ಆ ಕೆಲಸದಾಗ ಮತ್ತೆ ಆ ಹೇಳ್ರ ಹಾಗೆ ಹೇಳ್ರಿ ನಿಮ್ಗೆ ಆ ದಾಟಿ ಬತ್ತು ಇಲ್ಲ ಅದು ಅವ್ರಿಗೆ ಲಾಯ್ಕ್ ಆಗಲಿ. ನಮ್ಮ ಅಜ್ಜನೇ ಹೇಳ್ತಿದ್ರು ಲಾಯ್ಕ್ ಹುಮ್ಮ ಬಲ್ದ ಬಲ್ದ ಓ ಅಂದವ್ರು ಎಷ್ಟು ಚಂದದಂಗೆ ಹೇಳ್ತಿದ್ರು ಗೊತ್ತಾ. ಹಾ ಎಂತ ಯತಿ

ಬಲ್ದಾ ಬಲ್ದಾ ಓಮ್ದವ್ರು ಎಷ್ಟು ಚಂದ ಅಂದ್ರೆ ಆ ದಾಟಿ ಇತ್ತು ಕಾಣಿ, ಅದು ಅವರೇ ಹೇಳ್ಕೊ ಅಷ್ಟು ಲೈಕ್ ಮಾಡಿ ಹೇಳ್ತಿದ್ರು. ಮತ್ತೆ ಅದ್ರಾಗೂ ಇನ್ನೊಂದಿತ್ತು ಅಂತ ಕಂಬಾಳಾಗಿ ಕಂಬಾ.

0: ಮಾ ಬಲ್ದಾ ಬಲ್ದಾ ಹೀಗೆ ಎಷ್ಟು ಚಂದದಂಗೆ ಹೇಳ್ತಿದ್ರು ಗೊತ್ತಾ. ಈಗ ನಮ್ಗೆ ಅನ್ಸತ್ತೆ ಶೇ ಇದನ್ನೆಲ್ಲ ನಾವು ಕಳ್ಕೊಂಕ ಆಗೇ ಇದ್ದಿತ್ತು, ಇದು ಇನ್ನೂ ಬೇಕಿದ್ದಿತ್ತು, ಇನ್ನು ಬೇಕಿದ್ದಿತ್ತು ಅನ್ಸತ್ತೆ ಅನ್ಸತ್ತಷ್ಟೇ
1: ನಂಗೆ. ಹೇಳುವತ್ತಿಗೆ ಇದನ್ನೆಲ್ಲ ಒಳಲ್ ಹೇಳಿ ಹಾಕೋತಿಗೆ ನಂಗೆ ಆ ತುಂಡು ಬಟ್ಟೆ ಒಂದು ಪಾಣಿ ಪಂಚೆ ಅದಕ್ಕೆ ಕರಿಮಸಿ ಅದು ಕೇಸರಿ ಗೀಸರ ಆದ ಪಾಣಿ ಪಂಚೆ ಮಂಡಿಗೆ ಒಂದು ಹಾಳಿ ಹಾಕೊಂಡ್ರೆ ಹಾಕೊಂಡ್ರೆ ಇಲ್ದಿರ್ಲಿಲ್ಲ
0: ಚಳಿ.
1: ಒಂದು ಗೊರ್ಬ ಜರಿ ಕೊಟ್ಟೆ ಕಟ್ಕೊಂಡು ಇಡೀ ದಿನ ಒಂದು ಬೆಳಿಗ್ಗೆಯಿಂದ ಸಾಯಂಕಾಲ
0: ಪಾಪ ಹೇಳತ್ತ ನಾವು ಒಂದು ಗಂಟೆ ಒಂದು ಗಂಟೆ ಇವತ್ತು ತಿರುಗು ಕಾತಿಲ್ಲ ಬಿಡಿ, ಒಂದು ಅರ್ಧ ಗಂಟೆ ನಮ್ಗೆ ನಡೆದ್ರೆ ಹೆಂಗತ್ತ ಅಂತದ್ದು. ಆ ಕೆಸರು ಗೆದ್ದಂಗೆ ಯಾರ್ದೇ ಇಲ್ಲಿ ಕಾಲು ಬತ್ತತ್ತು, ಒಂದು ಚೂರು ಆ ಆಯಾಸವನ್ನು ತೋರಿಸ್ಕೊಂಡೆ. ನನ್ನವರು ತನ್ನವ್ರು ಅಂದೇಳಿ ದುಡಿತಿದ್ರು ಕಣಿ, ನನ್ನ ಮಕ್ಕಳು ಲಾಯ್ಕಿರ್ಕಂದಳಿ ಹೇಳಿ ಅದ್ರ ಪ್ರತಿಫಲವು ಇವತ್ತು ನಾವು ಬದುಕುತ್ತಾ ಇತ್ತು. ಬಟ್ ಅವ್ರನ್ನೆಲ್ಲ ನಾವು ಮರಿತಾ ಇತ್ತು ಅಷ್ಟೇ. ಇಷ್ಟೆಲ್ಲ ಮಾಡಿಕೊಟ್ಟಿರು ನಮ್ಗೆ ಇವತ್ತಿನ ನಾವು ಈ ಮಟ್ಟಕ್ಕೆ ಅವರೇ ಕಾರಣ ಅಂದಿತ್ತಲ್ಲ, ನಾವು ಎಲ್ಲೋ ಎಲ್ಲ ಬದೇ ಪೂರ ಮರ್ತಿತ್ತು. ಅದೇ ಇದು ಒಂದೊಂದು ಸಲ ಅನ್ಸುತ್ತೆ ನಾವು ಎಷ್ಟೇ ಮಾಡದಿದ್ರು ನಾವು ಅಭಿವೃದ್ಧಿ ಅದು ಹೆಚ್ಚಾಯ್ತು,
1: ತುಂಬಾ ಆಯ್ತು,
0: ಹಾ ತುಂಬಾ ಆಯ್ತು, ಇದಿಷ್ಟ ಆಪ್ಕ ಆಗೈದಿತ್ತು ಅನ್ಸತ್ತು ಒಂದೊಂದ್ಸಲ. ಯಾಕಂದ್ರೆ ನಮ್ಗೆ ಅದನ್ನ ಯಾವ್ದನ್ನು ನಾವು ಮುಂದುವರು ಬರದಂಗೆ ಹಿಂದಿದ್ನೆಲ್ಲ ಪೂರ ಬಿಟ್ಟೇ ಬಿಡ್ತು. ಇಷ್ಟು ಚಂದ ಇಷ್ಟು ನಮ್ಮ ಆಚರಣೆಗಳೆಲ್ಲ ಈಗ ಕೂಕೊಂಡು ಆಲೋಚನೆ ಮಾಡ್ಕಷ್ಟೇ. ನಾವು ಯಾವುದೋ ಒಂದು ದಿವಸ ಆ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ನೆನ್ಪು ಮಾಡ್ಕೊಂತ ಬಿಟ್ರೆ ದಿನನಿತ್ಯದ ಬದ್ಕಂಗಿಲ್ಲ.
1: ನಿಜ ಗೋರಿ ಮೇಲೆ ಮಕ್ಕಳೆಲ್ಲ ಕೂಕೊಂಡು
0: ಹಾ ನೇತಾಡುದು ಆಡುದು ಮಕ್ಕಳನ್ನ ಎಳ್ಕೊಂಡು ಹಾಪುದ
1: ಹೋರಿ
0: ಹಿಡ್ಕೊಂಡು ಒಬ್ರೊಬ್ರು ನಂಗೆ ಇದ್ ಬೇಕು ನಾನ್ ಕೂಕಂತ ಈಗ ಇನ್ನು ಅದ್ರಾಗೂ ಹೇಳುದು ಎರಡ್ ಸಾಲಿಗೆ ಒಬ್ರು ಇನ್ನೊಂದ್ ಸಾಲಿಗೆ ಒಬ್ರು ಹಾಂಗೆಲ್ಲ ಆದ್ರೆ ಒಂದ್ಸಲ ಹಿಂದಕ್ಕೆ ತಿರುಗಿ ದೀಡ್ಡ ಬೀಳುದು ಅದೆಲ್ಲ ಆತಿದಿತ್ತು. ಆಗಳಿಕ ಈಗ ಕಣಿ ಮೋಟರ್ ಗೀಟರ್ ಎಲ್ಲ ಇದ್ರು ಕೃಷಿ ಮಾಡುದಿಲ್ಲ, ಆಗಲಿಕ್ಕೆ ಅಷ್ಟು ಗೆದ್ದು ನೀರು ಮಗ್ದೇ ಮಾಡ್ತಿದ್ರಲ್ಲ ಅಷ್ಟಪ್ಪ ಅಷ್ಟಪ್ಪ. ನಮ್ಮ ಮನೆಗೆ ನಾವು ಕಂಡಿತ ನಾವೆಲ್ಲ ಕಂಡಾರ ಅದನ್ನೆಲ್ಲ ಇದು ಮಾಡಿದ್ದಾರೆ ಅವರೆಲ್ಲ ಆಗಲಿಕ್ಕೆ ಅದನ್ನು ಮಗು ಸುರಿಗೂ ಸಮೇತ ಯಾವುದೇ ಕೆಲಸದ ಆಯಾಸ ದೂರಕ್ಕೋಸ್ಕರ ಹಾಡುಗಳನ್ನೆಲ್ಲ ಕಟ್ಟಿರು. ಆ ಲೇಲಾವೇ ಒಂದೋ ಲೇಲಾವೇ ಎರಡೋ ಆ ಮೂರೇ ಲೇಲಾವೇ ಅಂದಳಿ ಅಂದ್ರೆ ಆ ಮಗಿತ್ರ ಕಣಿ ಸಂಬಳಿಗೆ ಲೆಕ್ಕ ಹಿಂಗೆ ಎರಡಕ್ಕೆ ಎರಡ ಮೂರಕ್ಕೆ ಮೂರ ಅದೊಂದು ಹಾಡಂಗೆ ಅದನ್ನ ಲಾಯ್ಕ್ ಮಾಡಿ ಹಾಡಂಗೆ ಹಾಂಗೆ ಒಂದು ದೇನಂಗೆ ಹೇಳ್ತಾ ಹತ್ತಿದ್ದೀರ. ಇಷ್ಟು ಚಂದ ಅಲ್ಲೇ ಇದ್ದಿತ್ತು ಕಡೆಗೆ ನಟ್ಟಿದ್ ನಾವು ಹೇಳ್ತು ನಟ್ಟಿ ಎಲ್ಲ ಆದ್ಮೇಲೆ ಕಡೆಗೆ ಕೊಯ್ಲು ಬಂತು. ಕೊಯ್ಲು ಕೊಯ್ಲಂಗು ಹಾಗೆ ಅಲ್ಲ ಫಸ್ಟ್ ಇದು ಕೊಯ್ಲೆಲ್ಲ ತಕೊಬಂದು ಈ ಗೆದ್ದೆಗೆ ಹೊರಿ ಬಿಗುಸುರಿಗೆ ಒಂದು ಮದ್ಮಗಳರಿ ಅಂದೇಳಿ ಮುರಿದಿತ್ತು. ಹಾ ಮದ್ಮಗಳರಿ ಮುರಿದಾದ್ಮೇಲೆ ಕಡೆಗೆ ಒಂದೊಂದು ಆಚೆಗೆ ಈಚೆಗೆಲ್ಲ ಬೆಚ್ಚರ ಮನೆಗೆ ಹೊಲ್ಸಲ್ ಹಾಕುದಿತ್ತು ಬೂದೆಂಗೆ
1: ಹೊಲ್ಸಲ್
0: ಸರಿ ಹೊಲ್ಸಲ್ ಹಾಕಿ ಹೌದೌದೌದು ಆ ಹೊಲ್ಸಲ್ ಮೆಟ್ಕಂಡೆ ಒಳಗೆ ಹೋಯ್ಕ ಕಡಿಕಲ್ಲ ಅದ್ ಬಳಿ ಕೈ ಬಳಿ ಹಾಕಂತ ಒಬ್ದು ಅದೆಲ್ಲ ಗೊತ್ತಿದ್ದಾರ ಮಾಡಿ ಕೊಟ್ರಾಸಿ ಯಾರೋ ಹೋಗಿ ಮಾಡ್ತೀವಿ ಅಂದ್ರೆ ಆತಿಲ್ಲ.
1: ಮತ್ತೆ ಹಡಿಮಂಚ ಹತ್ತಲ್ಲ ಆನಿ ಬತ್ತಲ್ಲ
0: ಆನಿ ಹೊರುದು
1: ಆನಿ ಹೊರುದು ಅಷ್ಟೊತ್ತಿಗೆ
0: ಕಾಯಿ ಹೊಡುದು ಆನಿ ಹೊತ್ತಿರ ಒಂದು ಕಾಯಿ ಹೊಡಿತಿರೋದು ಅದ್ರ ಖುಷಿ ಸಂಭ್ರಮವೇ ಬೇರೆ. ಕಡಿಕೆ ಮತ್ತೆ ಆ ಕಾಯಿ ಹೊಡೆದಲ್ಲೆಲ್ಲ ತಿನ್ಕಂಬ್ದಾಯ್ತು. ಹುಲ್ ಕುತ್ರಿ ಮಾಡುದು ಹುಲ್ ಕುತ್ರಿ ಹಂಗೆ ಒಟ್ರಾಸಿ ಯಾರು ಮಾಡ್ಕೊತಿಲ್ಲ ತಿಳಿದವ್ರು ಹಿರಿಯರು ಮಾಡುದು ಹೆಚ್ಚಾಯ್. ಯಾಕಂದ್ರೆ ಹುಲ್ ಕುತ್ರಿ ಹಂಗೆ ಅದ ಒಂಚೂರ್ ನೀರು ಹೋಗ್ತಂದ್ರೆ ಇಡೀ ಹುಲ್ ಕುತ್ರಿ ಪೂರಾ ಹಾಳ ಇರುತ್ತಂದ ಅದಕ್ಕೆ ಚಂದ ಮಾಡಿ ಹುಲ್ ಕುತ್ರಿ ಮಾಡೋರು ಒಬ್ಬರ. ಈಗ ಕಡೆಗೆ ಆ ಪುನಃ ಹುಲ್ಲು ಜಪ್ಪುದು ಇನ್ನು ಸ್ವಲ್ಪ ಸಮಯ ಅವ್ರ ಗತಿಗೆ ಯಾವ್ದು ಈ ಕೊಡಿ ಕೊಡಿ ತಿಂಗಳಿಗೆ ಹೊಂಚೆಸಿ ತಿಂಗಳಿಗೆಲ್ಲ ಹುಲ್ ಜಪ್ಪುದು. ಹುಲ್ ಜಪ್ಪಿ ಮತ್ ಪುನಃ ಅದನ್ನು ಸೂಡಿ ಬಿಚ್ಚಿ ಬಡ್ದು ತೊಳುವಲ್ಲ ತೆಗೆದ ಕಾಲಮೆಟ್ಟಿ ಅದನ್ನ ಸಾಫ್ ಮಾಡಿ ಮತ್ ಪುನಃ ಇದು ಮಾಡುದು.
1: ಮತ್ತ ಹುಲ್ ಬತ್ತದ ಅನ್ನ
0: ಹಾ ಹುಲ್ ಬತ್ತಂಗ ಅನ್ನ
1: ಟೇಸ್ಟ್
0: ಅದೇ ಒಂದ್ ನಮ್ಮನಿ ಅದೇ ಒಂಥರ ಒಂಥರ ಜಂಪ್ ಕಣಗೆ ಜಂಪ್ ಕಣಗಾರು ಒಂಥರ ಲೈಕ್
1: ಲೈಕ್ ಇರುತ್ತೆ. ಅದಂತೂ ಇಷ್ಟ ಆಯ್ತಾ ನಾನು ಇನ್ನೂ ಮಿಸ್ ಮಾಡ್ತೀನಿ ಹುಲ್ ಬತ್ತದ ಅಕ್ಕಿ ಅನ್ನ ಇತ್ತಲ್ಲ ಅದ್ ಲಾಯ್ಕಿ.
0: ಇದೆಲ್ಲ ಹಿಂದಿನ ಕ್ರಮ. ಮತ್ತೆ ಕೆ ಜಪ್ಪು ಸರಿ ಹೇಳ್ತಾರಲ್ಲ ಹೊಲಿ ಕರುದ ಹಾ ಹೊಲಿಯೊಟ್ಪ ಹೊಲಿಯೊಟ್ಪ ಹೊಲಿ ಹೆಚ್ಚಿ ಬಾ
1: ಅದು ಅದು ಬ್ರೆತ್ ಕಂಟ್ರೋಲ್
0: ಉಡ್ಸರಿ ಇಟ್ಕೊಂಡ್. ಯಾಕಂದ್ರೆ ಆ ಸೂಡಿ ಬಡ್ದಾಪಲ್ಲರಿಗೂ ಮುಗ್ಸುಕಿಲ್ಲ ಅದನ್ನ ಆ ಸೂಡಿ ಪೂರ ಬಡವಲ್ಲರಿಗೂ ಅದ್ರಾಗ ಇದು ಬತ್ತ ಉದ್ರಿ ಅಪ್ಪಲ್ಲರಿಗೂ ಅದನ್ನ ಹೇಳ್ತಾ ಇರ್ಕ. ಕೆಲವ್ರು ಮಧ್ಯ ಒಂದ್ಸಲ ಹೋಲಿ ಕರ್ಕಂತ್ರ ಕಡೆಗೆ ಲಾಸ್ಟಿಗೆ ಲಾಸ್ಟಿಗೆ ಎಲ್ಲ ಹೋಲಿ ಕರ್ದ ಅಪ್ಸರಿ ಕರಿ ಕೊಟ್ಟು ಅಂದ್ ಮಾಡ್ತಾರ ಸುತ್ತ ಹೆಂಗ್ಸರ್ ಹಿ ಓಡ್ ಬಂದ ಆ ಹೋಲಿ ಕರ್ದ ಆಪ್ರೊಳಗ ಅದನ್ನ ಅವ್ರು ಮಾಡಿ ಮುಗಿಸಿರ್ಕಿ ಸುತ್ತ ಕರಿ ಕೊಟ್ಟದ ಅದೆಲ್ಲ ಕ್ರಮ ಇತ್ತು. ಮತ್ತೆ ಹಡಿ ಮಂಚ ಬಿಡಿಸು ಸುರಿಗೂ ಹಂಗೆ ಅದನ್ನೆಲ್ಲ ಹಿಡಿ ಕಟ್ಟಲ್ಲ ಯಾರು ಹಿಡ್ಕೊಂಡು ಇಪ್ಕಿಲ್ಲ ಕೈಯಂಗೆ ಬಳ್ಳಿ ಮೇಟಿ ಕಂಬಿ ಕಟ್ಟಿರತ್ ಕಣಿ ಮೇಟಿ ಕಂಬಿ ಬಿಡಿಸ್ಕರ್ ಮುಂಚೆ ಎಲ್ಲರೂ ಹಿಡಿ ಸುಡಿನೆಲ್ಲ ಬದಿಗೆ ಹಾಕಿ ಇರ್ಕ. ಕಡೆ ಹುಲ್ ಚಂಡಿ ತಮ್ಮ ಮೇಟಿ ಹಡಿ ಮಂಚದ ಮೇಲೆ ಹಿಡಿ ಕಟ್ಟಗಲ್ಲ ಓಡುಕಿಲ್ಲ ಹುಲ್ ಚಂಡಿಗೆ ಬತ್ತ ಉದುರ್ಸ್ಕಣ್ಕ ಕಡೆಗೆ ಅದನ್ನ ಮುಟ್ಟಿ ಹೊರಾಡ್ಕೊಂಡ ತಂದು ಬೆಚ್ಚಕ್ ಬೆಚ್ಚರ್ಗತ್ತೀಗ ಅದ್ರ ಮೇಲೆ ಕೂಕಂಕಿಲ್ಲ
1: ಸುಸ್ತಾಗಿರುತ್ತಲ್ಲ
0: ಬಿಸಿ ಆಗಿರತ್ತಂದಳಿ. ಕಡೆಗೆ ನಾವು ಬತ್ತ ಬಡುಸುರಿ ಸಮೇತ ಜಪ್ಪುಸುರಿ ಸಮೇತ ಈಗ ಎಲ್ಲರೂ ನೀರು ಒಟ್ಟೆಗೆ ನೀರು ಕುಡುಕು ಹಾಕಿಲ್ಲ ಬಿಟ್ಟಿಗೆ ಹೊಡಿ ಮಂಚ ಆಳ್ಸತ್ತ ಅಂತ ಹೇಳಿದ್ರು. ಅದ್ರ ಮೇಲೆ ಆಟಿಗೆ ಎಲ್ಲರೂ ಒಟ್ಟಿಗೆ ಹೊಯ್ಕಂತ ಆದಿದ್ರು. ಈಗ ತಿಂಡಿಗಿಂತ ತಿಂಬ ಗೇಡಂತ್ರದ ಹೋದ್ರಂತಾರು, ಅದ್ರ ಮೇಲೆ ಹುಲ್ ಸುಡಿ ಬೆಚ್ಚಿಕೆ ಹೊಯ್ಕ, ಮಧ್ಯಾಹ್ನದ ಬಿಸಿಲಿ ಹೊಡಿ ಮಂಚ ಬಿಸಿಲಾಗಿ ಇಪ್ಪಕ್ಕಿಲ್ಲ, ತಂಪ್ಲಿ ಬೆಚ್ಚಕ್ಕ. ಆ ಮೇಟಿ ಕಂಬು ಹಂಗೆ, ಮೇಟಿ ಕಂಬು ಹಂಗೆ ಹೊಸ್ತ ಹಾಕುದು ಕ್ರಮ, ಮೇಟಿ ಹೊರಿ ಹಾಕುದು ಕ್ರಮ, ಅದೆಲ್ಲ ಬೇರೆ ಇತ್ತು ಬಿಡಿ. ಇವತ್ತಿನ ದಿವಸದ ಮೇಟಿ ಕಂಬು ಯಾರ ಮನೆಗೂ ಇಲ್ಲ, ಯಾರೂ ಉಳಿಸ್ಕೊಂಡಿಲ್ಲ, ಬೇಕೇ ಇಲ್ಲ ಅಂತೇಳಿ ಹೇಳಿ. ಅದು ನಮ್ಮನೆಗೆ ನಾವು ಒಂದು ಖುಷಿಯಿಂದ ಹೇಳತ್ತೆ, ನಮ್ಮನೆಗೆ ಈಗಲೂ ಮೇಟಿ ಕಂಬು ಇತ್ತು. ನಾವು ಪ್ರತಿ ವರ್ಷವೂ ಮೇಟಿಗೆ ಹೊರಿ ಹಾಕತ್ತು, ಮನೆಗೆ ಹೊದಾಳ್ ಮಾಡಿ, ಹಾಂ ಮನೆಗೆ ಹೊದಾಳ್ ಮಾಡಿ ಹೊರಿ ಹಾಕತ್ತ, ಅದಕ್ಕೆ ಪೂಜೆ ಮಾಡತ್ತ, ಅದಕ್ಕೇನು ಕ್ರಮ ಮಾಡಕ್ಕೆ ಅದನ್ನ ಈಗಲೂ ನಾವು ಮಾಡತ್ತ.
1: ನಮ್ಮ ಹಡಿ ಮಂಚ ಇತ್ತ,
0: ಹಡಿ ಮಂಚು ಇತ್ತು, ಮೇಟಿ ಕಂಬ ಇತ್ತು. ಮೇಟಿ ಕಂಬ ಈಗ ಹೇಳ್ರಿ ಯಾರು ನಂಬುದಿಲ್ಲ, ನಾವು ಈ ವರ್ಷ ಅಲ್ಲ, ಹೋದ ವರ್ಷ ಹೊಸ ಮೇಟಿ ಕಂಬ ಹಾಕದ, ಹಳೇದು ಹೋಯ್ತು. ಅದಕ್ಕೆ ಬಾಗಳ ಮರ, ಕವಲ್ ಮರ ಅಂತ ಮರ ಆಯ್ಕ. ಮೇಟಿ ಕಂಬಿಗೂ ಒಂದು ಎಷ್ಟು ಕ್ರಮ ಇತ್ತಂದ ಹೇಳ್ರಿ, ನೀವು ಯಾವುದೋ ಸತ್ತು ಮರನ ತಂದು ಹಾಕೋಕ್ಕಿಲ್ಲ ಮೇಟಿ ಕಂಬಿಗೆ. ಮೇಟಿ ಕಂಬಿ ಜೀವಂತ ಇದ್ದ ಮರನ ಕಡು ತಂದು ಹಾಕಕ್ಕ, ಅದು ಮರ ಕಡು ಸುರಿಗೆ ಮರ ಕೆಳ ನೆಲಕ್ಕೆ ಬೀಳುಕಿಲ್ಲ, ಉದ್ದನುದ್ದ ಬೀಳುಕಿಲ್ಲ, ಅದನ್ನ ಹಿಡ್ಕಾಣಿಕೆ ನೆಲಕ್ಕೆ ಎಲ್ಲೂ ಮೇಟಿ ಕಂಬ ಮಾಡುವಂತ ಮರ ಟಚ್ ಆಗ್ಕಿಲ್ಲ. ಕಡೆ ನೀವು ಅದನ್ನ ತಕ್ಕ ಬಂದು ಅದನ್ನ ಕೆತ್ತತ್ರ ಕಣಿ, ತಲೆಗೊಂದು ಹೀಗೆ ಉಂಡಿಗೆ ಮುಂಡಿಗೆ ಕಣ ಮಾಡ್ತಾರೆ ಹೀಗೆ ಮಾಡಿ. ಆ ಮುಂಡಿಗೆ ಮಾಡು ಸುರಿ ಸಮೇತ ನೀವು ನೆಲದ ಮೇಲೆ ಉದ್ದಕ್ಕೂ ಬಿಡಿಸ್ಕೊಂಡು ಮೇಟಿ ಕಂಬ ಕೆತ್ತುಕ್ಕಿಲ್ಲ, ಎಂಥವ್ರು ಮೇಲೆ ಇಟ್ಕೊಂಡು ಅದ್ರ ಮೇಲಿಂದ ಹಿಂಗೆ ಕೆತ್ತಿ ಕೆತ್ತಿ ಕೆತ್ತಿ ಅದನ್ನ ತೆಗೆದು ಹಂಗೆ ಇದು ಮಾಡಕ. ಕಡೆಗೆ ಅದನ್ನ ಮೇಟಿ ಕಂಬ ಒಂದು ಸಲ ಹುಗ್ದಾರಿ ಅದಕ್ಕೀಗ ಹೊರಿ ಹಾಕ್ತಂದು ಹೇಳ್ರೆ, ಇನ್ನು ಬರುವ ವರ್ಷ ಹೊರಿ ಈ ಕಾತಿ ನಟ್ಟಿ ಆಪ್ರೊಳಗೆ ಅದನ್ನು ಮತ್ತೆ ಕೀಳುಕಿಲ್ಲ, ಕಾತಿ ಕೊಯ್ಲಾಪ್ರೊಳಗೆ ಕಾತಿ ಕೊಯ್ಲಿನಕಿಂತ ಮುಂಚೆ ಆ ಮೇಟಿ ಕಂಬ ತೆಗೋಕಿಲ್ಲ, ಎಂತ ಹಾಳಾದಿದ್ರು ಅದನ್ನ ಹಾಗೆ ಇಟ್ಕಣಕ. ಕಡೆ ಆ ಮೇಟಿ ಕಂಬಿಗೆ ಎಂತಾರು ಒಂದು ಸಮಯದಾಗ ನಾವೀಗ ಕೀಳಕೆ ಆಯ್ತು ಅಂತ ಮಾಡುವಾಗ, ಗೆದ್ದಿಗೆ ಕಣ್ಣಂಗೆ ಎಂತಾರು ಒಂದು ಫಂಕ್ಷನ್ ಇತ್ತು ಅಂತ, ಒಂದು ದೇವ್ರ ಕೆಲಸ ಇತ್ತು ಅಂತ ಇತ್ತಂದು ಕಿತ್ತಂದು ಮಾಡ್ರು, ಆ ಮೇಟಿ ಕಂಬನ ಅಡ್ಡ ಹಾಕೋಕಿಲ್ಲ, ಯಾವ್ದಾದ್ರು ಮರಕ್ಕೆ ಬೆಚ್ಚಿ ಕೊಟ್ಟಕ್ಕೆ ಅದನ್ನು ಸರ್ತ ಇಪ್ಪಂಗೆ ಮಾಡ್ಕೊ. ಕಡೆಗೆ ಅದನ್ನು ಮತ್ತೆ ಪುನಃ ಅದೇ ಜಾಗಕ್ಕೆ ಇಟ್ಕ, ಇಟ್ಟಾರ್ಮೆ ಪುನಃ ಕಿತ್ತು ಅದು ಪುನಃ ಮಾಡಿದ್ರೆ ಪುನಃ ಮತ್ತೆ ಅದಕ್ಕೆ ಪೂಜೆ ಮಾಡ್ಕ. ಇದನ್ನು ಮಾಯಿನ ತುಂಡಿ ಹೆಲ್ಸಿನ ತುಂಡಿ ಎಲ್ಲ ಕಟ್ಟಿ ಅದಕ್ಕೆ ದೀಪ ಧೂಪ ಎಲ್ಲ ಮಾಡಿ ಕಾಯಿ ಹೊಡೆದು ಪುನಃ ಹಾಗೆ ಮಾಡ್ಕ. ಎಲ್ಲ ಮಸ್ತ್ ಕ್ರಮ ಇತ್ತು. ಒಂದು ಮೇಟಿ ಕಂಬಿಗಾರು ಕಾಂಬಸರಿಗೆ ಯಾರೋ ಮನಸ್ಸಿಗೆ ಒಂದು ಇದೊಂದು ಹಾ ಇದೆ ಅಂದ್ಯ ಅಂತ ಕಾರಣಾಗ ಒಂದು ಕಂಬ ಅನ್ಸತ್ತೆ. ಅದರ ಭಕ್ತಿ ಅದರ ಭಾವನೆಗಳೇ ಬೇರೆ ಇತ್ತು, ತುಂಬ ಆಳ ಕೀಳಿದಂಥ ಭಾವನೆಗಳು ಅವೆಲ್ಲ. ಕಡೆ ಹಾಗೆ ಮೇಟಿ ಕಂಬೆ ಅಂತಂದು ಯಾರದಾರು ಮನೆ ಕಣ್ಣಗೊಂದು ಮೇಟಿ ಕಂಬ ಇತ್ತು ಅಂತ ಹೇಳಿದ್ರೆ ಅವರೊಂದು ಕೃಷಿಕ ಅಂತೇಳಿ ಹೆಗ್ಗುರು ತಂಬ. ಮೇಟಿ ಅಂದರೆ ಪ್ರಧಾನ, ಮನೆಗೊಂದು ಮೇಟಿ ಕಂಬ ಇತ್ತು ಅಂತ ಹೇಳಿದ್ರೆ ಅದೊಂದು ಬಲಿಷ್ಠ ಆದ ಮನೆ, ಒಳ್ಳೆ ಮನೆ ಅಂತ, ಮನೆ ಮನೆತನ ಆಗಳಿಕೆಲ್ಲ
1: ವ್ಯಾಸಾಯಕಂಡು ಹೆಣ್ಣು ಕೊಡುದಲ್ಲ.
0: ಹೌದು, ವ್ಯಾಸಾಯ ಕಂಡು ಅಂತ ಹೇಳಿದ್ರೆ ಕಣ್ಣಾಗಿದ್ದು ಹುಲ್ಕುತ್ರಿ ಕಂಡು ಕೊಡ್ತೀವಿ, ಹುಲ್ಕುತ್ರಿ ಎಷ್ಟಾಡ್ತಿತ್ತು ಅಂದ್ಕೊಂಡು ಹೆಣ್ಣಿಗೆ ಕೊಡ್ತಾ ಇದ್ದೀರ ಅಮ್ರ ಅಂತ ಕಾಲ ಅಲ್ಲ ಇದ್ದಿತ್ತು. ಈಗ ಹುಲ್ಕುತ್ರಿದ್ರೆ ಹೆಣ್ಣೆ ಕೊಡುದಿಲ್ಲ, ಸಾಕೊಂಡೇ ಮಾಡ್ಕೊಂಡು ಯಾರು ಇರ್ತಾರ ನಡಿ ಹೇಳಿ ಗ್ಯಾರಂಟಿ ಎಲ್ಲಿ ಯಾರಿ ಬಂದಿತ್ತು. ಇಂಥದ್ದನ್ನ ನಮ್ಮ ಕೃಷಿ ಪರಂಪರೆ ನಾವೀಗ ಇದು ಹೇಳ್ತಾ ಹೇಳ್ತಾ ಎಷ್ಟೋ ವಿಚಾರಗಳು ಬಿಟ್ಟಿತ್ತು. ಇದು ಇದಿಷ್ಟೇ ಅಲ್ಲ, ಇದೀಗ ನಾವು ಸಹ ನಮ್ಗೆ ಗೊತ್ತಿಲ್ಲ, ನಮಗೆ ಗೊತ್ತಿದ್ದ ಮಟ್ಟಿಗೆ ಹೇಳಿತ್ತು, ಇನ್ನು ಗೊತ್ತಿಲ್ಲದ ವಿಚಾರಗಳು ಅದೆಷ್ಟೋ ಇದ್ದು ಯಾವ ನಮ್ಮನ್ನು ಇದು ವಿಚಾರಗಳಿತ್ತು ಅದು ನಮ್ಗೆ ತಿಳಿಯಿಲ್ಲ. ನಮ್ಗೆ ಅಂದಾಜಿ ಬಂದದ್ದು ಇಷ್ಟು ವಿಚಾರಗಳನ್ನು ನಟ್ಟಿ ಬಗ್ಗೆ ಆಗಿ ಖಾಲಿ ಹೇಳಿತ್ತು. ನಟ್ಟಿ ಬಗ್ಗೆ ಅಂದರೆ ಸ್ವಲ್ಪ ಕೊಯ್ಲಿದ್ದು ಅದನ್ನೆಲ್ಲ ಸೇರಿಸಿ ಹೇಳಿತ್ತು. ಇನ್ನು ಮುಂದೆ ಅದ್ರಂಗೆ ನಾವು ಆಗಲೇ ಹೇಳ್ತಕಣಿ ನಿಮಗೆ ಕಳಿ ಬಗ್ಗೆ ಹೇಳುತ್ತೆ, ಅದರದೆಲ್ಲ ಒಂಚೂರು ಹೆಸರು ತಿಳಿಸಿದ್ದಾರೆ ಕಳಿ ಹೆಂಗ ಹಾಗೆ. ಕುರ್ಬುಲ ಕಡಿಕೆ ನಳಿಯ ಇವೆಲ್ಲ, ಕಡಿಕೆ ನೀರ್ ಕೆಸ ಇವೆಲ್ಲ ಗೆದ್ದೆಂಬಪ್ಪ ಅಂತ ನಳಿಯ ಕಳಿ ಕಳಿ ಇತ್ಕಣಿ. ಅದ್ರಂಗು ಕಳೆಂಗು ಎಲ್ಲ ಕಳಿಕ್ಕಿಂತ ಬಹಳ ಇದು ಹಪ್ಪ ಅಂತ ಹೇಳಿದ್ರೆ ನಳಿಯ. ಅಯ್ಯೋ ನಳಿನ ಬೀಜ ಇತ್ತು ಅಂತ ಹೇಳ್ರ ಅದ ಎಲ್ಲಾ ಗೆದ್ದಿಗೂ
1: ಹಂಚು
0: ಹಿಂಗ ಸುಸುರ್ಬತಿ ಕಣಗೆ. ಆ ನಳಿಯ ಅಂತದೊಂದು ಹೇಳತ್ತ ಮಾತಿನಷ್ಟಕ್ಕೆ ಎಂತ ನಳಿ ಹೇಳದಿದ್ರೆ ನಮ್ಮ ಹಿಂಗೆ ಜನಪದರು ಹೇಳುದ ಅಗಿಕೆಯಲ್ಲಿ ಹೇಳುದಮ್ರ ತೆಗಿ ತೆಗಿ ನಿನ್ನ ಚಿನ್ನದ ಕಾಲ ಊರ್ಕಂತಿ ನಾನು ಬೆಳ್ಳಿ ಕಾಲ ಅಂದಮ್ರ ಅಟ್ಟೊತ್ತಿಗೆ ಅಗಿ ಹೇಳುದಮ್ರ ತಡಿ ತಡಿ ಊರ್ಕಂಡ್ಲಕ್ಕ ನಿನ್ ಬೆಳ್ಳಿ ಕಾಲ ನಾನು ಕಡ್ಗದ ಕೈ ಅಕ್ಕ ಬಂದೀಗ ನಿನ್ನ ತ್ಯಾಗ್ದು ಬೇಲಿಗೆ ಹಣಿತಾಳ ಅಂದಮ್ರ. ಅಷ್ಟೊತ್ತಿಗೆ ಆ ನಳಿಯ ಪುನಃ ಹೇಳೋದಮ್ರ ಬೇಲಿಗೆ ಹಣದ್ರೆ ಏನಾಯ್ತು ದ್ವರಿ ಮಗನ ಕಣ ಬೆಳ್ಕಂತೀನಿ ನಾನು ಅಂದ್ ಹೇಳ್ದಮ್ರ ಅಂದ್ರೆ ಅದು ಎಲ್ಲಿ ಬಿದ್ರು ಹೇಗಿದ್ರು ಅದು ಹುಟ್ಕಾಡ್ತ ನಳಿ. ಮತ್ತೆ ಈ ಕಳಿ ಹಾಕುದ್ರಂಗೆ ಅದೆಲ್ಲ ಗೊತ್ತಿದ್ದಾರೆ ಆಯ್ತು ನಳಿ ಅಂತ ಹೇಳ್ರೆ ಅಗಿ ಮತ್ತು ನಳಿಯ ಇಡು ಒಂದೇ ನಮ್ಮನೆ ಇರ್ತವೆ
1: ಡಿಫ್ರೆನ್ಸ್ ಮಾಡ್ಕಲ್ಲ ವ್ಯತ್ಯಾಸ
0: ಗೊತ್ತಾಗ್ತಿಲ್ಲ ಅದು ಏನು ಈ ಕೃಷಿ ಮಾಡ್ಕೊ ಬಂದಿರ್ಕಾಣಿ ಅವ್ರಿಗೆ ಅಷ್ಟೇ ಗೊತ್ತಾಗ್ ಬಿಟ್ಟದಿದ್ರೆ ಹೊಸ ಯಾರೋ ಒಬ್ಬರೀಗ ನಾನು ಇವ್ರೆ ಕಳಿ ಹಾಕ್ತಾರಲ್ಲ ಅಂತ ಹೇಳಿ ಹೆಕ್ಕು ಕಾದಿದ್ರೆ ನಳಿಯ ಅಲ್ಲ ಇವ್ರ ಅಗಿ ಬುಡಪುರ ಕಿತ್ತಿಕ್ಕಿ ಬತ್ರ ಅಂತದ ಹಂಗಿತ್ತು. ಇದ್ರಾಗೆಲ್ಲ ಅದೇ ಸುಮಾರು ಸುಮಾರು
1: ನೀವು ಇಷ್ಟೆಲ್ಲ ಹೇಳುತ್ತೀನಿ ನಂಗೆ ಸತ್ಯ ನೀವು ಆ ಕಳಿದ ಹೆಸರೆಲ್ಲ ಹೇಳಲ್ಲ ಕುರ್ಬುಲ್ ವಾಂಟ್ಕೀಲ್ ನಳಿಯ ಹಾ ನನ್ನ ಅಮ್ಮಂದೆಲ್ಲ ನೆನಪಾತಿತ್ತು ಮಾರ್ರೆ ಆವತ್ತಿನ ದಿನದಲ್ಲಿ ಅವರೆಲ್ಲ ಗೆದ್ದೆಯಲ್ಲಿ ಕೀಳುದು ಅದರಲ್ಲೂ ಈ ನೆಟ್ಟಿ ಟೈಮ್ ನಂಗೆ ಖುಷಿ ಆಗ್ತದೆ, ಯಾಕಂದ್ರೆ ಮಳೆಗಾಲ ಅಲ್ಲ, ಬಿಸಿಲು ಇರ್ತದಿಲ್ಲ. ಕೊಯ್ಲು ಅಂತಂದ್ರೆ ವಾ ಬಿಸಿಲು ಬಿಸಿಲು, ನಮ್ಮನ್ನೆಲ್ಲ ಎಬ್ತಿದ್ರು ಗೆದ್ದಿಗೆ
0: ಅರಿ ಬೆಚ್ಚು ಕಾಪುದ ಆ ಬಿಸಿಲಾಗೆ ಅರಿ ಬೆಚ್ಚಿ ಅದ ಮನೆ ತಂದು
1: ಕೊದ್ರೆ ಹೆಕ್ಕುದು. ಸಣ್ಣ ಮಕ್ಕಳಿಗೆ ಕೊದ್ರೆ ಹೆಕ್ಕಿ ಅಂತ,
0: ಕೊದ್ರೆ ಹೆಕ್ಕುದ ಪಟಾಕಿ ಎಲ್ಲ ತಕಂತೀವಿ ನಾವು ಆಗಳಿಕೆ. ಕೊದ್ರೆ ಹೆಕ್ಕಿ ಆ ಕೊದ್ರೆ ಹೆಕ್ಕು ಚಂದ, ಅದೆಲ್ಲ ಎಷ್ಟು ಲೈಕ್ ಇದ್ದಿತ್ತಂದ ಹೇಳ್ರೆ, ಅದು ಇವತ್ತಿನ ಹೇಳ್ರೆ ಇದ್ದಿತ್ತೇನು ಹಿಂಗ ಇಮ್ಯಾಜಿನ್ ಮಾಡ್ಕೊಂಡ್ಲಿಕ್ಕೆ ಬಿಟ್ಟದಿದ್ರೆ
1: ಫೀಲ್ ಮಾಡೋಕೆ ಆಗ್ತಿಲ್ಲ.
0: ಆಗ್ತಿಲ್ಲ, ಅದನ್ನ ನಾವೇ ಅದೊಂದು ತಲೆಮಾರ ಅಂತ ಹೇಳ್ರೆ ನಾವು ಸಿಕ್ಕಿದ್ದು ನಮ್ ಪುಣ್ಯಾತ್ಮರ ಅಂತ ಹೇಳಕ್ ನಾವು, ಅದು ಸಿಕ್ಕಿತ್ತು ಇದು ಕಂಡಿತ್ತು ಎಲ್ಲವೂ ಕಂಡಿತ್ತು, ಎರಡಕ್ಕೂ ಕಂಪೇರ್ ಮಾಡೋಕೆ ಆಗ್ತಿ. ಇವತ್ತಿನವ್ರಿಗೆ ಇವತ್ತಿದ್ ಮಾತ್ರ ಅಷ್ಟೇ ಗೊತ್ತಿತ್ತಲ್ಲ, ಹಿಂದಿಂದ ಗೊತ್ತಿಲ್ಲ ಅಲ್ದ. ಹಂಗೆ ನಾವಲ್ಲಿ ಈಗಳಕ್ಕೆ ನಾವು ಎಣಿಸ್ಕಂತ ಸಾಧಾರಣ ಒಂದು ಎಸ್ ಎಲ್ ಸಿಗೋ ಡಿಗ್ರಿ ಹಾಪ್ ಮಕ್ಕಳನ್ನೆಲ್ಲ ಕಣ್ಕೊಂಡು ಮನೆಗೆ ಹೇಳ್ತಾರೆ, ಸಣ್ಣವಲ್ಲೇ ಎಂಥ ಕೆಲಸ ಮಾಡ್ತೀವಿ ಎಂಥ ಕೆಲಸ ಮಾಡ್ತೀವಿ ಅಂತ ಸತ್ಯ ವಿಚಾರ ಹೇಳ್ಕೊಂಡು ಹೇಳದಿದ್ರೆ ನಿಜ ಹೇಳತ್ತ. ನಾನು ನನ್ನ ಅಕ್ಕಲ್ಲ ಎತ್ಕಣಿ ಎರಡನೇ ಕ್ಲಾಸಿಗೆ ಹಾಪ್ಸೂರಿಗೆ ನಾವು ಗೆದ್ದಂಗೆ ಕೇಯರಿ ಮಾಡ್ತಿದ್ದಿತ್ತು ಮನೆಗೆ, ಕೇಯರಿ ಮಾಡಿ ಆದ್ಮೇಲೆ ಮನೆಗೆ ತಂದು ಬಳಿ ಹಾಕ್ತಾರೆ ಕಣಿ ತೆಗು ಸುರಿಗೆ, ಒಂದ್ರ ಮೇಲೆ ಒಂದು ಬಳಿ ಹಾಕಂದ್ ಮೇಲಿಂದ ನಮ್ಗೆ ನೀಕುದಿಲ್ಲ, ತೆಗುಕಾತಿಲ್ಲ. ನಾವು ಕೆಳಗಿಂದ ಮತ್ತೆ ಮೇಲಿಂದ ಯಾರಾದ್ರು ಸ್ವಲ್ಪ ತೆಕ್ಕೊಡು, ತೆಕ್ಕೊಟ್ಟಾದ್ಮೇಲೆ ನಾವು ಮತ್ತೆ ಪುನಃ ಕೆಳಗಿಂದ ಅದನ್ನು ತಕೊಂಡು ಇದು ಮಾಡ್ತಿದ್ದಿತ್ತು. ನಾನು ನನ್ನ ಅಕ್ಕ ಸಾಧಾರಣ ನಾನು ಒಂದು ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಹೆಪ್ಸುರಿಗೆ, ನಾನು ನನ್ನ ಅಕ್ಕ ಇಬ್ಬರೇ ನಾವು ಹುಲ್ ಜಪ್ತಿದ್ದಿತ್ತು ಆಗಲಿ, ಕೇ ಜಪ್ಪುದಲ್ಲ ಹುಲ್ ಜಪ್ಪು. ಹುಲ್ ಜಪ್ಪುದು ಎಷ್ಟೊತ್ತಿಗೆ ಅಂತ ಹೇಳದಿದ್ರೆ ಬೆಳಿಗ್ಗೆ ನಾವು ಒಂದು 4 ಗಂಟೆ ಶುರು ಮಾಡ್ತಿತ್ತು, 4 ಗಂಟೆಯಿಂದ ಒಂದು 6:30 to 7 ಗಂಟೆವರೆಗೆ ಹುಲ್ ಜಪ್ತಿತ್ತು.
1: ಕಡೆ
0: ಹಾಂ ಮಿನ್ಕಂಡು ಶಾಲೆಗೆ ಹೋಗಿ ಕಡೆ ಸಾಯಂಕಾಲ 5 ಗಂಟೆಯಿಂದ ಮತ್ತೆ ಹುಲ್ ಜಪ್ತಿತ್ತು ನಾವು ಒಂದು 7 ಗಂಟೆವರೆಗೆ. ಇಷ್ಟೆಲ್ಲ ನಾವು ಮಾಡಿತ್ತು ಆಗಳಿಕೆ. ಈಗಲೇ ನಮ್ಮ ಹತ್ರ ಮಾಡಿ ಅಂದ್ರೆ ಈಗ ಪುನಃ ನಮ್ಮ ಹತ್ರ ಮಾಡ್ಕೋತಿಲ್ಲ, ನಮಗೆ ಕಷ್ಟ ಆಯ್ತು. ಹಾಗಿಂದು
1: ಇದು ನಿಮ್ಮ ಕೃಷಿ ಪ್ರೀತಿ ಹುಟ್ಟೋ ಕಾರಣ. ಯಾರು ಗೆದ್ದು ಇಳಿದಿರ, ಯಾರು ಇದ್ರೆಲ್ಲ ಭಾಗವಹಿಸಿರ, ಇದನ್ ಕಣ್ಣಾರೆ ಕಂಡಿರ, ಅದ್ರದೊಂದು ಭಾಗ ಇರ, ಅವ್ರಿಗೆ ಮಾತ್ರ ಆ ಫೀಲ್ ಅರ್ಥ.
0: ನಿಜ, ಈಗಲೂ ನಮ್ಮ ಮನೆಗೆಲ್ಲ ಒಂದು ಗೆದ್ದಿ ನಾವು ಹೊಡುವಾಕತ್ತಂದ್ರೆ, ಈಗ ಸುಗ್ಗಿ ಮತ್ತೆ ನಾವು ಕೊಳಕೆ ಮಾಡುದಿಲ್ಲ, ಈ ಕಾತಿದ್ ಒಂದು ಹೊಡುವಾಕತ್ತಂದ್ರೆ ಮನಸ್ಸಿ ಮಸ್ತ್ ಬೇಜಾರ.
1: ಹಾ
0: ಅದು ಹೊಡುವಾಕದ್ ಗೆದ್ದಿ ಕಾಮ್ ಕಾತಿಲ್ಲ,
1: ಸತ್ಯ ನಮ್ಮನೆ ಗೆದ್ದಿ ಅಂತಲ್ಲ, ಅದು ಯಾವ
0: ಯಾರು ಗೆದ್ದಿ ಆಗ್ತದೆ. ಹೊಡುವಾಕದ್ ಗೆದ್ದಿ ಕಂಡ್ರೆ ತುಂಬಾ ಬೇಜಾರತ್ತೆ, ಹೊಡುವಾಕ ಆಗೈದಿತ್ತು ಇದನ್ನ ಮಾಡ್ಕಿದಿತ್ತು ಅನ್ಸುತ್ತೆ. ಅಂದ್ರೆ ನಾವೆಲ್ಲ ಸಾಗುವಳಿ ಮಾಡ್ಕೊಂಡ ಇಪ್ಪಿ ಮತ್ತೆ ಈಗ ಸಾಗುವಳಿ ಮಾಡಿದ್ರೆ ಮನೆಗೆಲ್ಲ ಒಂದ್ ಗಂಟೆ ಇರುತ್ತೆ, ಖಾಲಿ ಹಟ್ಟಿ ಕಂಡ್ರೆ ಇತ್ತಲ್ಲ ಅದ್ರಷ್ಟು ನೋವು ಇನ್ನೊಂದಿಲ್ಲ. ಮನೆಗೆ ದನ ಬೇಕೇ ಬೇಕೆ ಅಂತದೇ ಹೇಳಿ ಅದೊಂದು ಮನೆಯ ಮೆಂಬರ್ ಕಂಡಾಗ, ಅದೊಂದು ಸದಸ್ಯ,
1: ಅದಿಲ್ಲೊಂದು
0: ಶೋಭೆ. ಮನೆಗೆ ಯಾರು ಸಾಗುವಳಿ ಮಾಡ್ಕೊಂಡಿದ್ರು ಮುಂಚಿಂದ ಯಾರು ಗಂಟೆ ಸಾಕೊಂಡಿದ್ರು ಅವ್ರ ಮನೆ ಗಂಟೆ ಇಲ್ಲ ಅಂತ ಹೇಳಿದ್ರೆ ಅವ್ರ ಮಂಡಿ ಎಲ್ಲ 12 ಅಣಿ ಹತ್ತು. ಇದು ಯಾರು ಅಷ್ಟೇ,
1: ಈಗ ಗಂಟಿ ಹೋಗಿ ನಾಯಿ ಸಾಕು ಶುರು ಮಾಡಿದ್ರಿ. ಎನಿವೇಸ್ ಚೇತನ್, ಎಷ್ಟು ಮಾರೆ ವಿಷಯಗಳನ್ನ ಇಟ್ಕೊಂಡಿದ್ದು. ಬಹುಶಃ ಗೆದ್ದು ಇಳಿದಕ್ಕೆ ಇವತ್ತು ಇಷ್ಟೊಂದು ಜನಪದ ಹಾಡು, ಜನಪದ ಸಂಸ್ಕೃತಿ, ನಮ್ಮ ಅವರು ನಮ್ಮ ಹಿರಿಯರು ಬದುಕಿದ ರೀತಿ ಎಲ್ಲ ಚೇತನ್ ಮಂಡಿ ಒಳಗೆ ಇದ್ದು ನಾಲ್ಗೆ ತುದಿಯಲ್ಲಿ ಇರ್ಬೋದು. ತುಂಬಾ ಖುಷಿ ಆಯ್ತು ಚೇತನ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು,
0: ನಿಮ್ಗೂ ಧನ್ಯವಾದಗಳು. ಇಲ್ಲಿ ಒಂದು ಕರೆಸಿ ಒಂದು ಮಾತಾಡೋಕೊಂದು ಅವಕಾಶ ಮಾಡಿಕೊಟ್ರಿ. ನಮ್ಮಲ್ಲಿ ಇಪ್ಪಂತ ಕೆಲವು ವಿಚಾರಗಳನ್ನ ನಾವು ಹೇಳ್ತಮ್ಕಿಂತ ನಾವು ಇಲ್ಲಿ ಬಂದಲ್ಲಿ ಹೊಸ ಹೊಸ ವಿಚಾರಗಳನ್ನ ತಿಳ್ಕೊಂಡ್ಲಕ್ಕ. ಹಂಗಾಗಿ ಇದನ್ನೇನು ಹೇಳ್ದಿ ಮಾಡ್ದಿ ಅಂದಳಿಯಲ್ಲ, ಇದ್ರೆ ನಾವು ಹೇಳಿದ್ರೆ ಸರಿ ಇರ್ಬೋದು ತಪ್ಪು ಇರ್ಬೋದು. ನಾವು ನಂಬದಿಯ ಕ್ರಮವನ್ನು ನಂಬದಿ ಹ್ಯಾಂಗ ಮಾಡ್ತಾರೆ ಆ ಕ್ರಮವನ್ನು ಜನಪದವನ್ನು ನಾವು ಹೇಳಿತ್ತು. ಬೇರೆ ಬೇರೆ ಬದಂಗೆ ಬೇರೆ ಬೇರೆ ರೀತಿಯಾದ ಆಚರಣೆಗಳನ್ನು ಮಾಡೋಕ್ಕೂ ಸಾಕು ಎಂಥದ್ದೇ ಇಲ್ಲಿ. ಇದನ್ನೆಲ್ಲ ಒಂದು ಹಂಚ್ಕೊಂಬಕ್ಕೆ ಒಂದು ಅವಕಾಶ ಮಾಡಿಕೊಟ್ರಿ. ಹಾಗೆ ನಮ್ಮ ರೇಡಿಯೋ ಕುಂದಾಪುರದ ಬಗ್ಗೆ ಹೇಳ್ಕೊಂಡಳಿ ಹೇಳ್ತಿದ್ರೆ ಅದು ನಿಮ್ಮ ಬಗ್ಗೆ ಅಂತೂ ಹೇಳಿಕೆ ಇಲ್ಲ ಮೇಡಮ್. ನೀವು ಆಗಲೇ ಹೇಳ್ರಿ ಇವ್ರು ಎಷ್ಟು ಮಾತಾಡ್ತಾರಪ್ಪ, ನಾವು ಒಂದು ಮಾತಾಡೋರೊಳಗೆ ಇವ್ರು 10 ಮಾತಾಡ್ತಾರೆ ಅಂತ ಹೇಳ್ರಿ. ಇದು ತದ್ವಿರುದ್ಧ, ನಾವು ಒಂದು ಮಾತಾಡೋರೊಳಗೆ ನೀವೊಂದು 20 ಮಾತಾಡ್ತೀರಿ. ನಿಮ್ಮ ಮಾತಿನ ವೇಗದ ಮುಂದೆ ನಮ್ದು ಏನು ಇಲ್ಲ. ಈ ಹರ್ಲು ನೋಡ್ದಂಗಂತ ಕಾಣಿ ಹಾಗೆ ಅಷ್ಟು ಫಾಸ್ಟ್ ಅಷ್ಟು ಚುರುಕಿನಾಗ ನೀವು ಮಾತಾಡ್ತೀರಿ ಈ ಕುಂದವಾಣಿಯ ಮೂಲಕ. ಅದು ಎಷ್ಟು ಕುಂದ ರೇಡಿಯೋ ಕುಂದಾಪುರದ ಮುಖಾಂತರ ಅದೆಷ್ಟೋ ಕುಂದಾಪುರ ಕನ್ನಡದ ಬಗ್ಗೆ ಅದೆಷ್ಟೋ ಕಾರ್ಯಕ್ರಮಗಳನ್ನು ಮಾಡ್ರಿ, ಎಲ್ಲವೂ ಇಷ್ಟು ಚಂದ ಮಾಡಿ ನಡೆಸಿ ಕೊಡ್ತಾ ಇದ್ರಿ ಮೇಡಮ್. ನಿಮಗೆ ಹಾಗೆ ಬಂಡಕರ್ಸ್ ಕಾಲೇಜಿಗೆ ನನ್ನ ಕಡೆಯಿಂದ ಹಾಗೆ ನಮ್ಮ ಇಡೀ ಕಲಾಚಿಗುರು ತಂಡದ ಕಡೆಯಿಂದ ನಾವು ನಿಮ್ಗೆ ಎಂತ ಮತ್ತು ಒಂದು ಎಂತ ಹೇಳುದು ಅದಕ್ಕೆ ಧನ್ಯವಾದ ಹೇಳುದ ಇನ್ನೊಂದು ಹೇಳುದ ಮತ್ತೊಂದು ಹೇಳುದು ಒಂದು ಒಳ್ಳೆ ಪ್ರಶಂಸೆಯನ್ನು ಕೊಡ್ತಿತ್ತು ಅಂತ ಹೇಳಕ್ಕಷ್ಟೇ. ಈ ಕಾರ್ಯಕ್ರಮ ಇನ್ನು ಮತ್ತೆ ಹಿಂಗೆ ನಡೀಲಿ ಮೇಡಮ್. ಇದ್ರಂಗೆ ಸುಮಾರು ಜಾನಪದ ಬೇರೆ ಬೇರೆ ಎಲ್ಲ ವಿಚಾರಗಳ ಬಗ್ಗೆಯೂ ತಿಳಿಸಿರಿ, ಅದನ್ನೆಲ್ಲ ನಾವು ಕೇಳಿತ್ತು. ಹಾಗೆ ನಮ್ಮನ್ನ ಕರೆದಕ್ಕೂ ನಾವು ಸದಾ ಆಭಾರಿಗಳು, ನಿಮಗೆ ಅನಂತ ವಂದನೆಗಳು.
1: ಥ್ಯಾಂಕ್ ಯು ಚೇತನ್, ಭಾರಿ ಖುಷಿ. ಯಾಕಂದ್ರೆ ಈ ಸಲ ಕುಂದಾಪುರ ಕನ್ನಡ ಸಾಹಿತ್ಯ ಆರನೆಯ ಕಾಂಬಾ ಆರನೆಯ ಸಾಹಿತ್ಯ ಸಮ್ಮೇಳನದ ಸಮ್ಮೇಳನ ಅಧ್ಯಕ್ಷರು ನಮ್ಮ ಚೇತನ್ ನೈಲಾಡಿ ಅವರು. ನೈಲಾಡಿಗೆ ಒಂದು ಹೆಸರು ತಂದು ಕೊಟ್ಟಾರ,
0: ನೈಲಾಡಿಯಿಂದ ಹೆಸರು ಬಂದ್ ಮೇಡಮ್ ನಂಗೆ
1: ಅಂತ ನೀವು ಹೇಳ್ತೀರಿ, ಬಟ್ ನಮ್ಗೆಲ್ಲ ನೈಲಾಡಿ ಗೊತ್ತೇ ಇರಲಿಲ್ಲ, ಚೇತನ್ ಇಂದ ಗೊತ್ತಾದದ್ದು. ಎಂಥದೇ ಇರಲಿ, ತುಂಬಾ ಖುಷಿ ಆಯ್ತು. ಒಳ್ಳೆ ಒಳ್ಳೆ ಒಳ್ಳೆ ವಿಷಯ ಮಾಹಿತಿ, ಗೆದ್ದು ಇಳಿದವರಿಗೆಲ್ಲ ಈ ಕಾರ್ಯಕ್ರಮ ತುಂಬಾ ಖುಷಿ ಆಗಿರತ್ ಖಂಡಿತವಾಗ್ಲು. ಸರಿ, ನಾವು ಹಂಗಾರೆ ಹೋಯ್ಬಪ್ಪ, ಟೈಮ್ ಆಯ್ತಾ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ ಸಿಕ್ವಕ್ಕ.

0: ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in

ಈಗ ಭಸ್ಮಾಸುರ ಮೋಹಿನಿ ಈ ಪ್ರಸಂಗದಿಂದ ಆಯ್ದ ಹಾಡುಗಳು. ಮೊದಲಿಗೆ ಸಾರಂಗ ಅಷ್ಟತಾಳದಲ್ಲಿ ಧನುಜನ ವಧಿಸಲೆಂದು

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಪ್ರಿಯ ಕೇಳುಗರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಣಿ.

ಈ ಹಾಡು ಪುರಂದರದಾಸರ ರಚನೆಯಲ್ಲಿ, ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

ರವಿ ಬಸ್ಟೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: ಬಿಜ್ಜಾ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಜಿರಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ, ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.

0: पहली नजर मेरी जिंदगी के फैसले आजमाना हूँ अगर
1: ಮಳಿ ಬಂದ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ ಅಲ್ಲ ನಮ್ಮನಿ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ ಶಿಲಾ ನನ್ ಗಂಡನ್ ಸುದ್ದಿ ಬರ್ಬೇಡ ದೇವ್ರ ಕಣಗಿದ್ ಗಣಸಿನ ಬಗ್ಗೆ ಮಾತಾಡಿ ಒಳಗಾಗಿಲ್ಲ ನಿಂಗೆ
2: ಅದಕ್ಕೆ ನಿನ್ನ ದೇವ್ರು ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕ ಹೋಗ್ದೇನು ಅಲ್ಲ
1: ಬಾರಿಗಾರು ಒಬ್ರು ಆದ್ರೆ ಆಚೆಗಾರು ಒಬ್ರಲ್ಲ ನಿಂಗೆಂತ ಕದಲ್ಲ
2: ನಂಗೆಂತ ಕೇಳ್ರಿ
1: ಅಯ್ಯಬ್ಬೆ ಅಲ್ಲ ಹೆಂಗ್ಸ್ರೆ ನಾಚಿಕೆ ಆತಿಲ್ಲ ನಿಮ್ಗೆ ಬೆಳ್ಬೆಳಿಗೆ ಗೆದ್ದೆ ನಿತ್ಕೋ ಇಡ್ಕಂತ್ರಿ ಅಲ್ಲ ಕಂಡರಿ ಅಂತ ಅನ್ಕಂತಿಲ್ಲ ಅಲ್ಲ ನಂಗೆ ಆಡ್ದಿದ್ದಿದ ಆರು ನರ್ಮನರಲ್ಲ ಅಂತ ಹೇಳುದಷ್ಟೇ
3: ಅಲ್ಲ ಗಿರ್ಜಾ ಇಲ್ಲಿ ಕಾಣ ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕೆ ಹೋಯ್ದೆ ಇವ್ಳ ಬಂದ್ ಬಿಡ್ಸ್ಲಕ್ಕ ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ ಇವ್ಳ ಕಂಡ್ರೆ ಹಿಂಗ್ ಮಾಡ್ತಾರೆ
2: ಹೌದ್ ಗಿರ್ಜಕ್ಕ ಆಗ್ಲಿನ ಕಾಲದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ ನಟ್ಟಿ ಮಾಡ್ತಿದ್ದಿತ್ತ ಈಗ ನಟ್ಟಿಗ್ ಜನೂ ಇಲ್ಲ ನಟ್ಟಿಯೂ ಇಲ್ಲ ಈಗ ಎಲ್ಲದಕ್ಕೂ ಹಾಳಾದ ಮಿಷಿನ್ ನೀನೇ ಹೇಳ ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ ಎಲ್ಲ ಜನರೇ ಮಾಡ್ತಿದ್ದೀರ ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನು ಬಡ್ ಮಾಡಿ ಹಾಕಿತ್
1: ಅದೆಂತೂ ಹೇಳ್ತಾರಲ್ಲ ಕಲ್ತದ ಹೆಚ್ಚಾರೆ ಕಾಲ್ ಮೇಲತ್ತ ಹೌದು ಒಪ್ಕಂಬ ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು ಅದ್ರ ಜೊತೆಗೆ ಜನರ ಆಲಕ್ನಿಯೂ ಮುಂದೊಯ್ತು ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ ಹೇಳಿ ಪ್ರಯೋಜನ ಇಲ್ಲ ಎಲ್ಲ ಕೈ ಮೀರಿ ಮುಂದ್ ಹೋಯ ಆರು ಎಂತದೇ ಹೇಳಿ ಆಗಳಿನ ಜೀವನವೇ ಚಂದ ಅಲ್ದಾ
2: ಹೇ ಅಲ್ಕಣ ಅದೇ ಮನಿದನು ನಮ್ಮನಿ ಅಗಡೆ ಇತ್ತಲೇ
1: ಜಲ್ಜಾ ಅದ್ ನಿಮ್ಮನಿದನು ಅಲ್ದಾ
3: ಅಯ್ಯಯ್ಯೋ ದೇವ್ರೆ ಆ ಗಣಸಿನ ಹತ್ರ ದನ್ನಿನ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದ ಆ ಗಣಸ್ ಬಿಟ್ಕೋಕು ಕಣಿತಲ್ಲ
4: ಏ ಬಬ್ಬರಿಯ

पहली नजर मेरी जिंदगी के फैसले आजमाना दो अगर

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: बधाई है, बधाई है,
3: बधाई है, बधाई है, बधाई है, बधाई है, आज राम जन्म की बधाई.

भर भर के कनक थाल, भर भर के कनक

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

तेरा मेरा मेरा तेरा मेरा तेरा तेरा मेरा मेरा तेरा घा ए घटा।

ರವಿ ಬಸ್ಟೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: ಬಳಿ ಜಾ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಣಿ.

ರೇಡಿಯೋ ಕುಂದಾಪುರದ ಮುರಳಿ ಗಾನದಲ್ಲಿ ಮಲಾರೆ ಮೌನಮ್ಮ ಹಾಡು ಕೊಳಲಿನಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ಕುಂದಾಪುರ ಎಲ್ಲರೂ ಕೇಳಿ ಸೇರ್ಕೊಂಡಪ್ಪ ಐಟಿ ಕುಂತ ಕಂತಗಲ್ಲ ಪಕ್ಕ ಸೇರ್ತದ ನೋಡಿ ಬಾನ್ಸ್.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ನಮ್ಮೊಟ್ಟಿಗೆ ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ಯಾರಿದ್ರು ಅಂತ ಕೇಳಿದ್ರೆ, ಅವರು ನಮ್ಮ ಇಡೀ ಕುಂದಾಪುರಕ್ಕೆ ತುಂಬಾ ಫೇಮಸ್. ಯಾಕಂದ್ರೆ ಹೆಚ್ಚಿನ ಇಲ್ಲಿ ಪ್ರೋಗ್ರಾಮ್ ಆದ್ರೆ ಇವ್ರು ಒಂದಿರ್ತಾರೆ. ಯಾಕಂದ್ರೆ ಇವರ ಮಾತು ಅಷ್ಟು ಲೈಕ್ ಇರುತ್ತೆ, ಆ ಕಾರಣಕ್ಕೆ ಇದ್ರು. ಇವ್ರ ಹೆಸರು ಬಾಲಕೃಷ್ಣ ಶೆಟ್ಟಿ ಅಂತ ಹೇಳ್ಕೊಂಡ ಸರ್. ಅದ್ರ ಮುಂಚೆ ಡಾಕ್ಟರೇಟ್ ಗಿಕ್ಟರೇಟ್ ಇತ್ತ?
3: ಇಲ್ಲ, ಪ್ರೊಫೆಸರ್ ಬಾಲಕೃಷ್ಣ ಶೆಟ್ಟಿ ಅಷ್ಟೇ.
2: ಅಲ್ಲ, ನೀವು ಅಗ್ಲಿಗೆ ಹೋಯಿಲ್ಲ ಬ್ಯಾಡನಳ್ಳಿ ಹೇಳಿ. ಅದಕ್ಕೆ ಅದ್ರ ಬಗ್ಗೆ ಏನಾದ್ರು ಬೇಜಾರು ಇದೆಯಾ? ಅಂದ್ರೆ ಹೆಚ್ಚಿನವರೆಲ್ಲ ಈಗ ನೋಡಿ, ನಿಮ್ಮ ಏಜ್ಗೆ ಅಂದ್ರೆ ಪ್ರಾಂಶುಪಾಲರಾಗಿ ನಿವೃತ್ತರಾದವ್ರು, ನೀವು ಅಷ್ಟು ವರ್ಷ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದವರು ಕನ್ನಡದಲ್ಲಿ, ಆಹಾ, ಕನ್ನಡ ಮಾತು ಅದು ಗ್ರಾಂಥಿಕ ಕನ್ನಡ ಇಪ್ಪಿಗೂ ಸಾಕು, ಇಲ್ಲ ನಮ್ಮ ಕುಂದಾಪುರ ಕನ್ನಡವೇ ಇಪ್ಪಿಗೂ ಸಾಕು. ಸೊ ಅಷ್ಟು ಲೈಕ್ ಮಾತಾಡುವರು ನೀವು. ನೀವು ಮಾತಾಡ್ದಕ್ಕೆ ಗೊತ್ತಾಗುತ್ತೆ ಮೋಸ್ಟ್ಲಿ ಇವ್ರು ಕನ್ನಡ ಪ್ರೊಫೆಸರ ಹಾಗೆ ಅಂತದ್ದು ಇರ್ಕು ಅಂತ. ಆ ಥರದ್ದು ಒಳ್ಳೆ ಕನ್ನಡ ನಿಮ್ದು, ಅಥವಾ ಕತೆಗಳು, ಅಥವಾ ನೀವು ಓದಿಕೊಂಡ ನಿಮ್ಮ ಪಾಂಡಿತ್ಯ, ಅದೆಲ್ಲೂ ನಿಮ್ಮ ಮಾತಲ್ಲಿ ಒಪ್ಪಂಥದ್ದು. ನಿಮ್ಗೆಲ್ಲಾರು ಬೇಜಾರತ್ತ ಅಂದರೆ, ನಾನು ಒಂದು ಡಾಕ್ಟ್ರೇಟ್, ಯಾಕಂದ್ರೆ ನಂಗೆ ಆ ಬೇಜಾರಿತ್ತು. ನಿಮ್ಗೆಲ್ಲಾರು ಇದೆಯಾ ಡಾಕ್ಟ್ರೇಟ್ ಮಾಡ್ಕಿತ್ತು ಅಂತೇಳಿ?
3: ನೀವು ಕೇಳಿದ್ ಭಾರಿ ಲೈಕೆ ಇತ್ತು.
2: ಹಾಂ,
3: ಡಾಕ್ಟ್ರೇಟ್ ನಮ್ಮ ಕಲ್ದಂಗೆ ನಾವೆಲ್ಲ ಕಲ್ವತ್ತಿ ಡಾಕ್ಟ್ರೇಟಿಗೆ ಅಂತ ದೊಡ್ಡದೊಂದು ಗೌರವ ಇರಲಿಲ್ಲ. ನಮ್ಗೊಂದು MA ಮಾಡ್ರೆ ಸಾಕು, ಒಂದು ಸೆಕೆಂಡ್ ಕ್ಲಾಸ್ ಇದ್ರೆ ಸಾಕು
2: ಆಗಳಿಕೆ.
3: ಆಗಳಿಕೆ ಆಗಳಿಕೆ ಒಂದು 50% ಮೇಲ್ ಬಂದ್ರೆ ನಮ್ ಕೆಲಸ ಸಿಗ್ತಿತ್ತು.
2: ಅದೇ ಗ್ರೇಟ್ ಆಗಳಿಕೆ.
3: ಆಗಳಿ ಅದೇ ಗ್ರೇಟ್. ಮತ್ತೆ ಡಾಕ್ಟ್ರೇಟ್ ಗಿಕ್ಟ್ರೇಟ್ ಮಾಡೋಕೆ ಮತ್ತೆಲ್ಲ ಆಗಳಿ MA ಮಾಡಿ ಕೆಲ್ಸಕ್ಕೆ ಸೇರಿ ಸಾಕು, ಸುಪ್ರೆ ಸಂಬಳ ಬಂದ್ರ ಕೂಡಲೇ ನಮ್ಗೆ ಅದೊಂಥರ ಹೆಗ್ಗಿ ಸಿಕ್ಕದಂಗೆ. ಯಾಕಂದ್ರೆ ನಾವೇನು ಬಹಳ ಹೇರಾಳ ದುಡ್ಡಿನ ಮನೆ ತಂದಿಂದ ಬಂದರಲ್ಲ, ಹಿಂಗೆ ಸಾಮಾನ್ಯವಾಗಿ ಅಲ್ಲಿ ಅಕ್ಕ ಹೊತ್ಕೋ ಬಾವ ತೊಟ್ಕೋ ಅಂತ ಹೇಳೋ ರೀತಿಯಂಗೆ ಬಂದರು ನಾವು. ಒಂದೇ ಒಲ್ಲಿ ಕೊಟ್ಕೊಂಡು ಭಾವನಂಟ ಹೇಳಿ ಕಳ್ಸುದು ಅಪ್ಪನಿಗಂದ್ರೆ
2: ಎಷ್ಟು ಲೈಕ್ ಇತ್ತು. ಅಕ್ಕ ಹೊತ್ಕೋ ಭಾವ ತೊಟ್ಕೋ
3: ಅಂದ್ರೆ ಅಕ್ಕನಿಗೂ ಆ ಭಾವನ ಇಬ್ರಿಗೂ ಚಳಿ ಹಪ್ಪಾಗ ಒಂದೊಲ್ಲಿ ಅಕ್ಕ ಒಂದ್ ಲಾಯ್ಕಡೆ ಹೊತ್ಕೊಂಡ್ಲಿ, ಭಾವ ನಿಮ್ಗೆ ಚಳಿಯಾರೆ ಅಕ್ಕನ ತೊಟ್ಕೊಂಡು. ಹಾಗೆ ವ್ಯವಸ್ಥೆ ಅಂದ್ರೆ ನಮ್ಮಲ್ಲಿ ಚಿಪ್ಪಡ್ ಕಿತ್ತರೆ ಕರ್ಲ್ ಹೇರತ್ತಂದೇಳಿ ಒಂದು ಗಾದಿ ಇತ್ತು.
2: ಹಾಗಂದ್ರೆ
3: ಚಿಪ್ಪಡ್ ಕಿತ್ತರೆ ಕರ್ಲ್ ಹೇರತ್ತಂದ್ರೆ ಕೋಳಿ ಹಂಗೆ ಮಾಸ ಗೀಸೆ ಅಂತ ಇರ್ತಿಲ್ಲ ಮೇಡಮ್, ಅದ್ರಾಗೆ ಒಂದು ಚಿಪ್ಪಡ್ ತೆಗೆದ್ರೆ ಮತ್ತೆ ಕರ್ಲೇಬಹುದು ಮತ್ತೆ ಅಂತ ಇಲ್ಲ. ಈ ಕೋಳಿ ಬಹಳ ಸಣ್ಣ ಕೋಳಿ ಎಲ್ಲ ಇದ್ರೆ,
2: ಒಣಕಟ್ಟಿ
3: ಕೋಳಿ ಇದ್ರೆ ಹಾಗೆ. ಈಗ ನಮ್ಮಲ್ಲಿ ವ್ಯಾಪಾರ ಎಂತ ಕೇಂದ್ರೆ ದುಡ್ಡು ನಮ್ಮಲ್ಲಿ ಭಾರಿ ಕಡಿಮೆ. ಒಂದೊಂದು ಇನ್ನೊಂದು ನೂರು ಮುಡಿ ಭತ್ತ ಮನೆಗೆ ಬೆಳೀತ್ರೆ, ಅದ್ರಂಗೆ ಎಲ್ಲ ಕೊಳಕಿ ಚೆಂಡಿಯಿಂದ ಹಿಡಿದು ಕೇಳಗ್ಗದಿಂದ ಎಲ್ಲ ಅದ್ರಂಗೆ ಐಕೆ. ಶಾಲೆಗೆ ಮಕ್ಕಳ ಶಾಲೆಗೆ ಹೋಗ್ಬೋದು, ಅಪ್ಪನಿಗೆ ಹಂಗೆ ಅಮ್ಮನಿಗೆ ಹಂಗೆ ಎಲ್ಲ ಪತಿಗೆ ಅದು ಆ ದುಡ್ಡು ಎಲ್ಲಿಗೂ ಸಾಕತ್ತಿಲ್ಲ. ಹಾಗೆ ನಮ್ಗೊಂದು BMA ಮಾಡ್ಕೊಂಡು ಬಂದ್ರು ಕೂಡ ಒಂದು ಕೆಲಸ ಸಿಕ್ಕರೆ BBS ಆಗ್ದೇವ್ರೆ ಅಂತ ಹೇಳಿ ಅಲ್ಲಿಗೆ ನಮ್ದು ಓದುದೆಲ್ಲ ಓದುದು ನಾವು ಶುರು ಮಾಡ್ತೀವಿ. PhD ಅಲ್ಲಿ ಇನ್ನು ಯಾರು ಮಾಡ್ತಾರೆ, ಮತ್ತೆ ಅದಕ್ಕೆ ಬೇರೆ ಕೊಲಕ್ಕೆ ಹೋಯ್ಕಂದೇಳಿ ಹೇಳಿ ನಾವು ಅದನ್ನು ಕೈದ್ ಮಾಡ್ತೀವಿ. ಆಮೇಲೆ ನಂಗೊಂದು ಹಂಪಿ ಯೂನಿವರ್ಸಿಟಿಯಲ್ಲಾಗಿ ಮುಕ್ಕಾಲಂಶ PhD ಆದ ಮೇಲೆ ಕಡಿ PhD ಆದ ಮೇಲೆ ಕಡಿ ಬ್ಯಾಡ ಅಂತ ಅನಿಸ್ತು. ಮತ್ತೆ ಕಡಿ PhD ಮಾಡ್ಕೊಂಡು ಬಂದರ ಕಂಡ್ರ ಮೇಲೆ ಇನ್ನು ನಾವು ಬ್ಯಾಡದೇ ಬ್ಯಾಡ ಅಂತ ಅನಿಸ್ತು.
2: ಯಾಕೆ?
3: ಯಾಕಂದ್ರೆ PhD ಅಂದ್ರೆ ಒಂದು ಅದಕ್ಕೊಂದು ಗೌರವದ ಸ್ಥಿತಿಯೇ ಹೋಗ್ಬಿಡುತ್ತೆ ಮೇಡಮ್. ಯಾಕಂದ್ರೆ ನೀವು ಅದು ನಾನು ಹೇಳ್ರೆ ತಪ್ಪತ್ತೆ, ನಾ PhD ಮಾಡದೆ ಇಪ್ಪತ್ತಿ ಮಾಡ್ರ ಬಾಡ್ದ್ರ ಬಗ್ಗೆ ಹೇಳ್ರೆ. ಈಗ PhD ಮಾಡೋದನ್ನ ಇಂಟರ್ವ್ಯೂ ಮಾಡಿದಿ ನೀವು ನಂಬ್ತೀರಿ ಇಲ್ಲಿ. ನನ್ನ ಹೆಸರು ಬರೀ ಮಗ ಅಂತ ಹೇಳಿದ ಕೂಡ ಬಾಲಕೃಷ್ಣ ಏ ಮರೆ ನಂಗೆ ಇಷ್ಟರಿ ಯಾರು ಬಾಲ ಮಾಡ್ದಿಲ್ಲ, ನೀನ್ ನನ್ನ ಹೆಸರು ಬಾಲವೂ ಮಾಡಿಬಿಟ್ಟೆ ಅಲ್ಲ ಮರೆ. ಅವ PhD ಮಾಡಿ MA PhD ಮಾಡಿ ಕನ್ನಡ ಪ್ರೊಫೆಸರ್ ಆಗಿ ಬಂದವನಿಗೆ ಬಾಲಕೃಷ್ಣನ್ಗೆ ಬಾಲ ಬೇಕೋ ಬೇಡೋ ಅಂತೇಳಿ ಗೊತ್ತಿಲ್ಲದವರಿಗೆಲ್ಲ PhD ಮಾಡ್ಕೊಂಡು ಬತ್ತರಿ ಅಂದ್ರೆ ಆ PhD ಏನ್ ಗೌರವ ಇದೆ ಹೇಳಿ. ಆದ್ರೆ PhD ಗೌರವ ಇಲ್ಲ ಅಂತ ನಾನು ಖಂಡಿತ ಹೇಳೋದಿಲ್ಲ. ಒಂದೊಂದು PhD ಮಾಡೋದಕ್ಕೆ ನಮ್ಮ ಹಿಂದೆಲ್ಲ ಅದು ನಮ್ಮ ವಿವೇಕಗಳ ಕೈ ಕೆಳಗಡೆ PhD ಮಾಡೋದು, ಶಿವರಂಪಡಿ ಕಳೆದ್ರಗಡೆ PhD ಮಾಡೋದು, ನಿಜವಾಗಿ ಅವ್ರು ಪಾಠ ಕೇಳೋದು ಒಂದು ಸ್ವರ್ಗ ಸುಖ. ಅಷ್ಟು ಚಂದ ಪಾಠ ಮಾಡ್ತಿದ್ರು. ನೀವು ಕೇಳ್ದಂಗೆ ರಿಪೆಂಟ್ ಆಗಿಲ್ಲೇ ಕೇಳಿ ರಿಪೆಂಟ್ ಅದು ಎಷ್ಟು ಸರಿ ರಿಪೆಂಟ್ ಆಯ್ತು. ನನ್ನ ಸುಮ್ಮನೆ ಅವರು ಕೆಲವರು ಡಾಕ್ಟರ್ ಬಾಲಕೃಷ್ಣ ಶೆಟ್ಟಿ ಅಂದೇಳಿ ಹಾಕು, ನಾನು ಅವ್ರು ಹಾಕ್ಬೇಡಿ ಅಂದ್ರೆ ಎಷ್ಟು ಸರಿ ಹೇಳ್ರು ಸಹಿತ ಅವ್ರು ಕೇಂತಿಲ್ಲ, ಅವ್ರು ಡಾಕ್ಟ್ರೇ ಅಂತ ತಿಳ್ಕೊಂಡಿರ. ಕಡಿಕ್ ನಾನು ಆಯ್ತು ಅವ್ರು ಒಂದು ಡಾಕ್ಟರ್ ಕೊಡೋದ್ರೆ ನಾನು ಯಾಕೆ ತಕಂಕಾಗಂದ್ರೆ ನಾನು ಸಹಿತ ಸುಮ್ಮನೆ ಇಕ್ಕಂಡಿ ಒಂದು ಎರಡು ಕಡೆ. ಮಾಡಿದೆ. ಆದ್ರಿಂದ ಹಿಂಗಿತ್ತು, ನಂಗೇನು ಅಂತ ದೊಡ್ಡ ರಿಗ್ರೆಟ್ ಏನಿಲ್ಲ, ರಿಗ್ರೆಟ್ ಏನಿಲ್ಲ ನಂಗೆ. ಅದರಿಂದ ಯಾವುದು ಸಹಿತ ಆರ್ಥಿಕವಾದಂತ ಲಾಸ್ ಏನು ಆಗ್ಲಿಲ್ಲ. ನನ್ಗೆ ನನ್ಗೆ ಅಗೌರವನಿಗೆ ಹಿಂಗೆ ಛಂದಸ್ಸು ವ್ಯಾಕರಣ ಇದ್ರಂಗೆಲ್ಲ ನಾನು ತುಂಬ ನನ್ನನ್ನು ಕರೀತಾರೆ. ನಾನು ಒಳ್ಳೆ ಪಿ ಎಚ್ ಡಿ ಅದಕ್ಕೆ ಎಲ್ಲರಿಗೂ ಸಹಿತ ಸರಿಮಿಗಿಲಾಗಿ ಅಲ್ಲಿದ್ದು ಸಮಸಮ ಇದ್ದೆ ಹೇಳುವಂತ ಒಂದು ಆತ್ಮವಿಶ್ವಾಸ ಇತ್ತೇನೆ.
2: ಅದಂತೂ ನಂಗೆ ಖಂಡಿತ ಗೊತ್ತಿತ್ತು ಸರ್, ನಿಮ್ಮ ಮಾತಲ್ಲೇ ಅದು ಗೊತ್ತಾಯ್ತು ನಿಮ್ಮ ಪಾಂಡಿತ್ಯ ಎಷ್ಟು ಅಂತ ಹೇಳಿ. ನನಗೀಗ ಜಸ್ಟ್ ಹೆಸರು ಹೇಳೋತ್ತಿಗೆ ಬಾಲಕೃಷ್ಣ ಶೆಟ್ಟಿ ಎಂಬತ್ತಿಗೆ ಬಾಲಕ್ ಅವ್ರು ಯಾರೋ ಬಾಲ್ವೆ ಹಾಕಿರಂಬ್ರ, ನಂದು ಅದಲ್ಲ, ಡಾ ಏನಾರು ಇತ್ತ ಅದಕ್ಕಿಂತ ಮುಂಚೆ ಅಂತ ಹೇಳ್ಕೊಂಡು.
3: ನಿಮ್ಮ ಅನುಮಾನ ಕೇಳಿದ್ರು ಸಮಾನ, ಕೆಲವು ಸರಿ ಕೆಲವು ಇದಕ್ಕೂ ಹಾಕಿದ ಕಡೆ ನೀವು ಹಾಕ್ಬೇಡಿ ಮಾರ್ರ ಅಂತ ಹೇಳಿ, ಕಡೆ ಬಾಲಕೃಷ್ಣ ಶೆಟ್ಟಿ ಕಟೀಲ್ ಅಂತೇಳಿ ಹಾಕೋ ಶುರು ಮಾಡ್ರೆ, ಬಾಲಕೃಷ್ಣ ಶೆಟ್ಟಿ ಮಳ್ಳೊಳ್ಳಿ ಹಾಕೋ ಶುರು ಮಾಡ್ರೆ, ಹಿಂಗೆ ಒಂಥರ ನನ್ನ ಹೆಸರಿನಲ್ಲಿ ತುಂಬಾ ಆಟ ಎಲ್ಲ ಆತ ಇತ್ತು. ಏನು ತೊಂದರೆ ಇಲ್ಲ ನನ್ಗೇನದ್ರಿಂದ, ಏನು ತೊಂದರೆ ಇಲ್ಲ.
2: ನೀವು ಆಕ್ಚುಲಿ ಎಲ್ಲಿ ಅಲ್ಲ ಸರ್?
3: ನಾನು ಇಲ್ಲಿಂದ ಒಂದು ಈ ಒಂದು 15-16 ಕಿಲೋಮೀಟರ್ ಆಚೆ ಬಿದ್ಕಲ್ಕಟ್ಟೆ ಹುಣಸಮಕ್ಕಿ ಮಳ್ಳೊಳ್ಳಿ ಅಂತ ಗೊತ್ತಿತ್ತಲ್ಲ.
2: ಹೌದು,
3: ನಾನು ಹುಟ್ಟದ ಮಳ್ಳೊಳ್ಳಿಗೆ.
2: ಓಕೆ,
3: ನಾವು ಬೆಳೆದು ಮಳ್ಳೊಳ್ಳಿಗೆ. ನಮ್ಮ ಅಪ್ಪನ ಕೃಷಿ, ನಾವು 8 ಮಕ್ಕಳು.
2: ಓ,
3: 8 ಮಕ್ಕಳು ಅಂದ್ರೆ ಆಗಳಿಕ್ಕೆ ಅಲ್ಲ, ದೇವರೇ ನಿಲ್ಸಕ್ ಮೇಡಮ್, ಅದು ಮನುಷ್ಯರ ಕೈಯಲ್ಲಿ ಇರ್ಲಿಲ್ಲ ಆಗಳಿಕ್ಕೆ.
2: ಎಂತ ಮಕ್ಕಳ
3: ಮಕ್ಕಳು ಹಾಕುದು ಅದ್ರಲ್ಲಿ ನಾನು 8th ನನಗೆ ನಾನು ನಮ್ಮ ಬಾಲಕೃಷ್ಣ ಅಂತ ಹೇಳಿ ಹೆಸರಿಟ್ರಿ.
2: ನೀವು ಕಿರಿ ಕೊಯ್ಡ?
3: ಕಿರಿ ಕೊಯ್ಡ ನಾನು.
2: ಓಕೆ, ಸೊ ಹಾಗಾಗಿ
3: ಅಮ್ಮ ನಾ ಕಲು ಕಷ್ಟ ಗಟ್ಟಿಗಲ್ಲ. ಆಗಳಿಕೆ ಶಾಲೆಗೆ ಹೋಗ್ದ್ರೆ ಮಕ್ಕಳೊಟ್ಟಿಗೆ ಆಡೋದು, ಹೆಸರಿನ ಕೈ ತಿಂದು ಕಾಯಿ ಕೈ ತಿಂದ್ರೆ ಇದಂಗೆ ನಮ್ಮ ಕಾಲ ಕಳೆದು ಹೋಯ್ತು. ಅಮ್ಮ ಬೈದು, ನನ್ನ ಅಣದಿಕ್ಕಳಲ್ಲಿ ಇಂಜಿನಿಯರಿಂಗ್ ಡಾಕ್ಟರ್ ಲೈ ಒಳ್ಳೊಳ್ಳೆ ಹುದ್ದೆಂಗ್ ಇದ್ದೀರ ಆಗಳಿಕೆ, ಏ ಮಗನೇ ನಿನ್ ಎಂತ ಮಾಡೋ ಕೈದ್ರ ಕನಿಗೊಂದು ಮಾಸ್ಟರು ಆಗ ಮರ ಅಂತ ಅಮ್ಮ ಬೈದ್ ನಂಗೆ. ಅವಳು ದೇಶದಿಂದ ಅವಳು ಬೈಗಳೇ ನನ್ಗೆ ವರ ಆಗಿ ನಾನು ಮಾಸ್ಟರ್ ಆದೆ. ನಮ್ಮೂರಂಗೆ ದೊಡ್ಡ ಸಾಹಿತ್ಯ ಸಮ್ಮೇಳನಕ್ಕೆ ನನ್ನ ಸಮ್ಮೇಳನಾಧ್ಯಕ್ಷ ಮಾಡ್ರೆ ಎಲ್ಲ. ನಾನು ಹೇಳಿದೆ ನನ್ನ ಅಮ್ಮಿದ್ದೀರ, ನನ್ನ ಮಾಸ್ಟರ್ನ ಎಲ್ಲ ಮಕ್ಕಳನ್ನ ಮಾಸ್ಟರ್ ಮಾಡ್ತಿದ್ರೆ ಏನು ಅಂತೇಳಿ, ಅಂದ್ರೆ ಮಾಸ್ಟರ್ ಕಡಿಮೆ ಅಲ್ಲ ಅನ್ನೋದಕ್ಕೆ ನಾನು ಹೇಳದ ಈ ಮಾತೆ.
2: ಅಲ್ಲ ನಿಮ್ಗೆ ಕಾಣಿ, ಈಗ 2 ಮಕ್ಕಳಿದ್ದೆ, ಕೆಲವರೆಲ್ಲ ನಂಗಿಲ್ಲ ರ್ಯಾಂಕ್ ಸ್ಟೂಡೆಂಟ್ಸ್ ಅಲ್ಲ ಬತ್ರ ಸ್ಟುಡಿಯೋಗೆ. ನಾ ರ್ಯಾಂಕ್ ಸ್ಟೂಡೆಂಟ್ ಕಾಮ್ದಲ್ಲ, ಅವ್ರ ತಮ್ಮ ಎಲ್ಲ ಇರ್ತಾರಲ್ಲ ಅವನು ಕಾಮ್ದ, ಆ ಮಕ್ಕಳಿಗೆ ಎಷ್ಟು ಪ್ರೆಷರ್ ಆಪು ಅಂತ. ಈಗ ಅಣ್ಣ ಇಷ್ಟು 99% ತೆಗ್ದಿದ್ದ, ಇವ ಅಟ್ಲೀಸ್ಟ್ 1% ಅವ್ರು ಜಾಸ್ತಿ ತೆಗಿಕಲ್ಲ, ಅದೊಂದು ಇರುತ್ತಲ್ಲ ಪ್ರೆಷರ್, ಇವಕ್ಕೆ ಎಷ್ಟು ಪ್ರೆಷರ್ ಆಪು ಈ ಸಣ್ಣವಕ್ಕೆಲ್ಲ ಅಂತ ನಾನು ಅಂದ್ಕೊಂಡು. ನಿಮ್ಗೆ 7 ಜನ ನಿಮ್ಗಿಂತ ಮುಂಚೆ ಇದ್ದವ್ರು.
3: ನಮ್ಮ ಅಪ್ಪ ಎಷ್ಟೇ ಕಟ್ಸಂಗ ಅವ್ರು ಮಕ್ಕಳು ಶಾಲಿಗೆ ಒಂದು ಕಳ್ಸಿ, ಅಂದ್ರೆ ನಾವು ಮೇಲ್ ಬಿತ್ತು ಒಂದ್ ಸ್ವಲ್ಪ ಅವ್ರವ್ರ ಹೊಟ್ಟೆ ವರ್ಕ್ ಒಳ್ಳೊಳ್ಳೆ ರೀತಿ ಹೊಟ್ಟೆ ವರ್ಕ್ ವ್ಯವಸ್ಥೆ ಆಯ್ತು. ನಾನು ಕೊನೇನು ಒಬ್ಬ ಮಾಸ್ಟರ್ ಅದೆ.
2: ಅಲ್ಲ ಅದು ನಿಮ್ಗೆ ಕಣೆ, ಆಗಿನ ಮಕ್ಕಳೆಲ್ಲ ಏನ್ ಪ್ರೆಷರ್ ತಕಂತಿಲ್ಲ, ಅವ ಎಂತರ ಇಲ್ಲಿ ನಂಗಡಿ ನಂಗೆ ಅಂತ ಆತದೆ ಆತರ ಆಟಿಟ್ಯೂಡ್ ಅಲ್ಲ.
3: ಇಲ್ಲ ನಮ್ಮಲ್ಲಿ ಏನು, ನನ್ ಕಾಂಪಿಟೇಷನ್ ಇಲ್ಲ. ನಮ್ಗೆ 35 ತೆಗೆದ್ರೆ ಪಾಸ್ ಆದ್ರೆ ಗಟ್ಟಿಗ, ಅದ್ರ 34-35 ತೆಗೆದ್ರೆ ಹೆಡ್ಡ, ಪಾಸ್ ಆದ್ರೆ ಗಟ್ಟಿಗ ಪೈಲ್ ಆದ್ರೆ ಹೆಡ್ಡ. ನಮ್ಮಲ್ಲಿ ಎರಡೇ ಪಾಸ್ ಪೈಲ್ ಎರಡೇ ಇದೆ. ಫಸ್ಟ್ ಕ್ಲಾಸ್ 99% ಅಲ್ಲ, ನಾವು ಕೇಳುದು ಇಲ್ಲ, ನಮ್ಗೆ ಅವ್ರು ಕೊಟ್ಟದ್ದು ಇಲ್ಲ, ನಮ್ ಶಾಲೆಗೆ ಯಾರಿಗೂ ಸಿಕ್ಕೋದು ಇಲ್ಲ. ಅದೆಲ್ಲ ಈಗ ಇತ್ತೀಚೆಗೆ ಅದೊಂಥರ ಮಾರ್ಕ್ ಅನ್ನೋದು ಪ್ರಿಸ್ಟೇಜ್ ಆಗಿಬಿಟ್ಟಿತ್ತು, ಅದೇ ದೊಡ್ಡ ಸಮಸ್ಯೆ. ಈಗ ಮಾರ್ಕ್ ಅಷ್ಟು ಪ್ರಿಸ್ಟೇಜ್ ಆಗ್ತಾ, ಆಗ ಈ ಸರಸ್ವತಿ ಕ್ಯಾಲೆಂಡರ್ ನೀವು ಕಂಡ್ರೆ ಮೇಡಮ್, ಅವಳಿಗೆ ಆ ದೇವರಿಗೆ 4 4 ಕೈ ಹಂಗೆ ನೀವು ಸಮ ಕಂಡ್ರೆ ಗೊತ್ತಾಗ್ತಲ್ಲೇ, 2 ಕೈ ಹಂಗೆ ಅವಳು ವೀಣೆ ಬರ್ಸ್ತಾಳೆ, ಮೇಲೊಂದು ಕೈ ಕೆಳ ಕೈ ವೀಣೆ ಬರ್ಸ್ತಾಳೆ, ಇನ್ನೊಂದು ಕೈ ಜಪಮಾಲೆ ಹಿಡ್ಕೊಂಡಿದ್ದಾಳೆ, ಮತ್ತೊಂದು ಕೈ ಪುಸ್ತಕ ಹಿಡ್ಕೊಂಡಿದ್ದಾಳೆ. ಅದು ಏನು ಅಪ್ಪ ಬಿತ್ತು ಹೇಳ್ಕೊಂಡ್ಕಂದ್ರೆ 25% ಮಾತ್ರ ಪುಸ್ತಕ ಓದ್ರೆ ಸಾಕು, ಉಳಿದ್ದೆಲ್ಲ ಈ ಕಾಣಿ ನಿಮ್ ಕಾಣಿದ್ ರೇಡಿಯೋ ಆಕಾಶವಾಣಿ ಯಕ್ಷಗಾನ ಇದೆಲ್ಲ ಕಲಿಕಂದ ಹೇಳಿ ವೀಣೆ ಇಟ್ಕೊಂಡಿದ್ದಾಳೆ. ಇನ್ನೊಂದು 25 ಭಾಗ ಎಡದ್ರೆ ಆಧ್ಯಾತ್ಮ, ಮತ್ತೊಂದೇನೋ ಪರಲೋಕ ಅದು ಇದು ಇದ್ರೆ ತಿಳ್ಕೊಂಬ್ದಷ್ಟೇ, ಅದೆಲ್ಲ ದೊಡ್ಡ ಸಂಗತಿ. ಆ ಕ್ಯಾಲೆಂಡರ್ ಹಂಗೆ ದೇವಿ ಚಿತ್ರ ಮಾಡೋರು ಯಾರೋ ರಾಜ ರವಿವರ್ಮ ಮಾಡೋದು ಏನಂದ್ರೆ ಯಾರಂದ್ ಗೊತ್ತಿಲ್ಲ ನಂಗೆ, ಯಾರು ರವಿವರ್ಮ ಮಾಡೋದು ನಾವು ಹೇಳದ್ ಕೇಳದ್ ದೇವ ದೇವಿಯ ಚಿತ್ರದಲ್ಲೇ ಇತ್ತದ.
2: ಕಾಣಿ ಎಷ್ಟು ಲೈಕ್ ಎಕ್ಸ್ಪ್ಲೇನ್ ಮಾಡ್ರಿ ಸರ್ ಇದನ್ನ.
3: ನಮ್ಗೆ ಅಂದ್ರೆ ನಮ್ ಮಾರ್ಕ್ ಪ್ರಿಸ್ಟೇಜ್ ಅಂತಂದ್ರೆ, ಈಗ ಕಾಣಿ ನೀವು ನಾನು ಬೇಜಾರು ಮಾಡ್ಕೊಂಡ್ಬಿಡಿ, ನಾ ಹೇಳೋದು ತಪ್ಪು ಅಂತ ತಿಳ್ಕೊಂಡ್ಬೇಡಿ,
2: ಹೇಳಿ ಸರ್.
3: ನಾವು ನೆರ್ಮರಿನ ಕಾಮ್ದು ಎರಡೇ ವಿಷಯಕ್ಕೆ, ಒಂದು ನಮ್ಮ ಮನೆ ಕರೆಂಟ್ ಹೊರ್ಕೊಳ್ಳಿ, ಇನ್ನೊಂದು ನಮ್ಮ ಮನೆಗೆ ಮಾರ್ಕ್ಸ್ ಕಾರ್ಡ್ ಮಕ್ಕಳ ತಂದ್ರೆ
2: ಕರೆಕ್ಟ್
3: ಯಾಕೆ ಗೊತ್ತಾ, ಕರೆಂಟ್ ಹೊರ್ಕೊಳ್ಳಿ ಆಚೆ ನೀಕು, ಅವ್ರ ಮನೆ ಕರೆಂಟ್ ಇತ್ತು ನಮ್ಮ ಮನೆ ಕರೆಂಟ್ ಇಲ್ಲಂದ್ರೆ ಇವ್ರಿ ನಮ್ಮ ಮನೆಗೆ ಗಡ್ಬಿಡಿಯ ಲೆಕ್ಕಾಚಾರ ಇಲ್ಲ, ಅವ್ರ ಮನೆಗೆ ಇಲ್ಲ ನಮ್ಮ ಮನೆಗೆ ಇಲ್ಲ, ಎಲ್ಲೂ ಇಲ್ಲ ಅವ್ರ ಮನೆ ಐತೆ ಅಂತೇಳಿ ಗಂಡ ಸುಮ್ಮನೆ ಕುಕ್ಕಳ್ಳಕ್ಕೆ, ಅವ್ರ ಮನೆಗೆ ಇದ್ದಿಲ್ಲಿದ್ರೆ ಆ ಗಂಡ ಎಲ್ಲಿಗಾರ ಬಿರಿಸಿ ಅವಳಿಗೆ ಅಂತ ಕಾಣಿ ಮೇಲೆ ಕಾಣಿ ಅಂತ. ಆತ್ ಮನೆಗೆ ಒಂದು ಮಾರ್ಕ್ಸ್ ಕಾರ್ಡ್ ಬಂದ್ರೆ ಎಷ್ಟು ಬಂತು, ಜಲ್ ಜಕ್ಕನ ಮಗನಿಗೆ ಎಷ್ಟು ಬಂತು, ಸಾವಿತ್ರಿ ಮಗನಿಗೆ ಅಂದೇಳಿ ಕೇಳಿ ಕಂಪೇರ್ ಮಾಡ್ತೇವಲ್ಲ ಮೇಡಮ್. ಅದು ನನ್ನ ಮಕ್ಕಳನ್ನ ಈಗ ಅರ್ಧಂಶ ಮಕ್ಕಳನ್ನ ನಾವು ಸರಿ, ಈ ಸ್ಪಂಜಿಗೆ ನೀವು ಒಂದು ಕೊಡಪನ ನೀರು ಹಾಕ್ರು ಸ್ಪಂಜ್ ಎಷ್ಟು ಹೀರ್ಕೊಂಬ ಅಷ್ಟೇ ಹೀರ್ಕೊಂಬ,
2: ಕರೆಕ್ಟ್,
3: ಅದಕ್ಕಿಂತ ಜಾಸ್ತಿ ನೀರು ಹೀರ್ಕಂತಿಲ್ಲ. ಅದನ್ನ ಒಂದು ನಮ್ಮ ಮಕ್ಕಳು ಬೆಳೆಸುವ ಕ್ರಮದಲ್ಲೇ ಬೆಳೆಸಲ್ಲೇ, ನಾವಲ್ಲ ಹಾಂಗಲ್ಲ ಮೇಡಮ್, ನಾವು ಬೆಳೆಸೋದಲ್ಲ, ನಾವು ಬೆಳದ್ ನಮ್ಮನ್ನು ಯಾರು ಬೆಳೆಸ,
2: ನ್ಯಾಚುರಲ್ ಆರ್ಗ್ಯಾನಿಕ್
3: ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಫುಲ್. ಈಗಳು ನಾವು ಇಷ್ಟೆಲ್ಲ ಸಂಬಳ ತಿಂದಿತ್ತು, ಕಾರ್ ಬೋರಂಗೆಲ್ಲ ತಿರುಗತ್ತ ಎಲ್ಲ, ಇವತ್ತು ನೀವು ನನ್ನ ಹೆರಕ್ ಕಳಿಸ್ರೆ, ಈಗ ನೀವು ಕುಂದಾಪುರ ಬಸ್ ಸ್ಟ್ಯಾಂಡ್ ನನ್ನ ಕಳಿಸ್ರೆ, ನಾನು ಏನಾರು ಮಾಡಿ ಹೊಟ್ಟೆ ವರ್ಗತ್ತೆ ಎಂಬ ಧೈರ್ಯ ಇತ್ತು. ಈಗ ನನ್ಗೆ ಎರಡು ಮಕ್ಕಳು, ಅವ್ರು ಡಬಲ್ ಗ್ರಾಜುಯೇಟ್ ಆಗಿರೋ, ಅವ್ರು ಫಾರಿನರ್ ಇದ್ರು, ನನ್ನ ಮಗನ ಹತ್ರ ಹೋಗ್ಕೊಂಡು ಸಮಾವಯಕ ಬಿಸ್ತಾ ನಿಂತ್ಕೊಂಡ್ರೆ ಅವ್ನಿಗೆ ಅರ್ಧ ಗಂಟೆ ನಿಂತ್ಕೊಂಬ್ಕಾತೀವಿ. ಈಗ ನಾವು ಮಕ್ಕಳು, ನಮ್ಮಪ್ಪ ಅಮ್ಮ ಗನ ಮಕ್ಕಳ ಸಾಕದ, ನಾವು ಗನ ಮಕ್ಕಳನ್ನ ಸಾಕದ್ದು ಅಂದ್ರೆ ಈಗ ನನ್ ಕ್ವಶನ್ ಮಾರ್ಕ್ ಬರ್ತಾ ಇತ್ತು. ಈಗ
2: ನಿಮ್ದಾದ್ರೂ ಸ್ವಲ್ಪ ಗನ ಇಪ್ಪು, ನಮ್ದೆಲ್ಲ ಇನ್ನೆಷ್ಟು ಗನ ಅಂತ ಗೊತ್ತಿಲ್ಲ.
3: ಎಲ್ಲ ಈ ಗನ ಮಕ್ಕಳೆಲ್ಲ ಉಟ್ಕಂತದೆ ಅಂತ ಅಂದ್ರೆ
2: ಅಲ್ಲ,
3: ಕಾಲಕ್ಕೆ ಸರಿಯಾಗಿ ಆತು ಬಿಡಿ.
2: ಆದ್ರೆ ಲೈಫ್ ಸ್ಕಿಲ್ಸ್ ಅಂತ ಹೇಳ್ತಾರಲ್ಲ ಸರ್, ಬದುಕು ಕಲುದು ಅಂತ ಹೇಳ್ತಾರೆ, ಅದು ನಂಗೆ ಹೆಗ್ಗಳಿಕೆ ಅನ್ಸುದು. ಆ ನಿಮ್ಮ ಜನರೇಷನ್ ಅವರೆಲ್ಲ ಕಲ್ತು ಬಂದದಿತ್ತಲ್ಲ, ನೀವು ಹಾಲಿಗೆ ಹಾಕಿ ನೀರಿಗೆ ಹಾಕಿ ನಾವು ಬದುಕೊಂಡು ಬರ್ತದೆ.
3: ನಾವು ದರಿ ಮೇಲೆ ಹಾಕೋ ದರಿ ಮಕ್ಕಳ ಕಣಗಿರೋ.
2: ಎಸ್, ಎಂತ ಮಾತು ಸರ್, ಹಿಂಗಿದೆಲ್ಲ ಸುಮಾರು ಮಾತುಗಳಿದ್ದಾವಲ್ಲ, ಅದಕ್ಕೆ ಎಂತಂತ್ರ ನಮ್ಮ ಕುಂದಾಪುರದ ನೀವು ಒಂದೊಂದಿಗೆ ಹೇಳ್ತಾ ಬಂದ
3: ಮಾತು ನಾವು ಪುಷ್ಟಿ ಕೊಟ್ಕೊಂಡ್ಕೊಂಡು ಮತ್ತೆ ಉದಾಹರಣೆ ಕೊಟ್ಟೇ ಮಾತಾಡೋದು. ನಾವು ನೇರ ಮಾತಾಡೋದಿಲ್ಲ. ಈಗ ಹೆಣ್ಣೆ ಹಂಗಿತ್ತ ಕೇಂದ್ರೆ ಹೆಣ್ಣಿಗೆ ಒಂದು ಉದಾಹರಣೆ ಕೊಟ್ಟೆ ಮಾಡುದು. ಹೆಣ್ಣೆ ಅಂದ್ರೆ ಮಾರ್ರೆ ಕಪ್ಪು, ಒಂದು ಉದಾಹರಣೆ ಕೊಟ್ಟೆ ಮಾತಾಡೋದು.
2: ಮುಸಿತೂರ್
3: ಮುಸಿತೂರ್ ಮಿಂದ್ಕ ಕೈ ತೊಳೆದ ಮೈ ಮುಟ್ಟಿ ಕೈ ತೊಳಿಗೆ ಬರೆ ಹಿಂಗಂದ ಆ ಹೆಣ್ಣಿನ ಹೇಳಿದ್ರು ಕೂಡಲೇ ಆ ಹೆಣ್ಣು ಇಡೀ ಚಿತ್ರಣವನ್ನು ನಾವು ಒಂಥರ ಈ ರೀತಿ ಕುಂದಾಪುರ ಕನ್ನಡದಲ್ಲಿ ಮಾತ್ರ ಫೆಸಿಲಿಟೀಸ್ ಇರೋದು ಬಹಳ ಚೆನ್ನಾಗಿದೆ. ಇದ್ರಲ್ಲಿ ನೀವು ಉದಾಹರಣೆ ಕೊಟ್ಟು, ಉದಾಹರಣೆ ಇಲ್ಲದೆ ನಾವು ಮಾತಾಡೋದಿಲ್ಲ.
2: ಅದು ನೀವು ಉಪಮೇಯ ಅಂತ ಉಪಮೇಯ ಅಂತ ನಿಮ್ ಕನ್ನಡ
3: ಉಪಮೇಯ ಉಪಮಾನ ಉಪಮೇಯ ಅದೆಲ್ಲ ಈಗ ಅದೆಲ್ಲ ದೊಡ್ಡ ಉಪಮೇಯ ಅಲ್ಲ. ಉಪಮೇಯ ಎಲ್ಲ ಉಪಮೇಯ ಇತ್ತಲ್ಲ, ಅದಕ್ಕೊಂದು ಉಪಮಾನ ಬೇಕೇ ಬೇಕು. ಉಪಮಾನ ಇಲ್ದಿದ್ರೆ ಮಾತಾಡೋಕಾಗ್ತಿಲ್ಲ. ಈಗ ಸೀತೆ ಹೆಂಗಿದ್ದಲ್ ಕೇಂದ್ರೆ ಸೀತೆನ ಕವಿ ಮತ್ತೊಂದು ಯಾರೋ ಹೆಣ್ಣಿಗೆ ಹೋಲ್ಸಿ ಮಾತಾಡ್ಕಾತಿ. ಈಗ ಆಕಾಶ ಹೆಂಗಿತ್ಕೊಂಡು ಕಡಿ ಆಯ್ದಿರಾ ಗಗನಂ ಗಗನಕ್ಕೆ ಪೋಲಿಕ್ಕೆ ಸಾಗರಂ ಸಾಗರಕ್ಕೆ ಪೋಲಿಕ್ಕೆ ಅಂತ ಯಾರು ಅದನ್ನು ಹೇಳಿ ಅಲ್ಲಿ ಮುಗಿಸುವಂತ ವ್ಯವಸ್ಥೆ ಆದ್ರೂ ಆಗ್ಬೇಕು. ಹೋಲಿಕೆ ಇಲ್ಲದೆ ಮಾತಾಡದೆ ಇರ್ಲಿಕ್ಕೆ ಆಗೋದಿಲ್ಲ. ಹಾಗೆ ನಾವು ಬೆಳೆದದ್ದು ಹಾಗೆ ನಮ್ದು ನಮ್ ಬೆಳೆದ ಕ್ರಮವೇ ನಮ್ಗೆ ಅಂತಾರೆ ನಮ್ ಖುಷಿ ಕೊಡೋದು. ಇವತ್ತು ಕಾಣಿ ನಾವು ಎಂಜಾಯ್ ಮಾಡ್ತಾ ಇತ್ತೀಗ ಆ ಲೈಫನ್ನ. ಈಗ ನಾವು ನಮ್ಮ ಅಮ್ಮ ಸಣ್ಣದಿಪ್ಪತಿ ನಮ್ಮ ಬಾಯಿಗೆ ಯಾವ್ದು ರುಚಿ ಕೊಟ್ಟಿದ್ದಾಳೋ ಆ ರುಚಿ ಇವತ್ತು ನಮ್ಗಿತ್ತು. ಅಮ್ಮ ಮಾಡಿದ ಹಾಕದಂಗೆ ಅದೊಂದು ನಮ್ಮ ಪದಾರ್ಥ ಆಯ್ಲಿ, ಅಮ್ಮ ಮಾಡಿದ ಹಾಕದೊಂದು ಪರ್ಮಾನ ಆಯ್ಲಿ, ಒಂಥರ ಗೊಡ್ಡಿಟ್ಟಾಯ್ಲಿ, ಒಂಥರ ಒಂದು ಒಂದು ಬೊಬ್ಬರಿನ ದಾಣಿ ಆಯ್ಲಿ,
2: ಅಥವಾ
3: ಬೊಬ್ಬರಿನ ದಾಣಿ ಅಂದ್ರೆ ಬೊಬ್ಬರಿಗೆ ಒಂದು ದಾಣಿ ಮಾಡಿ ಮಾಡ್ತೇವೆ ಅಂತಾರೆ. ಒಂದು ಕಾಯಿ ಉಂಡಿ ಮಾಡೋದು ಅದು ಕಾಯಿ ಉಂಡಿ ಬೊಬ್ಬರಿನ ದಾಣಿ ಅಂತ ಕರೋದು. ಅದಕ್ಕೆ ಮಣ್ಣಿ ಬೊಬ್ಬರಿನ ದಾಣಿ ಬೊಬ್ಬರಿಗೆ ಒಂದು ಇದು ಮಾಡುವ ತಿಮ್ಮಕ್ಕೆ ಆಗಳಿಕಲ್ಲ ಅಂತ ಗೊತ್ತಾ ನಮ್ಗೆಲ್ಲ ಆಗಳಿಕಲ್ಲ. ನಾವು ಆಪಲ್ ಹಣ್ಣು ತಿಂದದ್ದೇ ಇಲ್ಲ, ನಾವು ಆಪಲ್ ಹಣ್ಣು ನಂಬದದು. ಯಾಕಂದ್ರೆ ನಮ್ಮ ತಿಮ್ಮ ಯಾವ್ದು ಕೇಳಿದ್ರೆ ನಾವು ಹೆಲ್ಸಿನ ಹಣ್ಣು ಮಾವಿನ ಹಣ್ಣು ಚಿಕ್ಕ ಹಣ್ಣು ನಮ್ಗೆ ಕೈ ಹಾಕರ್ ಕೂಡ ಸಿಕ್ಕತ್ತೆ. ಅದು ಇವತ್ತು ತಿಂದಷ್ಟು ರುಚಿ ನಮ್ಗೀಗ ನೀವು ಆರ್ಟಿಫಿಷಿಯಲ್ ಆಗಿ ತಂದು ಆ ಹಣ್ಣು ನಮ್ಗೆ ರುಚಿ ಆತಿಲ್ಲ. ಅದಕ್ಕೆ ಅದಕ್ಕೆ ಕುಂದಾಪುರ ಕನ್ನಡದಲ್ಲಿ ನಾವಲ್ಲೊಂದು ಹಳ್ಳಿ ಹೆಂಗ್ ಬೆಳೆದವರಿಗೆ ಇದೊಂದು ಲಾಭ. ಇನ್ನೊಂದು ನಷ್ಟ ಏನ್ ಗೊತ್ತಾ, ಈಗ ನಾವು ಬಹಳ ಸಿಕ್ಕ ಬಿದ್ದೀತಿ. ಈಗ
2: ಯಾಕೆ
3: ಕಣಿ ನಮ್ಗೆ ಅಪ್ಪ ಆಗಳಿಕೆ ಮುಖರಂಗ್ ಬಂದ್ರೆ ಹೋದ್ ಕಡೆ ಮಕ್ಕಳೇ ಹರ್ಗೋಯ್ನಿ ಒಳಗೋಯ್ನಿ ನೀವು ಒಂದಡಿ ಜೋರ್ ಮಾಡಿ ಒಳಗೆ ಕಳಿಸ್ತಿದ್ದೀವಿ. ನಾವು ಆಗಳಿಗೆ ಒಳಗೆ ಕುಕ್ಕೊಂಡ ಯಾರು ಬಂದು ಕೂಡ ಬೈದು ಅಲ್ಲಿ ಯಾಕಂದ್ರೆ ದೊಡ್ಡವರೆಲ್ಲ ಮಾತಾಡ್ತೀರಿ ಅಂತ ಕೇಳಿ ನೀ ಕುಕ್ ಬಂದಕ್ಕೆ ಅಂತ. ಹಾಗೆ ಈಚೆ ಬಂದ್ಕೊಂಡು ಈಗ ನಮ್ಗೆ ಕಂಪ್ಯೂಟರ್ ನಾಲೆಜ್ ಕಂಪ್ಯೂಟರ್ ಇದೆಲ್ಲ ಈ ಹೊಸ ಈ ಮೊಬೈಲ್ ಗೀಬಲ್ ನಮ್ಗೆಲ್ಲ ಆಪರೇಟ್ ಮಾಡ್ಕೊಂಬಾತಿಲ್ಲ. ಅದನ್ನ ನಾವು ಮಕ್ಕಳ ಕೈಲಿ ಹೋಗಿ ಕೇಳಕ್ ಮಕ್ಕಳು ಹೇಳಿ ಕೊಡಿ ನಿಮ್ಗೆ ಅಂತ ಗೊತ್ತಿಲ್ಲ ಒಳಗೆ ಕುಕ್ಕಣಿ ಅಂತ. ನಾವು ಆಗಳಿಕೂ ಒಳಗೆ ಕುಕ್ಕೊಂಡದ್ದು, ಈಗಲೂ ನಮ್ಮ ಗ್ರಾಚಾರಕ್ಕೆ ಒಳಗೆ ಕುಕ್ಕೊಂಡ ಪರಿಸ್ಥಿತಿ ಆಯ್ತು ಬಿಟ್ರೆ ಈಗ ಮಕ್ಕಳು ಒಳಗೆ ಕೂರಿಸ್ದು ಆಗಳಿ ಅಪ್ಪಯ್ಯ ಒಳಗೆ ಕೂರಿಸ್ರು. ಹಾಗಾಗಿ ನಮ್ಗೆ ಹೆಚ್ಚು ಹೆಚ್ಚು ಹೆಚ್ಚು ಎಕ್ಸ್ಪೋಜರ್ ಅಲ್ಲಿ ಸಿಕ್ಕಿತ್ತದಲ್ಲಿ ಹೇಳೋಕೆ

0: ಬರುತ್ತೆ.
1: ನೀವು ಹೋರಿದ್ ಹೇಳ್ರಲ್ಲ, ಹೋರಿದೆ
0: ಹೋರಿ ಹೋರೆಂಗೆ ಹೋರೆಂಗೆ ಮಂಡಿ ಹೋರಿ ಅಂತ ಹೇಳಿ ಇತ್ತು, ಬಟ್ಲಿಕೋಡ್ ಹೋರಿ ಅಂತ ಇತ್ತು, ವೈನಿಟ್ ಹೋರಿ ಅಂತ ಹೋರಿಯಂಗೆ ತುಂಬಾ ಹೋರಿಗಳಿದೆ. ಅದನ್ನ ಲಿಸ್ಟ್ ಮಾಡಿ ನಾನು ಕೊಡ್ತೇನೆ. ಈಗ ಪಕ್ಕ ನಂಗೆ ನೆನಪಿಗೆ ಬರ್ತೋ ಇಲ್ಲಿ, ಅಷ್ಟು ನಮಗೆ ಹೋರಿ ಇದ್ದು, ಅಷ್ಟು ನಮಗೆ ಜನೂ ಇದ್ದು. ಜನು ಎಲ್ಲ ಒಂದೇ ನಮ್ಮನೆ ಜನು ಅಲ್ಲ, ಒಂದೊಂದು ದೇನಿಗೆ ಒಂದೊಂದು ಹೆಸರು. ಒಂದೊಂದು ದೇನಿಗೆ ಕೈಲ್ತಿದ್ದಾನ ಬೇರೆ, ಮಂಗಳಿದಾನ ಬೇರೆ, ಯಾವುದು ಶುಕ್ರವಾರ ಹುಟ್ಟರು ಒಂದು ಬದ್ದಾನ ಹೆಸರು. ಅದಕ್ಕೆ ಆ ಮನೆ ಹೊಟ್ಟೆಂಗೂ ಸಹಿತ ಮನೆ ಹೆಂಗೆ ಪಡಿಸಲ್ಲ ಹೆಂಗೆ ನಮ್ಮಲ್ಲಿ ಏನಂದ್ರೆ ನಮ್ಮ ಸೊಸಿ ಮತ್ತು ಮಕ್ಕಳು ನಮ್ಮ ಪಡಿಸಲ್ಲ ಹೆಂಗೆ ಗಂಡೇ ಹೆರ್ಕ ನಮ್ಮ ಹೊಟ್ಟೆಗೆ ನಮ್ಮ ಗೌರಿ ಆಯ್ಲಿ, ನಮ್ಮ ಶಾರದಾ ಆಯ್ಲಿ, ನಮ್ಮ ಮಂಜೆ ಆಯ್ಲಿ, ಅದೆಲ್ಲ ಹೆಣ್ಣೆ ಹೆರ್ಕ ನಾವು ಮುದಾನ ಜನ ಕರೆಯೋ ಕರ್ಕೊಳ್ಳಿ ಬಾಲಿ ಕಂಬ ಗಂಡ ಹೆಣ್ಣು ಅಂದೇಳಿ. ಹೆಣ್ಣು ಅಂದ್ರೆ ಸಂಭ್ರಮವೇ ಸಂಭ್ರಮ. ಅದೇ ಪಡಿಸಲೇ ನಮ್ಮ ಸೊಸಿ ಆಗಲಿ ನಮ್ಮ ಮಗಳಾಗಲಿ ಏನು ಹಿಡ್ಕ
1: ಗಂಡ
0: ಗಂಡೇ ಹಿಡ್ಕ. ಯಾಕಂದ್ರೆ ಆಗಲಿಕ್ಕಲ್ಲಿ ಗಂಡು ಹುಟ್ಟರು ಭಾರಿ ಬಿ ಭಾರಿ. ಅದಕ್ಕೆ ಗಂಡು ಹುಟ್ಟಿದರೆ ಊರಿಗೆಲ್ಲ ಊಟ, ಹೆಣ್ಣು ಹುಟ್ಟಿದರೆ ಬಾಣಂತಿಗೂ ಕಾಟ. ಹೆಣ್ಣು ಹುಟ್ಟಿದ್ರೆ ಬಾಣಂತಿಗೂ ಅಯ್ಯೋ ಅಯ್ಯೋ ಎಣ್ಣೆ ಹಡಿತಾಯ್ಕೊಂಬರ್ರ ಅಂತ ಹೇಳುವಂಥದ್ದೇ ನಮ್ಮಲ್ಲೆಲ್ಲ ಸಾಮಾನ್ಯವಾದ ತೀರು. ನೀವೇನು ಪ್ರಶ್ನೆಗೆ ಅಂತ ನಾನು ಅದಕ್ಕೆ ಹೇಳ್ತೇವೆ, ನೀವೊಂದು ಕೇಂದ್ರ ನಾನೊಂದು ಕೇಂದ್ರ ಅಪ್ಕಾಗದ ಹೇಳು ಕಾರಣಕ್ಕೆ ನಾನು ಈ ಮಾತನ್ನು ಹೇಳಿದ್ದೆ.
1: ಅಲ್ಲ ತುಂಬಾ ಖುಷಿ ಆಯ್ತು ನಂಗೆ, ಯಾಕಂದ್ರೆ ನಿಮ್ಮ ಅನುಭವ ಅಲ್ಲ, 8 ಜನರಲ್ಲಿ ಕೊನೆಯದು ಕೊಂಗಟ್ಟದ ಮಗು ನೀವು. ಕೊಂಗಟ್ಟ
0: ಕೊಂಗಟ್ಟಲ್ಲ ಆಗಳಿಕೆಲ್ಲ ಕೈದ ಅಥವಾ 7-8 ಪತಿ ಎಷ್ಟು ಕೊಂಗಟ್ಟ ಉಳಿತು
1: ಅದು ವಿಷಯ ಹೌದು. ನೀವು ಕೃಷಿ ಎಲ್ಲ ಮಾಡ್ತಿದ್ರೆ ಸರ್, ಗದ್ದಿಗೆಲ್ಲ ಇಳಿತಿದ್ದೀರ?
0: ಗದ್ದಿಗೆಲ್ಲ ಇಳುಕಂದ್ರೆ ನಾಲ್ಗೆ ಮನೆಗೆಲ್ಲ ಕೆಲಸ ಇರುತ್ತೆ, ನಮ್ ಸ್ವಲ್ಪ ಆಸ್ತಿ ಮನೆಯೆಲ್ಲ 20 ಮನೆಯೆಲ್ಲ ಕೆಲಸಕ್ಕೆಲ್ಲ ಇರುತ್ತೆ. ನಾವು ಕೃಷಿಗೆ ಇಳಿತಿ, ಎಲ್ಲಿವರೆಗೆ ಇಳಿತ್ಕೊಂಡ್ರೆ ಕೃಷಿ ಒಟ್ಟಿಗೆ ನಾವು 20. ನಾವು ನಮ್ಗೆ ನಮ್ಮ ಓಡಾಟ ಎಲ್ಲ ನಮ್ಮ ಕೆಲಸದವ್ರೊಟ್ಟಿಗೆ, ನಾವು ಅವರೊಟ್ಟಿಗೆ, ಅವ್ರು ಏನ್ ತಿಂತಾರೋ ತಿಂತ ನಾವು ತಿಂದು ಕೊನೆಗೆ ಅವ್ರು ಬಿಡಿ ಕನ್ಸ್ಕವ ಅಂತಾರೆ. ಬಿಡಿ ಕನ್ಸ್ಕವ ಪತ್ತಿಗೆ ಬೆಂಕಿ ಬೆಟ್ಟಿಗೆ ಇರ್ತಿಲ್ಲ ನಮ್ಗೆ, ಅದು ಒಲಿಗೋಯ್ ಹಿಂಗೆ ಅದು ಅದು ಎಳದೇ ಕನ್ಸ್ಕೋದು, ಒಂದ್ ಸುತ್ತಿ ಎಳಿದಿರಿ ಬಿಡಿ ಹೊತ್ತುವುದಿಲ್ಲ. ಅದೆಲ್ಲ ಸಣ್ಣ ಸಣ್ಣದ ಅದ್ರಲ್ಲಿ ಕಂಡು ಇವತ್ತು ನಮ್ಗೆ ನೆನಪಿದ್ದು, ಒಂದು ಬಿಡಿ ಒಂದು ನಮ್ಮ ಎಳ್ಕಂಡೆ ಬಂದು ನಾವು ಕೆಲಸ ತರಿಕೊಡೋದು. ಯಾಕಂದ್ರೆ ಅದು ಅಲ್ದಿರೆ ಬೆಂಕಿ ಕಡ್ಡಿ ಕೀರಿ, ಬೆಂಕಿ ಕಡ್ಡಿ ನಮ್ಮಲ್ಲಿ ಅಂಗಡಿಯಿಂದ ತಪ್ಪದು ಬಹಳ ದೂರ, ಬೆಂಕಿ ಬೆಟ್ಕ ತತ್ತ ತಪ್ಪದು ಭಾರಿ ದೂರ. ನಾವು
1: ಮತ್ತೆ ಕಿಚ್ಚಿಡ್ಸುದು
0: ಕಿಚ್ಚಿಡ್ಸುದಲ್ಲ ಹಾಂಗ ತತ್ತ ಅಪರೂಪಕ್ಕೆ ಡೈಲಿ ಯೂಸಿಗೆ ಎಲ್ಲ ಕೆಲಸದವರೆಲ್ಲ ಬಿಡಿಸಿ ಅಂದ್ಕೊಂಡು ನಾವು ಒಲಿಗೆ ಹೋಗಿ
1: ಹಚ್ಕೋ
0: ಹಿಂಗೆ ಒಲಿ ಗೆಂಡದ ಮೇಲೆ ಇಟ್ಟರೆ ಹಚ್ಚೋದಿಲ್ಲ ಮೇಡಮ್, ಅದಕ್ಕೊಂಚೂರು ಒಂದ್ ಡಮ್ ಎಳೆದ್ರೆ ಮಾತ್ರ ಹೊಟ್ಟು ಹಚ್ಚು.
1: ಹೌದಾ? ನಮಗೆ ಗೊತ್ತಿರ್ಲಿಲ್ಲ
0: ಅದ್ರಲ್ಲಿ ಬಿಡಿಸಿ ಅಂದ್ರೆ ಅವ್ನು ಬಿಡಿಸಿ ಏನಿತ್ತು ಅಂದ್ರೆ ಅರ್ಥ ಅಲ್ಲ.
1: ಬಟ್ ಇದರದ ಒಂದು ಹೆಲ್ಪ್ ಮಾಡ್ತಿದ್ರಿ ಬಿಡಿಸಿ ಅಂದ್ರೆ
0: ಮತ್ತೆ ಕೆಲಸ ನೀರು ತಗೊಂಡೋಗಿ ಕೊಡುವುದು ಹಾಗೆ ನಿತ್ಕೊಂಡು ಅಪ್ಪ ಹೋಗಿ ನಿತ್ಕೊಂಡು ಅಂತ ಕೆಲಸದಲ್ಲಿ ಹೇಳಿ ಮಳಿ ತೆಗಿತಾರೆ ಅಂತ ಹೇಳಿ ಹೇಳ್ತಾರೆ.
1: ಹೇಳಿ ಮಳಿ ಅಂದ್ರೆ
0: ಹೇಳಿ ಮಳಿ ಅಂದ್ರೆ ಅಲ್ಲಿ ಉದಾಸೀನ ಮಾಡ್ತದೆ, ಏನೋ ಹೇಳಿಗೊಂದು ನೀರು ಕುಡಿತಿ ಅಂದ್ರೆ ನಿತ್ಕೊಂಡು ಸುಮ್ಮನೆ ಕೆಲಸ ಮಾಡೋದಲ್ಲ, ಹೇಳಿ ಮಳಿ ತೆಗೋದು ಅಂತ ಹೇಳಿದ್ರೆ ಸುಮ್ಮನೆ ಟೈಮ್ ಪಾಸ್ ಮಾಡುದು, ಟೈಮ್ ಪಾಸ್ ಮಾಡ್ತಾರೋ ಹಾತ್ರ ಅಂತ ಹೇಳೋದಕ್ಕೆ ಅಲ್ಲೋ ನಾವು ನಿತ್ಕೊಂಬುದಷ್ಟೇ.
1: ಅಲ್ಲ ಸರ್, ನೀವು ಕಟೀಲಿಗೆ ಎಷ್ಟು ವರ್ಷ ಇದ್ದೀರಿ ಅಲ್ಲಿ ಕಾಲೇಜ್?
0: ನಾನು 88 ಹೋಗಿ 2019 ಕೆಲಸ ಮಾಡಿದೆ, 2024 ನಾನು ಪ್ರಿನ್ಸಿಪಾಲ್ ಆದಿ.
1: ಹೆಚ್ಚು ಕಮ್ಮಿ 30 ವರ್ಷ
0: 30 ವರ್ಷ ಕಟೀಲಾಗಿದ್ದಿ, ಕಡೆಗೆ 5 ವರ್ಷ ರಾಮಕೃಷ್ಣ ಕಾಲೇಜಲ್ಲಿ ರಿಟೈರ್ಡ್ ಆದ್ಮೇಲೆ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡಿ
1: ಮಂಗಳೂರಲ್ಲಿ. ಅಂದ್ರೆ ನೀವು ತೆಂಕ್ಲೇ ಇದ್ರಿ ಹೆಚ್ಚು ಕಮ್ಮಿ?
0: ಹೆಚ್ಚು ನಾವು ತುಳಿನಂಗಿದ್ದು, ನಾವು ಈ ಕುಂದಾಪುರ ಕನ್ನಡದ ನಾನು ಹೆಚ್ಚು ಇರಲಿಲ್ಲ.
1: ಆದ್ರೆ ನಿಮ್ ಭಾಷೆ ಎಲ್ಲ ಬದಲಾಯಿಲ್ಲ ಸರ್?
0: ಭಾಷೆ ಬದಲಾಬೇಕಂದ್ರೆ ಎಂತ ಗೊತ್ತ ಮೇಡಿ, ಈ ಭಾಷೆ ಬದಲಾಬೇಕು ಹೆಂಗ್ ಕೇಳ್ರೆ, ಅದು ಕತಿ ಅಂತ ಕೇಳ್ರೆ ಒಳ್ಳೆ ಕಲ್ತಾನ ಒಳ್ಳೆ ಇದ್ರಂಗೆ ಅರ್ಧಂಬರ್ಧ ಕಲ್ತು ಹೋದ್ರೆ ಮಾತ್ರ ಭಾಷೆ ಬದಲಾ ಸಮ ಕಲ್ತ್ಕೊಂಡು ಹೋಯ್ನ ಕಣಿ. ಈಗ ನೀವು ಇಲ್ಲಿ ಯಾರನ್ನೇ ಬಾಪ್ ಕೇಳಿ, ಅವ್ನು ಒಳ್ಳೆ ಪೋಸ್ಟ್ ಇದ್ದಾನೆ ಒಳ್ಳೆ ಉದ್ಯೋಗದಿದ್ದಾನೆ ಭಾಷೆ ಬದಲಾತಿಲ್ಲ. ಅದೇ ಈ ಒಂದು 4 ವರ್ಷ ಬೆಂಗಳೂರಿಗೆ ಹೋಗಿ ಬಂದಾನ, ಈಗ ಹೂನ್ ರೀ ಕೂರ್ ರೀ ಒಂದು ನಿಮ್ಮ ಕತಿ ಹೇಳುದ. ವಾಪತ್ತಿಗೆ ನಮ್ಮ ಮನೆಯಂಗೆ ಎಲ್ಲ ಮಕ್ಕಳು ಕಣಿ ಹಾಸಿಗೆ ಹಿಡ್ಕೋ ಆತ, ಒಲ್ಲಿ ಹಿಡ್ಕೋ ಆತ, ಮತ್ತೆ ಬೇಕಾದಿಗೆ ಅಂತ ಎಲ್ಲ ಹಿಡ್ಕೊಂಡು ಬೆಂಗಳೂರಿಗೆ ಆತ.
1: ಕರೆಕ್ಟ್.
0: ಬೆಂಗಳೂರಿಗೆ ಹೋಗಿ ಒಂದು 7 ವರ್ಷ ಲಾಯ್ಕಂತ ಎಲ್ಲ ಹಿಡ್ಕೋ ಬತ್ತ, ಯಾವ್ದು ಹಾಸಿಗೆ ಹಿಡ್ಕೋ ಬತ್ತ, ಬ್ರಿಸ್ಟ್ ನೆಲಕ್ಕೆ ತಾಂಗಿತ್ತು ಅದನ್ನು ಹಿಡ್ಕೋ ಬತ್ತ, ಎಲ್ಲ ಎಲ್ಲ ಹಿಡ್ಕೊಂಡು ಹಿಡ್ಕೊಂಡು ಬತ್ತ. ಒಂದು ಭಾಷೆ ಒಂದು ಬೆಂಗಳೂರು ಬಿಟ್ಟಿಗೆ ಬತ್ತೆ ಇರ್ತ, ನಮ್ಮ ಭಾಷೆನೇ ಬಿಟ್ಟಿಗೆ ಬತ್ತ. ಯಾಕೆ ಬರುವ ಕಡೆ ಹೂನ್ರಿ ಹೂನ್ರಿ ಏನ್ರಿ ಕೂರ್ರಿ ಕೂರ್ರಿ ಅಂತ ಹೇಳಿ ಶುರು ಮಾಡ್ತ, ಎಲ್ಲ ಹಿಡ್ಕೊಂಡು ಬಂದನಿಗೆ ಭಾಷೆನ ಹಿಡ್ಕೊಂಡು ಬಪ್ಪ ಗೊತ್ತಾಗ್ತಿಲ್ಲ, ಭಾಷೆನ ಹಿಡ್ಕೋ ಬತ್ತಿಲ್ಲ. ಈಗ ನಮ್ಮ ಭಾಷೆ ಹೆಡ್ ಭಾಷೆ ಅಂತ ಹೇಳಿ ಅದೊಂದು ನೋಷನ್ ಆಗಿಬಿಟ್ಟು ನಂಗೊಂದು ಒಂದೇ ಒಂದು ಬೇಜಾರು ನಿಮ್ಮ ಹತ್ರ ಹೇಳಬೇಡಿ ಕುಂದಾಪುರ ಕನ್ನಡದ .com ಇದಕ್ಕೆ ನಿಮ್ಮ ರೇಡಿಯೋ ಕುಂದಾಪುರ ಕನ್ನಡ ಹೇಳೋದು, ತುಳಿನರಿಗೆ ಆ ಭಾಷೆ ಬಗ್ಗಿದ್ದು ಪ್ರೀತಿ ಅಭಿಮಾನ, ಅವ್ರು ಎಲ್ಲರೂ ಸಹಿತ ಒಂಥರ ಆಕ್ಸ್ಫರ್ಡ್ ಇಂಗ್ಲೀಷ್ ಮಾತಾಡ್ದಂಗೆ ತುಳು ಮಾತಾಡ್ತಾರೆ. ನಮ್ಮಲ್ಲಿ ಹಂಗಲ್ಲ, ಅದು ಭಾಳ ಕೆಟ್ಟ ಭಾಷೆ, ನಮ್ಮನೆಲ್ಲೇ ಹಂಗಿಂದೆಲ್ಲ ಮಾತಾಡೋಕ್ಕಾಗ ಆ ಪರಿಸ್ಥಿತಿ ನಮ್ಮಲ್ಲಿ ಇವತ್ತಿತ್ತೀಗ. ಆದ್ದರಿಂದ ಈ ಭಾಷೆ ಬಗ್ಗೆ ಪ್ರೀತಿ ನಾವು ಬಳಸಿದ್ರು ಮಾತ್ರ ಬೆಳಿತ್ಬಿಟ್ರೆ ಅದು ನಮ್ ಬದಿಗೊತ್ತರೆ ಅದು ಮೂಲಿಗುಂಪೈ.
1: ಆದ್ರೆ ನೀವು ತೆಂಕ್ಲಾಂಗ್ ಹಾಕೊಂಡು ಬಳಸದ್ ಹೆಂಗೆ ಅಂತ
0: ಅಲ್ಲಿ ತಾಂಗ್. ನಾನು ಫ್ರೀಕ್ವೆಂಟ್ ಆಗಿ ನಾವು ಕುಂದಾಪುರ ಬರ್ತಾ ಇರ್ತೀವಿ, ನಾವು ಮನೆಗೆ ಬರ್ತಾ ಇರುತ್ತೆ. ನಮ್ಮ ಮನೆಯಲ್ಲಿ ಎಂತ ಒಳ್ಳೇದು ಕೆಟ್ಟದ್ದು ಎಲ್ಲದಕ್ಕೂ ನಾವು ಮನೆಗೆ
1: ಇಸ್ಪೀಕ್.
0: ನನ್ನ ಹೆಂಡತಿಗೆ ತುಳು ಕಲ್ತು

0: ಅವಳು ಒಳ್ಳೆ ಫ್ರೀಕ್ವೆಂಟ್ ಆಗಿ ತುಳು
1: ಮಾತಾಡ್ತಾಳೆ,
0: ನಂಬದೇನೋ ಅವಳು ಇಲ್ಲಿ ಕೊಡ್ತಾಳೆ, ಇದು ಮಾಡ್ತಾಳೆ. ಆದ್ರೆ ಅವಳಿಗೆ ಅವಳು ಕಲ್ತದ ಕೆಲತಳು ಒಟ್ಟಿಗೆ ಕಣ್ ಕಲ್ತರು. ನಾನು ಕಟ್ಟಿಲಂಗೆ ಎಲ್ಲ ಮಾತಾಡೋದು ತುಳಿದು ಮಾತಾಡೋತಿ, ನಾನು ಕುಂದಾಪುರದ ಅಂತೇಳಿ ಅವ್ರು ನಾನು ಕನ್ನಡದಲ್ಲೇ ಮಾತಾಡೋದು ಶುರು ಮಾಡ್ರು. ನಾನು ತುಳು ಮಾತಾಡ್ತೀನಿ ಅಂದ್ರೆ ಪ್ರಯತ್ನ ಮಾಡ್ರು ಅವ್ರು ಕನ್ನಡದಾಗ, ಇವ್ರಿಗೆ ತುಳು ಬರ್ತಿಲ್ಲ ಅಂದೇಳಿ. ಹಾಗೆ ನಾನು ಕೆಟ್ಟ ಕೆಟ್ಟ ತುಳು ಮಾತು, ಯಾಕಂದ್ರೆ ಪ್ರಿನ್ಸಿಪಾಲ್ ಆದ ಕೂಡಲೆ ನಾನು ಭಾಳ ಜಾಗ ಇಂಗ್ಲೀಷ್ ಮಾತಾಡೋಕೆ ತುಳು ಮಾತಾಡೋಕೆ, ಯಾಕಂದ್ರೆ ಪ್ರಿನ್ಸಿಪಾಲ್ ಆದವನು ಎಂತ ಕೆಟ್ಟ ಕೆಟ್ಟದಕ್ಕೆ ಇಂಗ್ಲೀಷ್ ಮಾತಾಡ್ತಾರೆ. ಹಾಗೆ ಇಂಗ್ಲೀಷು ಬಿಡ್ಕಾಯ್ತು, ಈಚೆ ಕಡೆ ತುಳು ಬಿಡ್ಕಾಯ್ತು. ಅದೇ ತುಳಿನಂಗೂ ಸಹಿತ ಹೆಚ್ಚು ಕಡಿಮೆ ಆರು ಏರಂಬತ್ತು ಸ್ವಲ್ಪ ಹೆಚ್ಚು ಕಡಿಮೆ ಹೇಳಿ ಬೇಡ ರಗಳೇ ಬೇಡ ಅಂತ ಹೇಳಿ ನಾನು ತುಳುವಿನ ಮಾತಾಡೋದೇ ಕೈ ಬಡ್ದೆ. ಹಂಗೆ ಬತ್ತತ್ತು ನಾನು ಮಾತಾಡ್ತೀನಿ, ಹಂಗೆ ಮ್ಯಾನೇಜ್ ಮಾಡೋಷ್ಟು ಹಂಗೆ ಬತ್ತತ್ತು, ಇಂಗ್ಲೀಷು ತುಳು ಎರಡೂ ಬತ್ತತ್ತು. ಆದ್ರೆ ಭಾಳ ಇದಮಿತ್ತಮ್ ಅಂತ ಮಾತಾಡೋಷ್ಟು ನಮ್ಗೆ ಸಾಮರ್ಥ್ಯ ನಮ್ಗೆ ಇನ್ನೂ ಬರಲಿಲ್ಲ.
1: ಅದು ನಿಮ್ಮ ಕುಂದಾಪುರ ಕನ್ನಡ ಉಳುವುದಕ್ಕೆ ಸಹಾಯ ಆಯ್ತಂತ್ರ?
0: ಖಂಡಿತ ಕುಂದಾಪುರ ಕನ್ನಡ ಉಳುಕ್ ಸಾಧ್ಯ. ನಾ ಮನೆಗೆ ನನ್ನ ಹೆಂಡತಿ ಸ್ವಲ್ಪ ಶುದ್ಧ ಒಚ್ಚಾಳಿಸ್ತಾಳೆ, ನಂಗೆ ಚೀಟ್ ಹೋಗ್ಬೋದು ಯಾಕೆ ಒಚ್ಚಾಳಿಸ್ಕ, ಶುದ್ಧ ಕನ್ನಡದ ಮಾತಾಡು. ಹೋಗ್ಬೇಕು ಹೊಯ್ಕಂದ್ ಹೇಳಿ ಎಂತ ಅಂತ, ಹೋಗ್ಬೇಕಂದ್ರು ಆಪದಷ್ಟೇ, ಹೊಯ್ಕಂದ್ರು ಆಪದಷ್ಟೇ, ಹೋಪರ್ ಹೋತ್ರ ಹೈಕಂಬರ್ ಹೈಕಂತ.
1: ಅದ್ರಲ್ಲಿ ಎಂತ ಚೇಂಜ್ ಆಗ್ತಿಲ್ಲ,
0: ಏನು ಬದಲಾವಣೆ ಆಗ್ತಿಲ್ಲ. ಯಾಕೆ ಊಟ ಮಾಡಬೇಕು ಯಾಕೆ ಉಣ್ಕೊಂಬ್ಕತ್ತಿಲ್ಲ, ಅದೆಲ್ಲ ಭಾಷೆನ ಉಳಿಸ್ರೆ ಆ ಮಕ್ಕಳಿಗೆ ಅದನ್ನು ಬಂದರೆ ಅದು ನಮ್ಮ ರಕ್ತಗತವಾಗಿ ಆ ಭಾಷೆ ನಮ್ಮ ಬಾತಿ ಇದ್ರ ಕೂಡ ನಮ್ಮ ಮಾತಿಗೆ ಅದು ಹೊಂದಾಣಿಕೆ ಆಯ್ತದೆ.
1: ಈಗ ನಿಮ್ಮ ಮಕ್ಕಳೆಲ್ಲ ಕುಂದಾಪುರ ಕನ್ನಡ ಮಾತಾಡ್ತಾರ?
0: ಅವ್ರು ನನ್ನ ಮಕ್ಕಳು ತುಳು ಮಾತಾಡ್ತಾರೆ, ಅವರು ಶಾಲೆಗೆ ವಾಪತ್ತಿ ಇಂಗ್ಲೀಷ್ ಮಾತಾಡೋದು ಶುರು ಮಾಡ್ರೆ ಕುಂದಾಪುರ ಕನ್ನಡ ಮಾತಾಡ್ತಾರೆ. ಯಾಕಂದ್ರೆ ಯಾಪ ಒಬ್ಬ ಇದ್ಮೇಲೆ ಅವನಿಗೊಂದು ಖುಷಿ ಆಗಲಿ ಅಂದೇಳಿ ಕುಂದಾಪುರ ಒಂದು ಚೂರು ಮಾತಾಡ್ತಾರೆ, ಮಾತಾಡ್ತಾರೆ ಅಂತ ಒಂದಿಲ್ಲ. ನಮ್ಮ ಸ್ವಾತಿ ದಿಕ್ಕಳೆಲ್ಲ ಬಂದವರಿಗೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ, ಅವರೆಲ್ಲ ಸ್ವಲ್ಪ ಮಾತಾಡೋದಿಲ್ಲ ಮಾತಾಡೋದಿಲ್ಲ, ಮಾತಾಡ್ತಾರೆ ಅಂದ್ರೆ.
1: ಆಯ್ತು, ನಿಮ್ಮ ಮೊಮ್ಮಕ್ಕಳಿಗಾರು ಹೇಳಿಕೊಡ್ಕ, ಈಗ ನಿಮ್ ಇಷ್ಟು ಗಾನ ಕುಂದಾಪುರ ಕನ್ನಡ ನಿಮ್ ನೆಕ್ಸ್ಟ್ ಜನರೇಷನ್ ಪಾಸ್ ಆಗ್ಬೇಡ
0: ಅಲ್ಲ.
1: ಈಗ ನೀವು ಕನ್ನಡ ಪ್ರಾಧ್ಯಾಪಕರ ಇದ್ದಾರೆ, ಕನ್ನಡ ಪ್ರಾಧ್ಯಾಪಕರ ಇದ್ದಕ್ಕೂ ನಂಗೆ ಎಂತ ಅನ್ಸುತ್ತೆ ಅಂದ್ರೆ, ನಮ್ಮಲ್ಲಿ ಸುಮಾರು ವ್ಯಾಕರಣ ಅಲ್ಲ ಬತ್ ಕನ್ನಡದಲ್ಲಿ, ಕನ್ನಡ ವ್ಯಾಕರಣ ಅಂದ್ರೆ ಅಯ್ಯೋ ಸಮೋಸ ಅಲ್ಲಲ್ಲ ಸಮಾಸ, ಆ ಸಮಾಸನೆಲ್ಲ ತರಬೇಡಿ ಮಾರ್, ಆ ಷಟ್ಪದಿ ಅದು ಇದು ಅದನ್ನೆಲ್ಲ, ಆ ಗುರು ಲಘು ಅಯ್ಯಬ್ಬಾ ಅದು ಹ್ಯಾಂಗ ಹಾಕುದು ಅದೆಲ್ಲ ಕಂಡ್ರೆ ತಲೆ ತಿರುಗಿ ಬೀಳ್ತೋ. ಈಗಿನ ಮಕ್ಕಳನ್ನಂತೂ ಕೇಂದ್ರ ಬೇಡ, ಕನ್ನಡ ಅಂದ್ರೆ ಅಯ್ಯೋ ನಂಗೆ ಆತಿಲ್ಲ, ಎಷ್ಟು ಹೊತ್ತದು ಒತ್ತು ಕೊಡ್ಕ, ಅದಕ್ಕೆ ಬಾಲ ಕೊಡ್ಕ, ಅದಕ್ಕೆ ದೀರ್ಘ ಕೊಡ್ಕ, ಅದೆಲ್ಲ ನಮ್ಗೆ ಆಪದಲ್ಲಪ್ಪ, ಇಂಗ್ಲೀಷ್ ಸೀದೆ ಬರ್ಕೋ ಹಾಪದಲ್ಲ ಬಿಡಿ.
0: ಎಷ್ಟೇ ಹೇಳಿ ನೀವು ಆಡದನ್ನ ಬರೋ ಕಪ್ಪ ಕನ್ನಡದ ಮಾತ್ರ
1: ಅಲ್ಲ,
0: ನೀವು ಆಡದನ್ನ ಇಂಗ್ಲೀಷಿಗೆ ಆಡದನ್ನ ಇಂಗ್ಲೀಷ್ ಬರೋ ಕತ್ತಿಲ್ಲ, ಯಾವ ಭಾಷೆ ಆಡದನ್ನೆಲ್ಲ ಬರೋ ಕಪ್ಪ ಕನ್ನಡದಲ್ಲಿ ಮಾತ್ರ. ನೀವು ಎಂಥದೇ ಹೇಳಿ, ಎಂಥದೇ ನೀವು ಒಚ್ಚರಿಸಿ ಒಚ್ಚರಿಸಿ ಹೇಳಿ, ನಾನು ಅದನ್ನು ಕನ್ನಡದ ಬರ್ಕೊಡ್ತೀನಿ. ಅದೇ ನೀವು ಇಂಗ್ಲೀಷ್ ಹೇಳಿದ್ರೆ ಸ್ಪೆಲ್ಲಿಂಗ್ ಒಂದಿರುತ್ತೆ, ಅದರ ಒಂದು ಆಕ್ಸೆಂಟ್ ಒಂದಿರುತ್ತೆ,
1: ಅದಕ್ಕೆ
0: ಆಡದಂಗೆ ಆಡದಂಗೆ ಮಾತಾಡೋದಿದ್ರೆ ಕನ್ನಡದ ಮಾತ್ರ. ಈಗ ವ್ಯಾಕರಣ ಪದ್ಯ ಛಂದಸ್ಸು ಅದೆಲ್ಲ ನೀವೇನು ಪಾಠದಂಗೆ ಓದಿ ಹಾಗೆ ಉರುಹೊಡೆದ ಕಲಿಕಂದೇಳಿ ಏನಿಲ್ಲ. ಹೀಗೆ ಬಂದೆ ನಾನು ಕಟೀಲಿನಿಂದ ಕೋಟೆಪೇಟೆಗೆ ಪದ್ಯ ಇಲ್ಲದ
1: ಒಳ್ಳೆ
0: ಬಂದೆ ನಾನು ಕಟೀಲಿನಿಂದ ಕೋಟೆಪೇಟೆಗೆ ಅಂತೇಳಿ ಬರ್ ಹೋದನವನು ಮಂಗಳೂರಿನಿಂದ ಬೆಂಗಳೂರಿಗೆ ತಿರುಕ ನೂರ ನೂರ ಮುಂದೆ ಮರುಕು ಧರ್ಮ ಶಾಲೆಯಲ್ಲಿ ಅದೇ ದಾಟಿ ಎಲ್ಲ ಮಾತಂಗೂ ಛಂದಸ್ಸಿತ್ತು, ವ್ಯಾಕರಣ ಇತ್ತು, ಅದೆಲ್ಲ ಇತ್ತು. ವ್ಯಾಕರಣ ಅಂದ್ರೆ ನಾವು ಮಾಡ್ಕ ಈ ಕಣಿ ವ್ಯಾಕರಣ ದೊಡ್ಡ ಸಂಗತಿ ಅಂತದಿಲ್ಲ, ಅದು ವ್ಯಾಕರಣ ಮಾಡಿ ಆಪದಲ್ಲ. ಈಗ ಕಾಂತ ದೀರ್ಘ ಬಂತ
1: ಬಂತ,
0: ಕಾಂತ ಬಂತ ದೀರ್ಘ ಬಂದ್ರೆ ಮುಂದಿನದು ರಸ್ವವೇ ಆಗ್ಬೇಕು, ಕಾಂತ ವರ ಆಗ ಕಾಂತ ಕಾಂತಾವರ ಆಗ್ಬೇಕು, ಕಾಂತಾವಾರ ಮಾಡೋಕ್ ಆತಿಲ್ಲ. ಇದು ದೀರ್ಘ ಆದ್ರೆ
1: ಅದು ಹ್ರಸ್ವ,
0: ಈಗ ಕಾರ ಹ್ರಸ್ವ ಬಂದು ದೀರ್ಘ ಕಾರ ವಾರವೇ ಆಗ್ಬೇಕು, ಅದು ಭಾಷಾ ನಿಯಮ, ಅದು ಭಾಷಾ ನಿಯಮ ಆಗಿದೆ. ಆದ್ರಿಂದ ಭಾಷೆನ ಅದು ಛಂದಸ್ಸು ವ್ಯಾಕರಣ ಅಲ್ಲ, ಭಾಷೆನ ನಾವ್ಯಾರು ಪಂಡಿತರು ಮಾಡೋದಲ್ಲ, ಅದು ಆ ಭಾಷೆ ಒಳಗಡೆ ವ್ಯಾಕರಣ ಛಂದಸ್ಸಲ್ಲ, ಅದರೊಟ್ಟಿಗೆ ಐಕ್ಯವಾಗಿರುತ್ತೆ.
1: ಅದ್ರಲ್ಲಿ ನಾನು ನಿಮ್ಗೆ ಕೇಮ್ ಕಿದಿತ್ತ, ಈ ಮಾತಿಗೊಂದು ಗೀತು ಅಂತ ಇರುತ್ತ ಉದಾಹರಣೆಗೆ,
0: ಮಾತಿಗೂ ಯೋಗೇನಂತ ಎಲ್ಲ ಶಬ್ದ ಒತ್ತು ಕೊಡ್ಕ, ಮಾತು ಎರಡು ಸರಿ ಹೇಳದಂಗ ಒತ್ತು. ಈಗ ಬೇಡ ಬೇಡ ಬೇಡ ಬೇಡ ಅಂತ ಹೇಳಿದಾಗ ಅದಕ್ಕೆ ಒತ್ತು ಕೊಡ್ಕಲ್ಲ. ಇದೆಲ್ಲ ಈ ಕೂಡು ನುಡಿಗಳೆಲ್ಲ ಬಂತು, ಮಾತು ಗೀತು ಹಾಲುಗೀಲು ಹಣ್ಣುಗಿಲ್ಲು, ಅದೆಲ್ಲ ಆ ಶಬ್ದಕ್ಕೆ ಅರ್ಥ ಇಲ್ಲ. ಈ ಶಬ್ದದ ಪುಷ್ಟಿಗಾಗಿ ಆ ಶಬ್ದಗಳನ್ನ ನಾವು ಬಳಸುವಂತ
1: ಅಂತ ನಮ್ ಕುಂದಾಪುರ ಕನ್ನಡದಲ್ಲಿ ಎಂತಲ್ಲ ಇತ್ತ,
0: ಎಂತಲ್ಲ ಎಲ್ಲದಕ್ಕೂ ಇತ್ತಲ್ಲ, ಯಾವ್ದಕ್ಕೆ ಇಲ್ಲ ಹೇಳಿ
1: ಹೇಳಿ.
0: ಹಡಿಗಿಡಿ ಮಾಡ್ಬೇಡ ಕಡೆ ಅಂತದ್ದು, ಹಡಿಗಿಡಿ ಮಾಡ್ಬಿಟ್ಟು ಗಿಡಿ ಅಂತ ಎಂತ ಗೊತ್ತಿತ್ತು,
1: ಇಲ್ಲ ಅದಕ್ಕೆ ಅರ್ಥ ಇಲ್ಲ,
0: ಅರ್ಥ ಇಲ್ಲ. ಓದ್ಕ ಓದುಗಿದ್ದು ಅವ್ ಮರ್ತೇ ಬಿಟ್ಟಿದ್ದ ಮಾರ ಹೆಕ್ಕತಿಮ್ಮನ್ ಓದುಗಿದ್ದುದಲ್ಲ ಆ ಗೀದು ಅಂದ್ರೆ ಎಂತ, ಉಂಬದ ಗಿಂಬದ ಕೇಳ್ಬೇಡಿ, ಸಮಾ ಬ್ಯಾಡ್ದಿದ್ದಲ್ಲ ಬರ್ಗರ್ ತಿಂತ, ಉಂಬದ ಗಿಂಬದ ಎಂತದು ಆ ಗಿಂಬದ ಅನ್ನೋದಕ್ಕೆಲ್ಲ ಸಮಾ ಬರ್ಗರ್ ತಿಂತ, ತಿನ್ಬೇಡ ತಿನ್ಬೇಡ ಅಂದ್ರೆ ಮಾಡ್ತಾವ ತಿಂತ, ಹಿಂಗೆಲ್ಲ ಅದಕ್ಕೆಲ್ಲ ಒಂದೊಂದು ಶಬ್ದಕ್ಕೆ ಅದಕ್ಕೊಂದು ಕೂಡು ಶಬ್ದಗಳು ಬರುವಂತದ್ದು ಕುಂದಾಪುರ ಕನ್ನಡದ ಸೊಗ.
1: ಈ ಜೋಡು ಪದ ಇರುತ್ತಲ್ಲ ಕನ್ನಡದಲ್ಲಿ, ಅದು ನಮ್ಮ ಕುಂದಾಪುರ ಕನ್ನಡದಲ್ಲಿ ಉದಾಹರಣೆ ಯಾವ್ದು?
0: ಯಾವ ಜೋಡು ಪದ? ಎರಡೆರಡು ಪದಗಳು ಬರುದು. ಈಗ ಹಣ್ಣು ಹಂಪಲು, ರೋಗ ರುಜಿನ, ಅವೆಲ್ಲ ಜೋಡು ಜೋಡಿ ಪದಗಳು ಅವೆಲ್ಲ
1: ಆಯ್ತು. ನಮ್ಮ ಕುಂದಾಪುರ ಕನ್ನಡದಲ್ಲ,
0: ಕುಂದಾಪುರ ಕನ್ನಡದಂಗೆ ಜೋಡು ಪದ ಅಂದ್ರೆ ಅದು ಯಾವ್ದು ಹುಡುಕುದು ಈಗ ಅಂದ್ರೆ ಅದು ಕುಂದಾಪುರ ಕನ್ನಡದ ಅಂತ ಹೇಳಿ ಏನಂತದ ಏನಿಲ್ಲ.
1: ಗ್ರಾಂತಿಕ ಕನ್ನಡದ ನಾವು ಹಣ್ಣು ಹಂಪಲು
0: ಅಂತಿಕ ಕನ್ನಡವನ್ನೇ ನಿನ್ನೆ ಹೇಳಿದಂಗೆ ಕನ್ನಡ ನಾವು ಬೇರೆ ಅದನ್ನೇ ಬಳಸ್ತೇ. ಈಗ ಕಣಿ ನೀವು ಮದಿಗೋಪತಿಗೆ ಘನ ಸೀರೆ ಉಟ್ಕೊಂಡ್ರೆ ಆ ನೆರಿಗೆ ಎಲ್ಲ ಒಳ್ಳೆ ಗರ್ಗರ್ಗರ್ಗೆ ಒಳ್ಳೆ ನಿಮ್ಗೆ ಆಗಲ್ಲ ಏನಿಲ್ಲತ್ತೆ. ದಿನಾ ನೀವು ಉಟ್ಕೊಂಡು ಇಪ್ಪ ಸೀರೆ ಏನತ್ತ ನೀವು ಹೇಳ್ದಂಗೆ ಎಂತದ್ದು
1: ಕರೆಕ್ಟ್.
0: ಈಗ ನೀವು ಮದಿಗೂ ಹರ್ಕೊಳ್ಳಿ, ಮದಿ ಸೀರೆ ಒಂದು ಬಿಚ್ಚಿ ಹಾಕ್ರೆ ಸಾಕು, ಅಭ್ಯಾಸ ಹಾಕಂದ ಹೇಳಿ ನೀವು ಮದಿಗೆ ಬಿಚ್ಚಿ ಹಾಕೋ ಸೀರೆ, ಮತ್ತೆ ನೀವು ನೈಟಿಯೋ ಮತ್ತೊಂದು ನಿತ್ಯ ಇಡೋ ಸೀರೆ ಉಟ್ಕೊಂಡಾಗ ಅದು ನಮ್ಗೆ ಹೊಂದಾಣಿಕೆ ಆಗ್ತದೆ. ಆ ಸೀರೆ ನಮ್ಗೆ ಹೊಂದಾಣಿಕೆ ಆಗ್ತಿಲ್ಲ. ಈ ಭಾಷೆ ಹಾಗೆ ನಮ್ಗೆ ಮುರುಕ್ ಬಪ್ಕೋಯ್, ನಾವು ಅದನ್ನೇ ಮುರಿತ ಮುರಿತ ನುರಿತ ನುರಿತ ಅದನ್ನೇ ಬಳಸ್ತಾ ಬಳಸ್ತಾ ಹೋಗ್ತದೆ. ಅದು ಸಣ್ಣದು ಮಾಡ್ಕೋದು ಅನಿವಾರ್ಯ.
1: ಓಕೆ,
0: ಈಗ ನಾನು ಪ್ರೊಫೆಸರ್ ಎಂ ಬಾಲಕೃಷ್ಣ ಶೆಟ್ಟಿ ಪ್ರತಿ ಸರಿ ಹಾಂಗೆ ಕರಿತೆ ಕಂಡು ಪೊರೆಸುತ್ತ ಕಡಿ ಒಂದೊಂದೇ ಹೋತು. ಪ್ರೊಫೆಸರ್ ಹೋಯ್ ಬಾಲಕೃಷ್ಣ ಶೆಟ್ಟಿ ಅತ್ ಕಡಿ ಬಾಲಕೃಷ್ಣ ಹೋಯ್ ಕಡಿ ಅಂತ ಅಂದ್ರೆ ಬಾಲಕೃಷ್ಣ ಅತ್ ಕಡಿ ಬಾಲ ಅತ್ ಕಡಿ ಹೋಯ ಯಾಕಂದ್ರೆ ಹೇಳಿದ್ರು ಅದೇ ಸಣ್ಣದಾಯ ಯಾಯಿ ನೀಗ ಮ್ಯಾಮ್ ಅಂತ ಮೇಡಮ್ ಇದ್ದ ಶಬ್ದ ಮ್ಯಾಮ್ ಆಗಿ ಬಿಡತ್ತೆ. ಹಾಗೆ ದೊಡ್ಡದು ಮಾಡೋಕೆ ನಾವು ಸೌಲಭ್ಯ ಆಕಾಂಕ್ಷೆ ಅದೆಲ್ಲ ಭಾಷೆಯಲ್ಲಿ.
1: ಸರ್ ಯಾಕೆ ಶಾರ್ಟ್ ಆಯ್ಲ ಸರ್?
0: ಯಾವ್ದು
1: ಸರ್? ಮೇಡಮ್ ಇದ್ದದ್ದು ಮ್ಯಾಮ್ ಆಯ್ತಲ್ಲ, ಸರ್ ಇದ್ದದ್ದು
0: ಸರ್ ಇದ್ದದ್ದು ಮೊದಲು ಶಣದಿತ್ತು. ಶಣದಿದ್ರೆ ಶಣದ್ ಮಾಡೋಕ್ ನಾವು ಹತ್ತಿಲ್ಲ, ಸ್ವಲ್ಪ ದೊಡ್ಡದಿದ್ರೆ ಮಾತ್ರ ಅದು ಶಣದ್ ಮಾಡೋದು ನಾವು.
1: ಈಗ ನಮ್ಮ ಕುಂದಾಪುರ ಕನ್ನಡದಲ್ಲಿ ಈಗ ಗಂಡನನ್ನ ಕರೆಯೋದು ಅಡ್ರೆಸ್ ಮಾಡುದೆ ಹೆಂಗಂದ್ರೆ ಹಾಯ್
0: ಅಲ್ಲ ನಮ್ಮಲ್ಲಿ ಹೇಳ್ತಿ ಕೇಳಿ. ಈ ಗಂಡನ ಹೆಸರು ಹೇಳಿದ್ರೆ ಆಯುಷ್ಯ ಕಡಿಮೆ ಆಗ್ತದೆ ಹೇಳಿ ನಮ್ಮಲ್ಲಿ ಒಂದು ನಂಬಿಕೆ.
1: ಹೌದು,
0: ಎಲ್ಲಿವರೆಗಂದ್ರೆ ನೀವು ಹೇಳ್ತೀರಿ ನಮ್ಮ ಕುಂದಾಪುರ ಕಂಡು ಇಷ್ಟು ಚಂದ ಎತ್ಕೊಂಡ್ರೆ ಎಂಟ ಅಂತ ಹೇಳಿ ಗಂಡನ ಅಣ್ಣ ಇದ್ರೆ ಅವ್ರು ಎಂಟು ಅಂತ ಹೇಳ್ತಾರೆ. ಏಳು ಹೆಚ್ಚಂಬು.
1: ಹೌದು,
0: ಏಳು ಹೆಚ್ಚಂಬು.
1: ಹೌದು,
0: ಏಳು ಹೆಚ್ಚು, ಏಳು ಹೆಚ್ಚು ಒಂಬತ್ತು. ಏಳು ಹೆಚ್ಚು ಒಂಬತ್ತು ಅಂದ್ರೆ ಅದು ನನ್ನ ಅಮ್ಮ ನನ್ನ ಅಪ್ಪನ ಅಣ್ಣ ಒಬ್ರು ಮಂಜಯ್ಯ ಅಂತಿದ್ರು, ನನ್ನ ಅಮ್ಮ ಗಂಜಿ ಅಂತಿಲ್ಲ, ಮಂಚ ಅಂತಿಲ್ಲ ಅವಳು. ಮಂಚ ಅಂದ್ರೆ ಮಂಜ ಗಂಜ ಗಂಜಿ ಎಲ್ಲ ಸೇರುತ್ತಲ್ಲ. ಈಗ ಬಿಡಿ, ಪ್ರಶಾಂತ ಇದ್ರೆ ಪಶು ಒಂದು ಹೇಳಿ ಕರೀತ್ರಿ ಅಂತ ಮಾಡೋಕತ್ತೆ ಗಂಡನ. ಆ ರೀತಿಯಲ್ಲಿ ಶಾರ್ಟ್ ಮಾಡ್ತಾರೆ. ಮೊದಲನೇ ಗಂಡನ ಹೆಸರುಗಳು ಕ್ರಮವೇ ಇಲ್ಲ. ಗಂಡನ ಹೆಸರಾರು ತಪ್ಪೇ ಹೇಳಕ್ಕ, ಗಂಡನ ಅಣ್ಣ ಬಾವಣ್ಣನ ಹೆಸರು ಹೇಳುಕೆ ಇಲ್ಲ, ನಮ್ಮ ಬಾವಣ್ಣ ಹೆಸರು ಹೇಳುಕೆ ಇಲ್ಲ, ಮುಟ್ಟುಕೂ ಇಲ್ಲ. ಬಾವಣ್ಣನ ಎಂಜಲನ್ನ ತಮ್ಮನ ಹೆಂಡತಿ ತೆಗೋಕಿಲ್ಲ.
1: ಯಾಕೆ?
0: ಅದು ಅದು ಅಷ್ಟು ನಿಷಿದ್ಧ, ಅಷ್ಟು ಪವಿತ್ರ ಗಂಡನ ಅಣ್ಣ. ಎಂಜಲ್ ಕೂಡ ತೆಗೋಕಿಲ್ಲ, ಅದು ಮಕ್ಕಳ ಹೆರಪ್ಪನ ಎಂಜಲ್ ತೆಗೀನಿ ಮರ್ರೆ, ಅದೇ ಬಟ್ಲ ತೆಗೀನಿ
1: ಹಿರಿಯಪ್ಪ.
0: ಹಿರಿಯಪ್ಪ ಹಿರಿಯಪ್ಪ ಅದು ಹಿರಿಯಪ್ಪ ಅಂದ್ರೆ ದೊಡ್ಡಪ್ಪ ಅಂತೇಳಿ ಅಂದ್ರೆ ತೆಗೆಯೋದು, ಅದಕ್ಕೆ ಎಂಜಲ್ ತೆಗೆಯೋದು. ಮತ್ತೆ ಕುಂದಾಪುರ ಕನ್ನಡದ ಅದೆಲ್ಲ ಅದೆಲ್ಲ ರೂಢಿ ಮಾಡ್ಕೊಂಡು ಬಂದದ್ದು. ಈಗೆಲ್ಲ ಬಿಡಿ, ಈಗೆಲ್ಲ ಗಂಡಲ ಎಂಜಲ್ ಅಲ್ಲ, ಹಿರಿಯಪ್ಪನೇ ನಮ್ಮ ಎಂಜಲ್ ತೆಗೋಕೋ ಹಿರಿಯಪ್ಪನ ಕತ್ತಿ ಹಾಗೆ ಹೋಯ್ತು.
1: ಅದಂಗೊಂದು ನೆನಪಾಯ್ತು, ಅದು ಯಾರೋ ಗಂಡನ ಹೆಸರು ಶಂಕ್ರಮ್ರ, ಅವ್ರ ಹೋಟ್ಲಿಗೆ ಹಾರಮ್ರ, ಅಲ್ಲಿ ಶಂಕರ್ಪಳ್ಳಿಯಲ್ಲ ಅವ್ರು ಮಾಡ್ತಾರಂತ ಹೋಟ್ಲಲ್ಲ. ಶಂಕರ್ಪಳ್ಳಿ ಬೇಕಿತ್ತು ಅವ್ರಿಗೆ ಪರ್ಚೇಸ್ ಮಾಡೋಕೆ, ಅದು ಗಂಡನ ಹೆಸರು ಹೇಳುಕ್ಕಾಗಲ್ಲ, ನಂಗೆ ಅವ್ರ ಪೊಳಿ ಕೊಡಿ ಅವ್ರ ಪೊಳಿ ಕೊಡಿ ಅಂತ ಹೇಳ್ತಿದ್ರು. ಅದು ಯಾರು ಪೊಳಿ ಮರ ಅಂದ್ರೆ ಅವ್ರ ಪೊಳಿ ಅವ್ರ ಪೊಳಿ ಅಂತ. ನಾನು ಇಂಥದ್ದೆಲ್ಲ ನನ್ನ ಅಮ್ಮನಲ್ಲಿ ಕಂಡಿದ್ರೆ, ನನ್ನ ಅಜ್ಜಲ್ಲಿ ಕಂಡಿದ್ರೆ, ನನ್ನ ಅತ್ತೆ ನನ್ನ ಮಾಯ್ದಿ ಕಾಳು ಅವ್ರದ್ದೆಲ್ಲ ಆ ಭಾಷೆಯಲ್ಲಿ ನೀವು ಹೇಳ್ದಂಗೆ ಮಾವನ ಹೆಸರು, ಮಾಯಿ ಹೆಸರು, ಭಾವನ ಹೆಸರು, ಗಂಡನ ಹೆಸರು, ಇಷ್ಟು ಹೆಸರುಗಳನ್ನ ಅವ್ರು ಹೇಳುದೇ ಇಲ್ಲ. ನೀವು ಹೇಳ್ದಂಗೆ ಏಳೆಚ್ಚು
0: ಏಳೆಚ್ಚು. ಮತ್ತೆ ಈ ಮೂರು ಗಂಡು ಹುಟ್ಟು ಮತ್ತೊಂದು ಹೆಣ್ಣು ಹುಟ್ಟರೆ ಅದು ನಮ್ಮಲ್ಲಿ ಅಷ್ಟೊಂದು ಲಕ್ಷಣ ಅಂತ ಹೇಳಿ ಅಲ್ಲ
1: ಸರ್. ನಾನು ಮೂರು ಗಂಡು ಆದ್ಮೇಲೆ
0: ಒಂದೇ ಈ ಬಂದ್ ಹೇಳಬಂತೆ, ಅದಕ್ಕೆ ಒಕ್ಕು ಅಂತೇಳಿ ಹೆಸರು, ಒಕ್ಕು ಅಕ್ಕಮ್ಮ ಅಂತೇಳಿ ಹಿಂಗೆ ದೇವ್ರ ಹೆಸರು ಇಟ್ಟ. ಅದೇ ಅಂತ ಇಲ್ಲ, ರಾಮಾಯಣ ಬಂದ್ರು ಕೂಡಲೇ ಮೂರು ಗಂಡು ಮಕ್ಕಳು ಹುಟ್ಟರು ಕೂಡಲೇ
1: ಕಡಿಸಿದ
0: ನಂಬಿಕೆ ಅಷ್ಟೇ. ಅವಳಿಗೆ ಒಂದು ಅಕ್ಕಮ್ಮ ಅಂತ ಹೇಳಿ ಇಡುದು, ಅಂದ್ರೆ ಅದು ಅಕ್ಕು ಅಂತ ಹೇಳಿ ಕರೋದು, ಯಾಕಂದ್ರೆ ನಾಲ್ಕನೇ ಮಗು ಹಾರ್ಕೊಳ್ಳೆ ಅಕ್ಕು ಅಂತ ಕರೋದು. ಮತ್ತೆ ಎಂಟು ಒಂಬತ್ತಲ್ಲ ನಮ್ಮ ಕಣಗರು ಹುಟ್ಟರು ಕೂಡಲೇ ಕಡಿಕೊಂದು ಕೊನೆಗೊಂದು ಸಾಕು ಅಂತ ಹೆಸರು.
1: ಸಾಕು, ಹೌದು ಹೌದು,
0: ಸಾಕು, ಇನ್ನು ಹುಟ್ಟತಾ ಇಕ್ಕಂಡ್ಬೇಡಿ ಅಂತ ಹೇಳಿ ಸಾಕು ಅಂತ ಹೇಳಿ ಹಿಂಗಿದೆಲ್ಲ ಒಂದು ರೂಢಿಯಲ್ಲಿ ನಾವು ಮಾಡ್ಕೊಂಡು ಬಂದದ್ದು ಇದೆ.
1: ಈಗ ಗಂಡನ ಕಾಲ ಸಂಬೋಧನೆ ಮಾಡೋದಿದೆಯಲ್ಲ ನಮ್ಮಲ್ಲಿ, ಹೆಂಡತಿನ ಸಂಬೋಧನೆ ಮಾಡುದು, ಗಂಡನ ಸಂಬೋಧನೆ ಕುಂದಾಪುರ ಕನ್ನಡ.
0: ಕುಂದಾಪುರ ಕನ್ನಡದಲ್ಲಿ ಹೆಂಡತಿನ ಸಂಬೋಧನೆ ಹಾಯ್ ಹಾಯ್ ಅಂದ್ ಎಂತದ್ ಆಯ್ಕೆ?
1: ಹೆಂಡತಿ ಗಂಡನ
0: ಹೆಂಡತಿನ ಹೇಳ್ತಿ ಹಾಯ್ ಅಂಬುದ ನೀವು ಮಾತಾಡು ಕೊಟ್ರೆ ಹಾಯ್ ಬಗ್ಗೆ ನಾ ಅರ್ಧ ಗಂಟೆ ಮಾತಾಡ್ತೀನಿ.
1: ಒಂಚೂರು ಹೇಳಿ
0: ಕಮ ಹಾಯ್. ಈಗ ಹಾ ಏನ ನಾನು ಇದ್ದು ನಿಂಗೆ ತೋರುದಿಲ್ಲ ಏನ? ಆ ಹೋ ಬೇರೆ,
1: ಅಹಂಕಾರ
0: ಅಹಂಕಾರ. ಹಾಯ್ ಹಾಯ್ ಸ್ವಲ್ಪ ಕೈ ಹಾಕಿ ಮರ್ರೆ
1: ರಿಕ್ವೆಸ್ಟ್.
0: ಆ ಹಾಯ್ ಬೇರೆ. ಇನ್ನೊಂದು ಇನ್ನೊಂದು ಹಾ ಅಪ್ಪಿದ್ದ ಗಡೆ ಒಂದು ಕರೆದ ಕೇಮ್ ಆ ಹಾ ಬೇರೆ.
1: ಕರೆಕ್ಟ್,
0: ಅರ್ಥ ಆಯ್ತು ನಿಮ್ಗೆ ಎಲ್ಲ ಹಾಕು. ಒಂದೊಂದು ಟೋನಿಗೂ ಒಂದೊಂದು ಅರ್ಥ. ಇನ್ನು ಹೆಂಡತಿ ಹಾಯ್ ಅಂತೂ ಕೇಮ್ದೇ ಬೇಡ. ಅವಳು ಮೊದಲ ಹಾಯ್ ನಿಮ್ಗೆ ಸುಖ ನಿಮ್ಗೆ ಕಲ್ಕಂಡಿ ಆ ಫಾರೆಸ್ಟ್ 5 ಗಂಟೆ ಬಂದು ಮನೆಗೆ ಕೂತೀರ ನೀವು ಇಷ್ಟೊತ್ತಿಗೆ ವಾಪಸ್ ಅಂದ್ರೆ ಆ ರಸ್ವ ಬಾಯ್ ಅದು ಸ್ವಲ್ಪ ದೀರ್ಘ ಆತ್ ಕೆಲವು ಸರಿ ಹಾಯ್ ಕಣ್ಕಕ್ಕನ ಮಗಳು ಜಲ್ಜನ್ ಮಗಳು ಸುಮಿತ್ರ ವಾದಳು ಬರಲೇ ಇಲ್ಲ ಮಾರ್ರೆ ಆಗ ಹಾಯ್ ದೀರ್ಘ ಕಡಿಗೆ ಇನ್ನೂ ದೀರ್ಘ ಮಾಡ್ತಾರೆ ಹಾಯ್ ಹೊಲ್ತಾಡೋರು ಮಳಿಗೆ ನೈಟಿ ಒಂದು ತಕೊಂಡ್ರೆ 3 ಎತ್ತಿ ಕೊಡ್ತಾರ ಮಾರ್ರೆ ನಾವು ತಕೋಬೋಪ್ಪಿ ಅಂದ್ರೆ 3ನೇ ಹಾಯ್ ಇವನ್ ಕಿಸಿ ಬಿತ್ತು ಅಂತ ಹೇಳಿ ಎರಡನೇ ಹಾಯಲ್ಲ ನೆರ್ಮನೇರ್ ಸುದ್ದಿ ಹೇಳ್ತಾಳೆ 3ನೇ ಹಾಯಲ್ಲಿ ಬೈತಾಳ ಲೆಕ್ಕ ಈ ಹಾಯಲ್ಲೇ ದೀರ್ಘ ರಸ್ವ ಮತ್ತು ದೀರ್ಘ ಮಾಡ್ಕೊಳ್ಳಿ ಹಿಂಗೆಲ್ಲ ಬೇರೆ ಬೇರೆ ಆಗ್ತದೆ ನೀವು ಹೆಂಡತಿ ನಿಮ್ಮ ಮಾತಿನ ಅಡ್ ಬಂದು ಈಗ ನೀವು ಗಂಡನ ಹೆಸರು ಗಂಡ ಹೆಂಡತಿನ ಹಾಯ್ ಎಂದೇ ಕರೋದು ಹೆಂಡತಿ ಹೆಸರು ಹೇಳೋಕಿಲ್ಲ ಹೆಂಡತಿ ಹೆಸರು ಹೇಳೋದಿಲ್ಲ ಹೆಂಡತಿ ಹೆಸರು ಗಂಡ ಹೇಳೋದಿಲ್ಲ ನಮ್ಮ ನನ್ನ ಅಪ್ಪ ನನ್ನ ಅಮ್ಮನ ಹೆಸರು ಹೇಳೋದಿಲ್ಲ
1: ನೀವು
0: ನಾವು ಹೇಳೋದೆಲ್ಲ ಹೇಳತ್ತ ಇಲ್ವಾ ಅಂತ ಹೇಳಿದ್ರೆ ನಮ್ಮ ಕಾಲ
1: ಗಂಡ ನನ್ನ ಹೆಸರು ಹೇಳೋದಿಲ್ಲ
0: ನಿಮ್ ಗಂಡದ ಹೇಳೋಕೆ ನಿಮ್ ಕಾಲ ಬೇರೆ ಅಲ್ಲ ಈಗ ಈಗಿನ ಹುಡುಗಾಟಿಕೆ ಕಾಲದಾಗೆ
1: ಅಲ್ಲ ನನ್ನ ಗಂಡ ಈಗಲೂ ನನ್ನ ಹೆಸರು ಹೇಳಿ ಕರೆಯುವುದಿಲ್ಲ
0: ಓ ಹಂಗಾರ ಸಂಪ್ರದಾಯ ಇತ್ತಂಗ
1: ನನ್ನ ಹೆಸರು ಹೇಳುದೇ ಇಲ್ಲ
0: ನೀವು ಏನ್ ಹೇಳಕ್ಕ ಈಗ ನಿಮ್ಮನ್ನ ಈಗ ಅವ್ರು ಹಾಯ್ ಅಂದ್ರ ಮೇಲೆ ನೀವು ಹೋಜ್ಜ ಅನ್ಕ ಇನ್ನೆಲ್ಲ ಅಪ್ಪನ ಕರಿ ಮಕ್ಕಳೇ ಅಂದ್ರೆ ಮಕ್ಕಳ ಕೈಲಿ ಹೇಳುದು ಅಪ್ಪನ ಕರಿ ನಿಮ್ಮ ಮಕ್ಕಳೇ ಅಂತ ಹೇಳಿ ಅಂದ್ರೆ ಹೆಸರು ಹೇಳಕ್ ಆಗ್ತಿಲ್ಲಲ್ಲ ಮತ್ತೆ ಇಲ್ದಿದ್ರೆ ಅವರೇ ಸಪ್ಪ ಇದ್ರೆ ಗಂಡ ಹೆಂಡತಿ ಅತ್ತ ಇದ್ರೆ ಹೋಜ್ಜ ಒಂದ್ಸೂರು ಕಾಂಬ ಎಂತದ ಒಂದ್ 4 ಮಡಿಗೆ ಎದ್ದಿ ಕೊಡ್ತಾರೆ ಬರ್ಲಿ ತಕ್ಕಂಬ ಅಂತ ಹೇಳಿ ಆ ಹೋಜ್ಜ ಒಂಬತ್ತಿಗೆ ಅಂದ್ರೆ ಅವ್ರಿಗೆ
1: ಗೌರವಪೂರ್ವಕ
0: ರಾಜ್ಯದಲ್ಲಿ ಗಂಡಿಂಗ್ ಬೆಲಿ ಕೊಡುವಂತ ಕ್ರಮ
1: ಈಗ ನಿಮ್ಮ ಹೆಂಡತಿ ನಿಮ್ಮನ್ನ ಎಂತ ಅಂತ ಕರೀತಾರೆ ಸರ್
0: ನಮ್ಮನೇ ಹಾಯ್ ಎಂದೇ ಕರೋದು ಅವಳು ಹೆಸರು ಹೇಳುದಿಲ್ಲ
1: ಹಾಯ್ ಎಂದೆ ಹಾಯ್ ಅಂದ್ರೆ ಹಾಯ್
0: ಅದು ಹಾಯ್ ಇದ್ದದ್ದು ಈಗ ನಿಮ್ಮ ಕಾಲಕ್ಕೆ ಹಾಯ್ ಆಯ್ತದ್ದು ನಮ್ಮ ಕಾಲ ಹಾಯ್ ಇದ್ದದ್ದು
1: ಎಷ್ಟು ಲೈಕ್ ಅಲ್ಲ ಆ ಪದ ಬಳಕೆ ಅದ್ರಲ್ಲಿ ನಾವು ಬಳಸುವ ಧ್ವನಿ ಅದು ಎಷ್ಟೆಷ್ಟು ಅರ್ಥ ಕೊಡುತ್ತೆ
0: ಚಂದ ಐತೆ ಈ ಕಣಿಗೆ ಈಗ ಕಣಿಗೆ ಈಗ ನಮ್ ಗೋಸರ ಅಂತಿ ಆ ಗೋಸರಂ ಶಬ್ದಕ್ಕೆ ಇಷ್ಟ ಅರ್ಥವ್ಯಾಪ್ತಿ ಇತ್ತು ಕಣಿ
1: ಎಷ್ಟು
0: ಈಗ ಗೋಸರ ಅಂದ್ರೆ ಕೆಸರಲ್ಲ ನೀರು ರಾಡಿ ಅಲ್ಲ ಅದ್ರಲ್ಲಿ ಕಣಿ ಹೊಟ್ಟಿದೆಲ್ಲ ದನದ ನೀರು ಉಚ್ಚಿ ಹೋಯಿ ದನದ ಗೋಮಯ ಹೋಯಿ ಎಲ್ಲ ಮಿಕ್ಸ್ ಆದಿತ್ತಲ್ಲ ಒಂದೊಂದು ಫಲವತ್ತಾದಂತ ಮಣ್ಣಿಗೆ ಗೋಸರ ಬಂದವು ನಾವು ಗೋಸರ ಮೇಲೆ ನೋಡೋದೇ ಹೊರತು ಕೆಸರ ಮೇಲೆ ನೋಡೋದಲ್ಲ
1: ಕರೆಕ್ಟ್
0: ಆ ಗೋಸರ ಎಂಬ ಶಬ್ದಕ್ಕೆ ನೀವಂತಾರೆ ಎಷ್ಟೊಂದು ಕಲ್ಪನೆ ಇತ್ಕಣಿ ಆ ಕೃಷಿಗೆ ಅನುಕೂಲವಾಗಿರ್ತಕ್ಕಂಥ ಒಂದು ಜಾಗ ಅಂತ ಅರ್ಥ ಅದು ಕೆಸರಿ ಎಲ್ಲೂ ಆಗ್ತದೆ ಈಗ ನೀವು ರೋಡ್ ನೀರು ನಿಂತರ ಕೆಸರು ಆಗ್ತದೆ ಗೋಸರ ಆಗ್ತಿಲ್ಲ ಅದು ಈ ಕಡೆ ಹೊಟ್ಟೆ ತಿಪ್ಪುದು ಹೊಟ್ಟೆ ತಿಪ್ಪದಂದ್ರೆ ಕೂಡ ಕಣಿ ಅವನಿಗೆ ನಮ್ಮನ್ನು ಕಂಡುಕೊಳ್ಳಿ ಸ್ವಲ್ಪ ಹೊಟ್ಟೆ ತಿಪ್ಪತ್ತು ಮಾರ್ರೆ ಇನ್ನು ಅಂಥ ಶಬ್ದಗಳು ಎಷ್ಟು ಬೇಕು ನಿಮಗೆ ಗಜಮೈಕ ಬಾ ಗಜಮೈ ನಮ್ಮ ನಿಮ್ದಲ್ಲ ಈಗ ಒಂದು ಮೈಕಾರೆ ನಮ್ಮ 3 ಮೈಕ್ ಇತ್ತು ಗಜಮೈಕ ಹರ್ಮೈಕ ಕಣ್ಮೈಕ 3 ಮೈಕ್ ಇತ್ತು ನಮ್ಗೆ ಒಂದು ಮೈಕ್ ನಿಮ್ದಲ್ಲ ಒಂದೊಂದಾರೆ ನಮ್ದು ಗಜಮೈಕು ಇತ್ತು ಗಜಮೈಕ ಅಂತ ಹೇಳ್ರೆ ಕಣ್ಣು ಮೈಕ ಮಾಡೋಳು ಅಂದ್ರೆ ಗಜಮೈಕ ಅಂದ್ರೆ ಮೈಕ ಮಾಡೋರು ಇರ್ತೇವೆ ಎಲ್ಲ ಸಾಮಾನ್ಯ ಒಂದು ಚೂರು ಪರ್ವ ತಪ್ಪು ಮಾಡೋದು ಮೈಕ ಮಾಡ್ತಾಳೆ ಅಂತ ಹೇಳಿ ಗಜಮೈಕ ಅಂದ್ರೆ ಗಜ ಅಂದ್ರೆ ಶಬ್ದ ಹಾಕೋದೆ ಸ್ವಲ್ಪ ಜಾಸ್ತಿ ಮಾಡ್ತಾಳೆ ಅಂತ ಹೇಳಿ ಹರ್ಮೈಕ ಅಂದ್ರೆ ಎರಡು ಸಮಯ ಯಾಸ ಮಾಡ್ತಾಳೆ ಕಣ್ಮೈಕ ಅಂದ್ರೆ ಈ ಕಣ್ಣಗಿದ್ದು ಕಾಡಿಗಿನ ಹರ್ಸ್ಕೊ ಹೋಗ್ತಾಳೆ ಕೆಲವು ಸರಿ ಹಾಗೆ ಕಣ್ಮೈಕ ಮಾಡ್ತಾರೆ ಹಾಗೆ 3 ಮೈಕ ಅಂತ ಹೇಳಿ
1: ಅದು ಹೆಣ್ಮಕ್ಳಿಗೆ ಎಂತ ಕೇಳುದು ಈ 3 ಪದಗಳು ಹೆಚ್ಚಾಗಿ ಗಜಮೈಕ ಮಾಡ್ತಾ ಅಂತ ಹೇಳುದಿಲ್ಲ ಗಜಮೈಕ ಮಾಡ್ತಾಳ ಕಣ್ಮೈಕ ಮಾಡ್ತಾಳ ಹರ್ಮೈಕ ಮಾಡ್ತಾಳ ಹೆಚ್ಚಾಗಿ ಈ ಪದ ಬಳಕೆ ಹೆಣ್ಮಕ್ಳು ಇದ್ರಲ್ಲೇ ಬರ್ತೆ ಅಂತ
0: ಮಾಡುದವ್ರೆ
1: ಐ ಆಬ್ಜೆಕ್ಟ್ ಯುವರ್ ಆನರ್
0: ಅಲ್ಲ ಒಂದು ಯಾಕೆ ಹೋಯ್ತಾ ನೀವು ತಪ್ಪು ತಿಳಿದಿರೆ ಅದಕ್ಕೊಂದು ಕೊಂಗಟಕ್ಕೂ ಹೇಳುದು ಅದೇ ಅಂದ್ರೆ ಹೆಣ್ಮಕ್ಕಳಂದ್ರೆ ಖಂಡಿತ ಗಂಡು ಮಕ್ಕಳಿಗೆ ಕೊಂಗಟ ಅವ್ರು ಹುಟ್ಟುಕೊಳ್ಳೋದು ಮಡಿವಿಷಿ ಆತು ಬಿಡಿ ಮದಿ ಮಾಡ್ಕೋದು ಮಾಡ್ಕ ಅವಳಿಗೆ ಗಜಮೇಕ ಮಾಡ್ಬೇಡ ಹೇಳ ಗಜಮೇಕ ಮಾಡ್ಬೇಡ ಗಂಡು ಮಾಡುವುದಿಲ್ಲ ಗಂಡು ಮಾಡುದಿಲ್ಲ ಯಾಕೆ ಮಾಡುದಿಲ್ಲ ಅಂದ್ರೆ ಅವನಿಗೆ ಆ ಮಾಡೋ ಅಗತ್ಯ ಇಲ್ಲ ನೀವೀಗ ನಂಗೆ ಟ್ರಿಪ್ಪಿಗೆ ಹೋಯ್ಕ ಹೋಯ್ ಇದ್ರೆ ನಾನು ಬರ್ತಿಲ್ಲ ಮನೆ ಬರ್ತಿಲ್ಲ ಅಂತಾವ ಇವಳಾದ್ರೆ ಸ್ವಲ್ಪ ಕಣ್ಮೈಕ ಗಜಮೈಕ ಮಾಡ್ಕತ್ತಪ್ಪ ಇವಳೆಲ್ಲ ಆಚೆ ಈಚಿನವ್ರು ಹಾತ್ರ ನಾವೊಂದು ಹಾಯ್ಕ ಟ್ರಿಪ್ ಕಾಣಕ್ಕೆ ನಾನು ಕಾಣಲಿಲ್ಲ ಅಂತ ಹೇಳಿ ಒಂಥರ ಗಜಮೈಕ ಮಾಡ್ತಾಳಲ್ಲ ಅದು ಸಾಧಾರಣ ಹೆಣ್ಣಿನ ಒಂದು ಸೌಮ್ಯ ಗುಣವೇ ಈ 3ನ ಮೈಕ್ ಆಗ್ಲಿಕ್ಕೆ ಕಾರಣ ಗಂಡಿಗೆ ಆ ಸೌಮ್ಯ ಗುಣ ಇಲ್ಲ ಮೇಡಮ್ ಅಂದ್ರೆ ಹೊಯ್ಕಾರ ಹೊಯ್ಕೆವ ನೀವು ಎಂತ ಹೋತ್ತೆ ಅಂತ ನಾವು ಅತ್ತೆ ಯಾವ್ದಾರೆ ಅಂತ ಅಮ್ಮನ ಕತ್ಕೊಂಡು ಅಪ್ಪನ ಹತ್ಕೊಂಡು ನಾನಲ್ಲಿ ಈಡಿಗೆ ಎದ್ದು ಒಂದ್ಮಡಿ ಎಕ್ಕೇರು ಮಾಡಿ ನಾವು ಹೊಮ್ಮಾರಿ ಹೋತೆ ಅಂತ ನಿಮ್ಗೆ ಆ ಮೈಕ ಮಾಡುವ ಅಗತ್ಯ ಅವನಿಗಿಲ್ಲ ನಿಮ್ಗೆ ಕೆಲವು ಸರಿ ಹೆಣ್ಮಕ್ಕಳಿಗೆ ನಿಮ್ಗಂದೇಳಿ ಎಲ್ಲ ನಾ
1: ಹೇಳಿ ಗೊತ್ತಾಯ್ತು
0: ಸಮುದಾಯಕ್ಕೆ ಒಂದು ಅಗತ್ಯ ಇರೋದ್ರಿಂದ ಗಜಮೈಕ ಕಣ್ಮೈಕ ಹರ್ಮೈಕ ಅಂದ್ರೆ ನಾವು ಹಿಂಗೆ ಹೇಳೋ ಕ್ರಮ
1: ಗಂಡ್ ಮಕ್ಳಿಗೆ ಹಂಗಾರೆ ಈ ತರ ಅವರದೊಂದು ಸ್ವಭಾವ ತೋರಿಸುವಂತ ಯಾವಂತ ಪದಗಳೆಲ್ಲ ನಾವು ಬಳಸೋ
0: ಕೊರಜಿ ಬರೀ ಕೊರಜಿ ಕಣ ಮಾಡ್ತಾ ಮಾರೆ ಅವನೇ
1: ಕಣ್ ಕೊರಜಿ
0: ಹಸಿ ಕೊರಜಿ ಅವನೇ
1: ಹಸಿ ಕೊರಜಿ
0: ಹಸಿ ಕೊರಜಿ ಅಂದ್ರೆ ಅವ್ನು ಕೊರಜಿ ಅವ ನಮಗ್ ಒಂದ್ ಹೆಜ್ಜೆ ಒಂದ್ ಹೆಜ್ಜೆ ನಮಗ್ ಕೇಳಿ ಅದನ್ನ ಹೆಣ್ಣಿ ನಾವು ಕೊರಜಿ ಅಂತಿಲ್ಲ ಗಂಡಿ ಮಾತ್ರ ಕೊರಜಿ ಎಂದು ಹೊರತು ಹೆಣ್ಣಿ ಕೊರಜಿ ಅಂತೇಳಿ ಬೈಯುದಿಲ್ಲ ಕೊರಜಿ ಕಣ ಮಾಡ್ಬೇಡಿ ಅಂತೇಳಿ ಗಂಡಿ ಮಾತ್ರ ಬೈಯುದು ಕ್ರಮ ನೀ ಇನ್ನು ಕೇತವ ನಂಗ ಇನ್ನು ಆಳು ಕೇಳುದು, ನಾನು ನಿಮ್ಗೆ ಉತ್ತರ ಕೊಡ್ಲಕ್ಕೆ ಇನ್ನು ಸಹಿತ.
1: ಅದೇ ಅದೇ, ಈಗ ಒಂದು ಕೊರಜೆ ಆಯ್ತು, ಮತ್ ಬೇರೆ ಯಾವ ಪದ ಅವನಿಗೆ ಅಂದ್ರೆ ಗಂಡ್ ಮಕ್ಕಳಿಗೆ ಬಳಸುವ?
0: ಮಕ್ಕಳಿಗೆ ಬೈಯುದ?
1: ಬೈಯುದು
0: ಇನ್ನೆಲ್ಲ ಈ ಪೋಂಕ್ ಅಂದ್ರೆ ನಾವ್ ಒಂದು ರೂಢಿಯಲ್ಲಿ ಹೇಳುದು, ಈ ಪೋಂಕ್ ಬೇರೆ ಪೊಕ್ ಬೇರೆ.
1: ಅದ ಹೆಂಗೆ?
0: ಈ ಪೋಂಕ್ ಅಂದ್ರೆ ಹೇಳ್ರೆ, ಪೋಂಕ್ ಅಂದ್ರೆ ಬೈಗುಳ ಶಬ್ದ, ಅದು ಪೊಕ್ಕಿನಿಂದಲೇ ಪೋಂಕ್ ಆದದ್ದು.
1: ಓಕೆ,
0: ಯಾಕಂದ್ರೆ ನಮ್ಮಲ್ಲಿ ಈ ಮರ್ಲರಿಗೆ ಇದ್ದಷ್ಟು ಶಬ್ದ ಕುಂದಾಪುರ ಕನ್ನಡದಾಗೆ ಅಂಡಿ ಅಂತತ್ತು.
1: ಅಂಡಿ ಪಿರ್ಕಿ
0: ಅಂಡಿ ಅಂತತ್ತು, ಬರೀ ಅಂಡಿ ಅವ. ಕೆಲವು ಸರಿ ಪಿರ್ಕಿ ಅಂತತ್ತು, ಅವ ಪಿರ್ಕಿ ಸ್ವಲ್ಪ ಪಿರ್ಕಿ, ಇನ್ನೊಂದ್ಸರಿ ಅಂಡಿ ಪಿರ್ಕಿ ಒಟ್ಟಿರುತ್ತೆ, ಬರೀ ಅಂಡಿ ಪಿರ್ಕಿ ಮಾಡ್ರೆ ನೀ ಹ್ಯಾಂಗ್ ಬಂದಿರ್ಕಂದ್ರೆ ಲೆಕ್ಕ ಹಾಕೋ ನಾನು ಅನತಿ ಮಾಡೋದೆ. ಈ ಕೊಡಿ ಹಂಗೆ ಮೇಲ್ ಕಡಿತಾರೆ, ಅದಕ್ಕೆ ಒಂದು ಪಿರ್ಕಿ ಅಂತ ಹೇಳಿ ಹೇಳ್ತಾರೆ, ಅದಕ್ಕೆ
1: ಎಂಟು
0: ಕಡ್ಡಿ ಸೇರು ಜಾಗಕ್ಕೆ ಪಿರ್ಕಿ ಅಂತ. ಆ ಪಿರ್ಕಿ ಸಡ್ಲರ್ ಇಡೀ ಕೊಡಿಯ ಗಳುಬಳಿ ಕಳಚಿ ಹತ್ತು.
1: ಕರೆಕ್ಟ್,
0: ಇಡೀ ಕೊಡಿಯ ಗಳುಬಳಿ ಕೊಳ ಆ ಪಿರ್ಕಿ ತೆಗೆದ ಕೊಡಿ ಅಂತ ಕಾಣಿ ನೀವು. ಅಂಡಿ ಅಂತ ಹೇಳ್ರೆ ಈ ಮೇಲ್ ಚೂಪಿಲಿ ಕೊಡಿ ಒಂದು ಅಂಡಿ ಸಿಕ್ಸುದಿರ್ತೀವಿ.
1: ಹೌದು ಹೌದು ಹೌದು,
0: ಅಂಡಿ ಅಂಡಿ ಇಲ್ಲಿದ್ ಕೊಡಿ ನೀವು ಕಾಣಿ ಹಾಗಿರುತ್ತೆ ಕಾಣಿ. ಹಾಗೆ ಅಂಡಿ ಪಿರ್ಕಿ ಅಂತ ಹೇಳಿದ್ರೆ ಆ ಕೊಡಿನೇ ಒಂದು ಪರಿಕಲ್ಪನೆ ಮಾಡಿದ್ರೆ ನೀವು ಕರೆಕ್ಟ್ ಆಗಿ ಅಂಡಿ ಪಿರ್ಕಿ ಅಂದ್ರೆ ಕೊಡಿ ಸರಿಯೇ ಇರುತ್ತೆ. ಅದು ಅಂದ್ರೆ ಬಂದದ್ದು ಅಂತ ಅರ್ಥ ಅಲ್ಲ, ಆದ್ರೆ ಪಿರ್ಕಿ ಸಡ್ಲಾಯ್ತು ಅಂತ ಹೇಳಿದ್ರೆ ಅದು ಕೊಡಿಯಿಂದೇ ಬಂದದ್ದು.
1: ಈ ಎಕ್ಸ್ಪ್ಲನೇಷನ್ ಒಳ್ಳೆದು ಆಕ್ಚುಲಿ.
0: ಅದು ಪಿರ್ಕಿ ಸಡ್ಲಾಯ್ತು ಅಂತಲ್ಲ, ಅವನಿಗೆ ಸ್ವಲ್ಪ ಪಿರ್ಕಿ ಸಡ್ಲು ಮಾರ್ರೆ ಪಿರ್ಕಿ ಟೈಟ್ ಇರ್ತದೆ, ಪಿರ್ಕಿ ಸಡ್ಲ ಅವ್ರಿ ಪಿರ್ಕಿ ಅಂತೇಳಿ ಕರೆಯುವ ಕ್ರಮ ನಮ್ಮಲ್ಲಿ.
1: ಓಕೆ, ಮತ್ತೆ ಕೆಲವರೆಲ್ಲ ಇರ್ತಾರಲ್ಲ, ದಗಲ್ ಬಾಜಿ.
0: ದಗಲ್ ಬಾಜಿ ಹಂಬಾಕ್ ಅದೆಲ್ಲ ನಮ್ಮಲ್ಲಿ ಬೇಕಾದಷ್ಟಿತ್ತು. ಕೊರಜಿ ಕಂದಡಿಯ, ಕಂದಡಿ ಅಂತ ಬೈದಿರುತ್ತೆ, ಅದೊಡ ಕಂದಡಿಯ ಅಂತ ಹೇಳಿ ಅಂದ್ರೆ ಕಂದಡಿಯ ತಳಮುಯಿಡು.
1: ಹಂಗಂದ್ರೆ
0: ತಳಮುಯಿಡು ಅಂತ ಹೇಳ್ರಿ, ಈ ಮುಯಿಡ್ ಮೀನ್ ಅಂತಿತ್ತಲ್ಲ,
1: ಮುಯಿಡ್
0: ಈ ಮೈಟಿ ಕರ್ಸಿ ಅದೆಲ್ಲ ಬೇರೆ ಬೇರೆ ಜಾತಿ ಮೀನೆಲ್ಲ ಇದ್ದವು, ಕಾಣಿ ಕರ್ಸಿ ಕೋಲ್ಕಾಣಿ ಮೈಟಿ ಎಸುಡ ಹಿಂಗೆಲ್ಲ ಇದೆಲ್ಲ ಇದ್ದು. ಮುಯಿಡ್ ಅಂತ ಹೇಳಿದ್ರೆ ಮೀನ್ ಹಂಗೆ ಸ್ವಲ್ಪ ತೆಗೆದಿಟ್ಟರು ಸಹಿತ ಹದಿನೈದು ದಿನ ಮೇಲೆ ಇರತ್ತೆ. ಅದಕ್ಕೆ ನೀರು ನೀರ್ ಇಲ್ದಿರು ಬದುಕತ್ತೆ, ನೀರಿದ್ರಂತೂ ಲಾಯ್ಕ್ ಪಡಿ ಬದುಕತ್ತೆ. ಮುಯಿಡ ಮೇಲೆ ಬದುಕತ್ತವ,
1: ಕಪ್ಪು ಕಪ್ಪು ಇದೆ ಅದು, ಬಣ್ಣ
0: ಕಪ್ಪು ಮೀಸಿ ಇರೋದು ಮೀನು. ಇದ್ದಾರೆ ಕನ ಮೀನ್ ಅಂತ ಹೇಳಿ ಅಲ್ಲ, ಬಾಳಿ ಬಾಳ ಸುಖಿ ಮೀನು.
1: ಸುಖಿ
0: ಸುಖಿ ಅಂದ್ರೆ ಬಹಳ ಬೆತ್ತಗಿನ ಮೀನ್ ಅದು. ಅಂದ್ರೆ ಹೆಚ್ಚು ಸ್ವಲ್ಪ ಹೊತ್ತಿನಂಗೆ ನೀರಿನ ಮೇಲೆ ತೆಗೆದ ಕೂಡಲೇ ಸಾಯ್ತದೆ. ಈ ಮುಯಿಡ ಹಂಗಲ್ಲ, ಈ ಮುಯಿಡ ತಳಮುಯಿಡ ಇದ್ರು ಕೂಡ ಕೆಸರು ಮಾಡುದು. ಈ ಇದಕ್ಕೆ ಬಾಮೆ ಮುಯಿಡ್ ಹಾಕೋದಿಲ್ಲ ಯಾರು, ಮುಯಿಡ ನೀವು ಅಲ್ಲ ಹತ್ತೋಡೋದು ಇತ್ತೋಡೋದು ಹತ್ತೋಡ ಇಡೀ ಬಾಮೆ ನೀರು ರಾಡಿ ಮಾಡೋದು ಮುಯಿಡ. ಈ ಮನೆ ಕೆಲವರು ತಳು ಮುಯಿಡಿ ಇರ್ತಾರೆ, ಆ ಮುಯಿಡ ಮೇಲ್ ಬತ್ತಿಲ್ಲ ಒಲ್ಲು ಒಡೀ ಐಕಂಡು ಈ ಕೆಲಸ ಮಾಡುದು, ನೀರನ್ನು ಕಳ್ಕೆ ಮಾಡ್ತಾ ಇಕ್ಕಂಬದು. ಆದ್ರಿಂದ ಅದಕ್ಕೆ ತಳು ಮುಯಿಡ ಅಂದ್ರೆ ತಳು ಮುಯಿಡ ತಳದಂಗೆ ಆ ಮುಯಿಡಿ ಮುಯಿಡ್ತಾ ಇಕ್ಕಂದು ಅತ್ತೋಪ ಇತ್ತೋಪ ಒಂದ್ಗಳಿಗೆ ಸುಮ್ಮನೆ ಕುಕ್ಕತ್ತಿಲ್ಲ. ಈ ಬಾಳಿ ಎಲ್ಲ ಐತೆ, ಬಾಳಿ ನೀವು ಬಾಮಿಗೆಲ್ಲ ಐರ್ ಬಿಡ್ತೀರಿ ಕಾಣಿ, ಐರ್ ಮೀನ ಅವೆಲ್ಲ ನೀರನ್ನ ಚೊಕ್ಕ ಮಾಡುತ್ತೆ. ಈ ಮುಯಿಡಿತ್ತಲೆ ಅದೊಂದು ಬಂತ ನೀರ್ ಪೂರ ಸಸುತ್ರಿಲ್ಲೇ ಹಾಳೆ, ಅದಕ್ಕೆ ಬಾಮಿಗೆಲ್ಲ ಮುಯಿಡನ್ ಬಿಡುವುದಿಲ್ಲ. ಹೀಗೆ ಐರ್ ಬಿಡ್ತಾರೆ, ಐರ್ ಅಂದ್ರಲ್ಲೇ ದೊಡ್ಡದತ್ತು ಬಾಳೆ ಮೀನು ಸಹಿತ ಬಾಮಿಗಿದ್ರೆ ಏನು ತೊಂದರೆ ಆಗ್ತಿಲ್ಲ. ಈ ಮುಯಿಡ ಬಂದ್ರು
1: ತಳಮುಯಿಡ,
0: ತಳಮುಯಿಡ ಅಂದ್ರೆ ಬುಡದಚ್ಚು ಅವ ಬೇರ್ ಕತ್ತರಿಸದೆ ಗೊತ್ತು, ಮೇಲ್ ಕೈಟದೆ ಗೊತ್ತಂತ. ಹ್ಯಾಂಗ ಕತ್ತರಿಸೋ ಗೊತ್ತಿಲ್ಲ, ಮೇಲ್ ಕೈಟ್ರ ಮೇಲೆ ಗೊತ್ತಾಗ ಓ ಇದ್ ಹೆಂಗ್ ಕೈಟಿ ಹೋಯ್ತು ಅಂದೇಳಿ ಅವ್ರು ಬುಡದರ್ಚಿ ಕತ್ತರಿಸಿರ್ತ ಮೋಸ ಮಾಡೋದು. ಹಂಜುಮೇರ,
1: ಹಂಜುಮೇರ ಅಂದ್ರೆ
0: ಹಂಜುಮೇರ ಅಂದ್ರೆ ಮೋಸ ಮಾಡೋದು, ಅವನು ದೊಡ್ಡ ಹಂಜುಮೇರ ಮಾರ್ರೆ ಅಂತ. ಈಗ ಎದುರುಗಡೆ ಒಳ್ಳೆ ನೈಸ್ ಮಾತಾಡ್ತಾ ಹಿಂದಿನಿಂದ ಅವನ ಕತ್ತೇ ಬೇರೆ.
1: ಇದು ಪೋರ್ಚುಗೀಸ್ ಅದನ್ನು ಬಂದ ಪದವ?
0: ಹಂಜಮೇರ ಪೋರ್ಚುಗಿನ್ ಬಂದದ್ದಲ್ಲ, ಪೋರ್ಚುಗಿನ್ ಮತ್ತು ಉರ್ದುವಿನಿಂದ ಬೇಕಾದ ಶಬ್ದ ನಮ್ಮಲ್ಲಿ ಬಂದಿತ್ತು.
1: ಹೇಗಿಂದಲ್ಲ?
0: ಈಗ ಹರ್ಕತ್ ಹರ್ಕತ್ ಅನ್ನೋದು ಈಗ ನಮ್ಗೆ ನಮ್ದು ಅದು ಬಂದದ್ದು ಅದು ಇದರಿಂದ ಈಗ ಸುಮಾರೆಲ್ಲ ಶಬ್ದಗಳ ಹರ್ಕತ್ ಬಂತು.
1: ನಂಗೆ ಹರ್ಕತ್ ಇಲ್ಲ,
0: ಹರ್ಕತ್ ಇಲ್ಲ ಅಂತ. ಅದು ಹರ್ಕತ್ ಕನ್ನಡದ ಏನು ಶಬ್ದ ಅಲ್ಲ, ಅದು
1: ಪೋರ್ಚುಗಿ.
0: ಬೇರೆ ಬೇರೆ ಸಂಕರಗಳೆಲ್ಲ ಬೇರೆ ಬೇಕಾದಷ್ಟು. ಈಗೆಲ್ಲ ಇಂಗ್ಲೀಷ್ ಈಗೆಲ್ಲ ಕಣ, ಈಗ ಲಾಂಗ್ ಚೈನ್ ಹಾಕೊಂಡು ನಾವು ಲಾಂಗ್ ಚೈನ್ ಅಂತ ಹೇಳುತ್ತೆ ನಾವು ಕುಂದಾಪುರದಂಗೆ ಲಾಂಗ್ ಚೈನ್. ಯಾಕಂದ್ರೆ ಲಾಂಗ್ ಚೈನ್ ಅದು, ಈ ಮಧ್ಯ ದಿನ ಕುಂದಾಪುರದ ಹತ್ರ ಕೇಳಿದ ಲಾಂಗ್ ಚೈನ್ ಅಂತ ಹೇಳಿ ಲಾನ್ ಹಂಗೆ ತಕೊಂಡು ಹೆಚ್ಚು ಕಡಿಮೆ ಹಾಗೆ ಭಾಷೆ ಬಗ್ಗೆ ನೀವು ಮಾತಾಡ್ತಾ ಹೋರಿ ಕುಂದಾಪುರದಂಗೆ.
1: ನಮ್ ಕುಂದಾಪುರ ಬೈಗುಳ ಶಬ್ದಗಳು,
0: ಬೈಗುಳ ನಿಮ್ಗೆ ನಿರಂತರ ಬೈಗುಳು ಬೇಕಾರೆ ಬೈಗುಳಲ್ಲೇ ಒಂದು ದೊಡ್ಡ ಸಾಹಿತ್ಯ ಬರೆಯುವಷ್ಟು ಬೈಗುಳು. ಆ ಬೈಗುಳಿಗೆ ಏನು ವ್ಯಾಪ್ತಿ ಇಲ್ಲ. ನಿಮ್ಮ ಮನೆಗೆ ನಾ ಬೈದಾರ ನಿಮ್ ಕಾಣಿ ಒಂದು ಕೋಳಿ ಕೋಳಿ ಸಾಕು ಮರ್ಯಾದೆ ಬಿಟ್ಟರು, ಕೋಳಿ ಸಾಕ್ತಾರೆ ಕೋಳಿ ಸಾಕು ಗೂಡಂಗ್ ಇಟ್ಕೊಂಡು ಗೊತ್ತಿಲ್ಲ. ಈ ನಮ್ಮ ಮನೆ ಬಂದು ಇಲ್ಲಿ ಬಂದು ಪದ ಕೊಡತ್ತ ಈ ಕೋಳಿ ಅಲ್ಲಿ ಬಾಚುದು ಯಾರು ಹಿಕ್ಕ ತಿಂಬೋ ಸತ್ತಾರು ಅರ್ಧ ಅಥವಾ ಅವ್ರ ಮನೆ ಕೋಳಿ ಹಿಂಡೆ ಅವ್ರ ಮನೆಗೆ ಏನು ಲೆಕ್ಕಚಾರ ಇಲ್ಲ ಕೋಳಿ ಸಾಕುದು ಅವು ಪಿಚಿ ಪಿಚಿ ಪಿಚಿ ಪಿಚಿ ಬಂದು ಹೇಳುವುದು ಇಲ್ಲಿ ಮಕ್ಕಳ ಕೈ ಕಾಲು ಉಳಿಚೋದು. ಅಯ್ಯೋ ದೇವ್ರೆ, ಆ ಕೋಳಿ ದೇಶದಿಂದ ಇರ್ಕೋದಿಲ್ಲ. ಒಂದು ರಾಶಿ ಒಂದೊಂದು ಹೇಡಿ ಮರಿಯಕ್ಕೆ ಒಂದು ಮರ ಕಿಚ್ಚಿಡಿದ್ರೆ ಅಕ್ಕ ಯಾಕೆ ಅಲ್ಲಿ ಹಿರಿಗಿಟ್ಟರೆ ಮರಿ ಓಡಿಸೋದು ಹೇಳಿ ಲೆಕ್ಕಾಚಾರ ಇಲ್ಲ. ಅದು ಅವ್ರು ಸತೇ ಆಯ್ಲಿ ಅವ್ರ ಮನೆ ಮಂಟಪ ಆಯ್ಲಿ ಕಡೀಕೆ ಸ್ವಲ್ಪ ತರ್ಬಿಟ್ಟು ಅಕ್ಕ ಯಾಕೆ ಒಂದು ಇಟ್ಟಿ ಚಾವಡಿದ್ರು ಕೊಡ್ತೀನಿ ಮರಿ ಅಂದರೆ ಆ ಬೈಗಳು ಅಷ್ಟೂ ಬೈಗಳನ್ನು ಬೈದ್ರ ಮೇಲೆ ಕಡೆ ಅರ್ಧ ಗಂಟೆ ಮೇಲೆ ಅಕ್ಕ ಯಾಕೆ ಒಂದು ಸ್ವಲ್ಪ ಚಾ ಕುಡಿದ್ರು ಒಂದು ಸ್ವಲ್ಪ ಕೊಟ್ಟರೆ ಚಾ ಒಂದು ಉಳಿಲ್ಲ ಮರ್ರೆ ಅಂದರೆ ಆ ಬೈಗಳಿಗೆ ಯಾವುದೇ ರೀತಿ ಅದೊಂದು ಸೀರಿಯಸ್ ತಗೊಳ್ಳೋ ಬೈಗಳಲ್ಲ, ಅಷ್ಟು ವಾಚಾಮಗೋಚರ ಬೈತರಲ್ಲ ಅದನ್ನ ಅದರಲ್ಲ. ಈಗ ಶುದ್ಧ ಕನ್ನಡದಲ್ಲಿ ನೀನು ಮಂಗ ಅಂದ್ರೆ ಸಾಕು, ನಮ್ಮ ಮಂಗ ಅಂದ್ರೆ ನಮ್ಮ ಬದಿರಿ ತಾಂಗುದೇ ಇಲ್ಲ ಬೈಗಳನ್ನೇ ಹಿಟ್ಟಿ ಹಿಟ್ಟಿ ಬೈದದೆ.
1: ಮತ್ತೆ ನೀವು ಕೆಲವೊಂದು ಪದಗಳಿಗೆ ನಾವು ಅದು ಅದನ್ನು ಹೇಳಿರೋ ಯೋ ಎಷ್ಟು ಕೆಟ್ಟ ಪದ ಬೈದು ಅಂತ ಅನ್ಕಂತ ಅದ್ರ ಅರ್ಥ ಹುಡ್ಕೊಂಡು ಹೋರೆ ಆತರ ಅರ್ಥ ಅಲ್ಲ. ಅದ್ರ
0: ಎಷ್ಟೋ ಪದಗಳಲ್ಲ ಅರ್ಥ ಅಲ್ಲ, ಎಷ್ಟೋ ಹೊಗಳಿಕೆ ಪದಗಳು ನಮ್ಮಲ್ಲಿ ಎಷ್ಟು ಹೊಗಳಿ ನಿಮ್ ಬೈಕ ನಿಮ್ಮ ನಾನ
1: ಹೇಳಿ
0: ಹೊಗಳಿ ಬೈಕ ನೀವು ದೊಡ್ಡ ಗಾಂಧಿ ದೊಡ್ಡ ಹರಿಶ್ಚಂದ್ರ ನೀವು ದೊಡ್ಡ ಶ್ರೀರಾಮಚಂದ್ರ ನೀವು ನಾನು ಒಂದಾರು ಬೈದೇನೆ ಅದ್ರಿಗೆ
1: ಇಲ್ಲ
0: ಹೊಗಳದ್ ಅಲ್ಲ ನಿಮ್ಮನ್ನು ಹೊಗಳಿ ಬೈದು. ಈಗ ನೀವು ಶ್ರೀರಾಮಚಂದ್ರ, ನೀ ದೊಡ್ಡ ಹರಿಶ್ಚಂದ್ರ, ನೀ ದೊಡ್ಡ ಗಾಂಧಿ ಅಂದ್ ಹೇಳ್ಕೊಂಡು ನಿಮ್ಮನ್ನೆಲ್ಲ ದೊಡ್ಡ ದೊಡ್ಡದೇ ಹೇಳಿ ನೀವು ಬುರ್ನ ಸಂದ ಹೇಳುದು. ಇನ್ನು ಬೈದು ಹೊಗಳಕ ಬೈದು ಹೊಗಳಕ್ಕೂ ನಮಗೆ
1: ಗೊತ್ತಿದೆ.
0: ಬೈದೀಗ ನಿಮ್ಮ ಬೈದ್ರಿಗೆ ಕೇಳಿ ಕಳ್ಳ ಹೆಕ್ಕ ತಿಮ್ಮನ ಮೊನ್ನೆ ಬತ್ತಿ ಅಂದ್ರೆ ನೀವು ಬಪ್ಕಿಲ್ಯನ ನಾನು ಹೇಳ್ಕೊಂಡು ಕಡು ಮಾಡಿ ಇಟ್ಟಿದ್ದಿ ಅಂದ್ ಕಣಿ ಕೇಳಿ ಕಳ್ಳ ಅಂತ ಹೇಳ್ಕೊಂಡು ಬೈಕಂಡೆ ಬೈಕಂಡೆ ನೀನು ಬಪ್ಕಿಲಿಕ್ಕಂಡು ಕೊಂಗಟ ಮಾಡೋದು ಅದು
1: ಪ್ರೀತಿ
0: ಪ್ರೀತಿ ಅದು ಅದನ್ನ ಪಟಿಂಗ ಪಟಿಂಗ ಅಂದ್ರೆ ನಿಜವಾಗಿ ಬೈಗಳ ಶಬ್ದ
1: ಆದ್ರೆ
0: ಅವನ ಪಟಿಂಗ್ ಅನ್ನೋದು ಒಂದು ಹೊಗಳಿಕೆ ಶಬ್ದ. ಹಾಗೆ ಬೈದು ಹೊಗಳಕ್ಕೂ ಹತ್ತು ನಮ್ಗೆ ಹೊಗಳಿ ಬೈಕು ಹತ್ತು
1: ಎಲ್ಲ ಹತ್ತಲ್ಲ
0: ಎಲ್ಲ ಎಂತ ಬೇಕಾದ್ರೆ ಮಾಡ್ಲಿಕ್ಕೆ
1: ಎಷ್ಟು ಲೈಕ್ ಇತ್ತು ಸರ್. ನಿಜವಾಗ್ ನಿಮ್ಮ ಹತ್ರ ಮಾತಾಡ್ತಿದ್ದಿರ್ತಲ್ಲ ಮಾತು ಮುಗಿಸೋದೇ ಬೇಡ ಅಂತ ಅನ್ಸುತ್ತೆ ಸರ್. ನೀವು ಇದನ್ನೆಲ್ಲರೂ ಬರ್ದಿಟ್ಟು ನೀವು ಬರೆಯೋ ಪ್ರಯತ್ನ ಎಂತಾರು ಮಾಡಿರಿ
0: ಪೇಪರಲ್ಲಿ ಬರೋದು ಕಡಿಕಲ್ಲ ಕಡಿ ಎಲ್ಲರೂ ಅದನ್ನ ಬರೀತಾರಲ್ಲ ಎಲ್ಲರೂ ಮಾಡ್ತಾರ ಅಂತ ಹೇಳಿ ನಾವು ಅಲ್ಲೇ ಕೈ
1: ಮಾಡ್ಕೊಂಡ್ಬಿಟ್ಟು
0: ಅಲ್ಲ ಅಂತ ಶಬ್ದಗಳಲ್ಲ. ಇವತ್ತು ನಮ್ಮ ಮಕ್ಕಳಿಗೆ ಇಷ್ಟೆಲ್ಲ ಈ ಮಕ್ಕಳ ಪಾಪ ಇಲ್ಲಿ ಬಂದು ಕೂತಿರಲ್ಲ
1: ಹೌದು
0: ಇವ್ರ ಕೆಮ್ಮಿ ಮೇಲೆ ಬಿದ್ದರೂ ಸಾಕು. ಈಗ ಕೆಪ್ಪಿ ಬಾಯಿಗೆ ನೀರು ಕೊಡುದಿಲ್ಲ ಮೇಡಮ್, ಚರ್ಮದಂಗೆ ನೀರು ಕೊಡುದು ಅದೇ ಅದಕ್ಕೆ ನೀರು ಅದ್ರೊಳಗೆ ಹೊತ್ತು ಬೇಕಾದಷ್ಟು. ಈ ಮಕ್ಕಳಿಗೆ ಅವು ಕೆಮ್ಮಿ ಕೊಟ್ಟು ಕೇಂತ್ರ ಅಂದೇಳಿ ಅಲ್ಲ, ನಾವು ಪದೇ ಪದೇ ಮಕ್ಕಳ ಮಂಡಿ ಮೇಲೆ ಅಥವಾ ಮಕ್ಕಳು ಇದ್ದಲ್ಲಿ ನಾವು ಮಾತಾಡ್ತಾವ್ರೆ ಅಟ್ಲೀಸ್ಟ್ ಮಕ್ಕಳಿಗೆ ಒಂಚೂರಾರು ಒಂದು ಸ್ವಲ್ಪ ಅದ್ರೊಳಗೆ ಅಪ್ಪಾಯಿ ಮಾತಾಡ್ತಿದ್ರು ಹಿಂಗೆ ಇತ್ತಂದೇಳಿ ಯಾರು ಗೊತ್ತಾಗ
1: ಕೆಮ್ಮಿ ಮೇಲೆ ಬಿದ್ದದ್ದು ನೆನಪು
0: ಅದಕ್ಕೊಂದು ನೆನಪಾಗಿ ನೆನಪಾಗಿ ನೆನಪಾಗ್ತು. ಮತ್ತು ಈ ಭಾಷೆ ಯಾರು ಯೂನಿವರ್ಸಿಟಿಯರು ಈ ದೊಡ್ಡ ದೊಡ್ಡ ಸಂತಿಯರೆಲ್ಲ ಉಳಿಸೋದಲ್ಲ ಮೇಡಮ್, ಅದು ಉಳಿಸೋದು ಯಾರಿಗೂ ಐತೆ. ನೀವು ಸಂತೆಗಿದ್ದು ಮಾರ್ಕೆಟಿಗಿದ್ದ ನೀವು ಕಣಿ ಎಂತ ಅಂತಾರೆ ಕಣಿ, ನೀವು ಮಾರ್ಕೆಟಿಗೆ ಹೋಗಿ ತುಳಿನಾರು ಹೇಳ್ತಾರಲ್ಲ ನೀವು ಸಂತೆ ಮಾರ್ಕೆಟಿಗೆ ಹೋಯಿನಿ ಅಥವಾ ನೀವು ಕುಂದಾಪುರ ನೀವು ಮೀನು ಮಾರ್ಕೆಟಿಗೆ ಹೋಗಿರೋ ಇಲ್ಲ ನಂಗೆ ಗೊತ್ತಿಲ್ಲ ಮೀನು. ನಿಮ್ಗೆ ಈ ಭಾಷೆ ಕಲಿಕಾರ ಅಲ್ಲಿಗೆ ಹೋಗಿ ಕೊರತು ನೀವು ಈ ಕುಂದಾಪುರ ಬಂಡಕಾರ BMZ ಕಾಲೇಜ್ ಹೋದ್ರೆ ಅದೆಲ್ಲ ಕಲುಕ್ ಆತಿಲ್ಲ, ಅಲ್ಲಿ ಕಲಿಕ ಅಲ್ಲಿ ಇತ್ಕೊಂಡು ಕಲ್ತ್ರೆ ಎಷ್ಟು ಲೈಕ್ ಮಾತು ಮಾಡ್ತಕೊಂಡು ಎಷ್ಟು ಲೈಕ್ ಅವರು ಸೇಲ್ ಮಾಡ್ತಾರೆ. ಇಲ್ಲ ಇಡಬಲ ಅಣ್ಣ ಇಡಬಲ ಜೀವದ ಜೀವದ ಜೀವದ ಅಂತ ಜೀವದ ಯಾವ್ದು ಹಿಡ್ಕೊಂಡದ್ ಮಾತ್ರ ಸತ್ತದೆ. ತುಳಿನಾಗಂತೂ ಬಲೆಣ್ಣ ಇಡಬಲ ಅಣ್ಣ ಜೀವದ ಅಣ್ಣ ಜೀವದ ಅಣ್ಣ ಭೂತ ಉಂಡು ಜೀವದ ಜೀವದ ಅಂತಾರೆ. ಕಡೆಗಲ್ಲ ಹಾಕೊಂಡ್ರೆ ಮೂರು ದಿನ ಹಿಂದಿದ್ರು ಆದರೆ ಜೀವದ ಜೀವದ ಅಂತ ಹೇಳ್ಕೊಂಡು ಅವ್ರು ಕರೆದು ನಮ್ಗೆ ವ್ಯಾಪಾರ ಮಾಡುವಂಥ ಕ್ರಮ. ಮತ್ತು ಅವ್ರು ಯಾವ ಕಾಲಕ್ಕೂ ಭಾಷೆ ಅವ್ರು ಚೇಂಜ್ ಮಾಡೋದಿಲ್ಲ. ಇವತ್ತು ಕಣಿ ಸಂತೆಂಗ್ ಭಾಷೆ ಇತ್ತು ನಮ್ಮದು, ಇವತ್ತು ಹೂಡು ನೆಟ್ಟಿಗೆದ್ದೆ ಭಾಷೆ ಇತ್ತು.
1: ನಾ ಇದೇ ಹೇಳ್ಕೊಂಡು ಮಾಡಿದೆ ನೆಟ್ಟಿಗೆದ್ದೆ ಭಾಷೆ, ಅವ್ರು ಮಾತಾಡೋ ಭಾಷೆ ಇತ್ತಲ್ಲ ಸರ್ ಅದು ಕುಂದಾಪುರ ಕನ್ನಡ, ಬಾಯಿ ತುಂಬಾ ಒಂದಿಷ್ಟು ಎಲೆ ಎಲ್ಲ ತುಂಬಿಕೊಂಡು
0: ತಿನ್ಕೊಂಡು ಅವ್ರು ಯಾವ ರೀತಿಯಲ್ಲಿ ಕೇಂತ್ರು ನಮ್ಮನೆ ಯಾರು ಕಾಂತರು ಅಂತ ಹೇಳೋ ಏನಿಲ್ಲ. ಅವ್ರಿಗೆ ನಮ್ಮಲ್ಲಿ ನಾವಲ್ಲಿ ಆಚೆ ಮಾತಾಡತ್ತಿ ಜಾಗೃತಿ ಮಾತಾಡೋದು. ಅದಕ್ಕೆ ಸ್ವರಂ ಸೊಟ್ಟಂ ಗೋಡೆ ಮೇಲೆ ಇಟ್ಟಮ್ ಅಂದೇಳಿ ಒಂದು ಗಾದಿ ಇತ್ತು. ಈ ಈ ಹಳ್ಳಿಯರಲ್ಲಿ ಏನು ಗೊತ್ತಾ, ನಾವಲ್ಲಿ ಒಂದು ಸಿಂಬಳ ಬಂದ್ರೆ ಕೂಡ ಕಿಶಿನ ತೆಗೆದು ಟವೆಲ್ ತಗೊಂಡು ಮಾಡಿ ಮತ್ತೊಂದು ಕಿಶಿ ಹಾಕಿ ಮನೆಗೆ ಗೊತ್ತು ನಾವು.
1: ಕರೆಕ್ಟ್.
0: ಅವ್ರು ಹಂಗಲ್ಲ, ಸುರ್ರಂ ಅಂತ ಸ್ವರಂ ಸೊಟ್ಟಂ ಗೋಡೆ ಮೇಲೆ ಇಟ್ಟಮ್ ಅಂತ ಅದನ್ನ ಅಲ್ಲೇ ಸೊರೆದ್ರು ಅಲ್ಲೇ ಗೋಡೆ ಮೇಲೆ ಇಟ್ಟರೆ ಆ ಮಕ್ಕಳಿಗೆಲ್ಲ ಆ ಸಿಂಬಳ ಒರೆಸಿ ಆ ಸೆರ್ಗಂಗೆ ಒರೆಸು ಕ್ರಮದಂಗೆ ಆ ಮಕ್ಕಳಿಗೆ ಅದಕ್ಕಿಂತ ಇದು ಪ್ರೀತಿ ಮಾಡೋಕೆ ಅಂತ ಇಲ್ಲ, ಅವ್ರಿಗೆಲ್ಲ ಬಟ್ಟೆ ತಪ್ಪಕಂತ ಇತ್ತ ಮಕ್ಕಳ ಕೈಲಿ. ಆ ಮಕ್ಕಳು ಒತ್ತಿ ಅದು ಸಿಂಬಳ ತೆಗೆದು ಕಡೆ ಅದೇ ಸಿಂಬಳದ ಅವ್ರ ಕೈ ತೊಳ್ಕೊಂಡೇ ತಮ್ಮ ಸೀರೆ ಸೆರ್ಗೆ ಒರೆಸ್ಕೊಂಡು ಇರ್ತಾರೆ. ಅವ್ರಿಗೆ ಅದು ಅದೊಂದು ಅದು ನೀವು ನಾವು ಗೊಬ್ಬರ ಹೊರಿಸುತ್ತೆ ಗೊಬ್ಬರ ಹೊರಿತಾರೆ ಅದ್ರ ಗೊಬ್ಬರದ ಅದು ವಾಸನೆ ಬರುತ್ತೆ. ಅದು ಅದೇ ಕೈಗೆ ಅವ್ರು ಇಡ್ಲಿ ಕೊಟ್ಟರು ತಿಂತಾರೆ,
1: ಹೌದು
0: ಬಾಳೆಹಣ್ಣು ಕೊಟ್ಟರು ತಿಂತಾರೆ. ಯಾಕಂದ್ರೆ ಅದೊಂದು ಅನಾರೋಗ್ಯ ಅಂತೇಳಿ ಅವ್ರು ತಿಳ್ಕೊಂತೇ ಇಲ್ಲ, ಮತ್ತು ಅವ್ರಿಗೆ ಎಂಥದ್ದು
1: ಅವ್ರು ಆರೋಗ್ಯವಾಗಿ ಇರ್ತಾರೆ.
0: ಆರೋಗ್ಯವಾಗಿ ಇರ್ತಾರೆ.
1: ನಾವು ಇಲ್ಲಿ ಸೋಪಾಗಿ ಕೈ ತೊಳೆದವರಿಗೆ ಕಾಯಿಲೆ ಜಾಸ್ತಿ.
0: ಸೋಪಾಗಿ ಕೈ ತೊಳೆದವರಿಗೆ ಕಾಯಿಲೆ ನಾವು ತಕೊಂಡ ಸೋಪಾಗಿ ಕೆಮಿಕಲ್ ಒಂದಿಟ್ಟು ನಾವು ತಕೊಂಡು ನಾವು ಅದು BMI ಹೇಳ್ದಂಗೆ ಘನ ನೀರನ್ನು ತೆಗೆದು ಕಡಿಕೆ ಮತ್ತೆ ಡಿಸ್ಟಿಲ್ ಮಾಡಿ ಅದನ್ನು ವಿಷ ಮಾಡಿ ಮತ್ತೆ ನಾವು
1: ಕುಡಿಯುತ್ತೆ. ಕರೆಕ್ಟ್.
0: ಮಕ್ಕಳಿಗೆ ನೀವು ನಾವು ಇನ್ನೂ ಸಹಿತ ಮಕ್ಕಳಿಗೆ ನಾವು ಕುಂದಾಪುರ ಕನ್ನಡದ ಪರಿಜ್ಞಾನವನ್ನು ಮಾಡ್ಕದೆ ಯಾಕೆಂದ್ರೆ ಅಬ್ಬಿದಿಕ್ಕಳು ಅಬ್ಬಿದಿಕ್ಕಳು ಈ ಭಾಷೆ ಹೆಡ್ ಭಾಷೆ ಅಂತೇಳಿ ಮಕ್ಕಳಿಗೆ ತುಂಬ್ರೆ ಅದು ಖಂಡಿತ ಮಕ್ಕಳೇ ಅದು ಭಾಷೆ ಕಲೋದಿಲ್ಲ. ಇಂಗ್ಲೀಷ್ ಕಲೀನಿ, ಬದನೆಕಾಯಿಗೆ ನೀವು ಬ್ರಿಂಜಾಲನಿ ಅಥವಾ ನೀವು ಇದಕ್ಕೆ ಲೇಡೀಸ್ ಫಿಂಗರ್ ಅನಿ ಎಂತ ಬೇಕಾದ್ರೆ ಹೇಳಿ, ಅದು ಹೇಳದೇ ದೊಡ್ಡದೊಂದೆಡೆ ತಿಳ್ಕೊಂಡ್ಬೇಡಿ. ಇಂಗ್ಲೀಷ್ ಅನ್ನೋದು ಬೇಕೇ ಬೇಕು, ಅರ್ಥ ಆಯ್ತಾ ನಿಮಗೆ? ಭಾಷೆ ಅನ್ನೋದೊಂದು ಒಂದು ಮಾಧ್ಯಮ ಹೊರತು ಅದು ಅದೇ ಗೋಲ್ ಅಲ್ಲ. ಹಾಪ್ಕೊಂತ ದಾರಿ
1: ಅಷ್ಟೇ.
0: ಈಗ ತಪ್ಪು ತಿಳ್ಕೊಂಡದ್ದು ಏನು ಕೇಳಿದ್ರೆ ಅದೇ ಗೋಲ್ ಅಂದ್ರೆ ಇಂಗ್ಲೀಷೇ ಗೋಲ್ ಅಂದ್ರೆ ಇಂಗ್ಲೀಷ್ ಗೋಲ್ ಅಲ್ಲ. ಒಂದು ಕನ್ನಡದಂಗೂ ಹೋಯ್ಲಕ್ಕ ನೀವು ಇಂಗ್ಲೀಷ್ ಹಂಗೂ ಹೋಯಲಿ ಮುಟ್ಕೊಳ್ಳಕ್ಕೆ ಹಿಂದೆ ಹೋಗಿ ಮುಟ್ಕೊಳ್ಳಕ್ಕೆ ಅದ್ರ ಪರಿಜ್ಞಾನ ಇದ್ದರೆ ನಮ್ಮ ಭಾಷೆ ಬಗ್ಗೆ ನಮ್ಗೆ ಒಳ್ಳೆಯ ಅಭಿಮಾನ ಬರ್ತದೆ.
1: ನಿಜ,
0: ನಮ್ಮ ಭಾಷೆ ವ್ಯವಹಾರ ನಮ್ಮ ಕತೆ ಮುಗಿದೇ ಹೋಯ್ತು.
1: ಎಷ್ಟು ಲೈಕ್ ಮಾಡಿ ಅರ್ಥ ಮಾಡ್ಕೊಂಡಿದ್ವಿ ಸರ್. ಅದಕ್ಕೆ ನೀವು ಭಾಷಾ ಪ್ರಾಧ್ಯಾಪಕ,
0: ಭಾಷೆ
1: ಒಂದ್ ವೇಳೆ ನೀವು ಪ್ರಾಧ್ಯಾಪಕರ ಆಯ್ದಿದ್ರೆ ಎಂತ ಇರ್ತಿದ್ರಿ ಸರ್?
0: ಪ್ರಾಧ್ಯಾಪಕರ ಆಯ್ದಿದ್ರೆ ನಾ ಸತ್ಯಕ್ಕೆ ಹೋದ್ ಮನೆ ಒಳ್ಳೆ ಹೂಟಿ ಮಾಡಿ ಒಳ್ಳೆ ಬ್ಯಾಸೆ ಮಾಡ್ತಿದ್ದೆ. ನಾನು ಒಳ್ಳೆ ರೀತಿ ಹಂಗೆ ಇದಕ್ಕಿಂತ ಲೈಕ್ ನಾನು ಕನ್ನಡ ಕುಂದಾಪುರ ಕನ್ನಡ ಮತ್ತೂ ಲೈಕ್ ಮಾತಾಡ್ತಿದ್ದೆ
1: ಅಲ್ದಾ.
0: ಈಗ ಹೊಟ್ಟೆ ಅಪ್ತಿಗೈಯಲ್ಲಿ ಹೋಯಿ ಇಷ್ಟು ವರ್ಷ ಆದ್ಮೇಲೆ ಸ್ವಾಭಾವಿಕವಾಗಿ ನನ್ನ ಭಾಷೆ ಸೇರಿ ಹೋಯೇ ಹೊತ್ತದೆ. ಯಾಕಂದ್ರೆ ಅನ್ನ ಕೊಟ್ಟ ಜಾಗ ಅದು, ಅಲ್ಲಿದ್ದು ಬಿಟ್ಟು ಪೂರ ಬಪ್ಪ ಕಾತಿಲ್ಲ. ನೀವೀಗ ಒಂದು 30 ವರ್ಷ ನಮ್ಮೂರಂಗಿದ್ದ ನೀವು ಈ ಊರಂಗಿದ್ದ ನೀವು ಇಸು ಕುಂದಾಪುರ ಕನ್ನಡ ಮಾತಾಡ್ತೀರಿ, ನೀವು ಎಲ್ಲೆಲ್ಲ ಹೋಗಿ ತಿರುಗಿ ಬಂದಿರಿ, ಈಗ ನೀವು ಕುಂದಾಪುರ ಕನ್ನಡ ಇಲ್ಲಿ ಇದ್ರ ಕೂಡಲೇ ಮಾತಾಡ್ಕೆ.
1: ಹೌದು ಹೌದು ಹೌದು.
0: ಅದೇ ಈ ಭಾಷೆ ಕಣಿ ಇದನ್ನ ರುಚಿ ಐಕರೆ ನೀವು, ನೀವು ಇದನ್ನ ಈ ಕುಂದಾಪುರ ಭಾಷೆ ನೀವು ಕಣಿ. ಇಲ್ಲಾದ್ರೂ ನೀವು ದುಬೈ ಗಂಡ ನಿಮ್ ಗಂಡ ಎಲ್ಲೆಲ್ಲ ಫಾರಿನ್ ಇದೆ, ನೀವು ಅಲ್ಲಿ ಹೋಗಿ ಕೇಳಿ ಅಲ್ಲೊಬ್ಬ ಹಾಯ್ ಅಂತ ಹೇಳ್ರಿ ಸರ್, ಇಷ್ಟು ಖುಷಿ ಆಯ್ತು.
1: ತುಂಬಾ ಖುಷಿ
0: ಅಂತಂದ್ರೆ ಭಾಷೆ ಖುಷಿಯಾಗುವುದೇ ನಾವು ಪರದೇಶಕ್ಕೆ
1: ಹೋದಾಗ.
0: ಈಗ ಬೆಂಗಳೂರಿಗೆ ಹೋಯ್ಕೊಂಡು ಒಬ್ಬ ಯಾರು ಕುಂದಾಪುರ ಏನು ಹುಷಾರಿದ್ರೆ ಕೇಳಿದ್ರೆ ಬೆಂಗಳೂರಂಗೆ ಅವ ಯಾವನೇ ಅಲ್ಲಿ ಅವ್ರು ಯಾರು ನಮ್ಮ ಜಾತಿಯರು ಅಲ್ಲಿ ರೋಡಿಲ್ಲ ನಮ್ಮ ಪೈಕೇರಿ ಅಲ್ಲಿ ರೋಡಿಲ್ಲ ಹಂಗ ಕೇಳಿದ್ರು ಕೂಡ ನಾವು ಅವನಿಗೆ ಕನೆಕ್ಟ್ ಆಗಿಬಿಡ್ತೇವೆ. ಭಾಷೆಗೆ ಆ ರೀತಿ ಒಂದು ಅದ್ಭುತವಾದ ಶಕ್ತಿ ಇತ್ತು ಅದು. ಅದನ್ನೇ ಅದಕ್ಕೆ ಬ್ರಿಟಿಷರು ಬಂದು ಏನು ಮಾಡಿದಾರೆ ಅಂದರೆ ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡಿಕೊಂಡು ಗಜನಿ ಮಹಮ್ಮದ್ ಬಂದರೆ ಅಂತ ಮಾಡ್ದ. ಇಡೀ ಆ ಸೋಮನಾಥ ಟೆಂಪಲ್ನ ಹೊಡೆದ. ಸೋಮನಾಥ 14 ಸರಿ ಏನು ಒಂಟಿ ತಗೊಂಡು ಎಲ್ಲ ನಮ್ಗೆಲ್ಲ ಪಾಠ ಮಾಡಿದ, ನಮ್ಗೆ ಸರಿ ಗೊತ್ತು ಗೊತ್ತಿಲ್ಲ. ಚಿನ್ನ ತುಂಬಿಸ್ಕೊಂಡು ಅವನು ಊರಿಗೆ ಹೋದ ಅಂದರೆ ನಾವು 14 17 ಸರಿ ಬರೋ ಅಲ್ಲಿರೋ ಮೂರ್ತಿನಲ್ಲಿ ಹೊಡೆದಾಕ್ದ.
1: ಹೌದು,
0: ಮೂರ್ತಿ ನೋಡ್ದಾಕ್ರೆ ಅಂತ ಸಿಕ್ಕತ್ತೆ ಅಂದ್ರೆ ಇಲ್ಲಿದ್ದು ಸಂಸ್ಕೃತಿ ಹಾಳಾರೆ ಇಡೀ ದೇಶ ಹಾಳತ್ತೆ ಅಂದೇಳಿ ಅವ ತಿಳ್ಕೊಂಡಿದ್ದ. ಅವ ಮುಸ್ಲಿಂ ದಾಳಿಕೋರರು ತಿಳ್ಕೊಂಡಿರು ಇಲ್ಲಿಂದ ಸಂಸ್ಕೃತಿ ನಾಶ ಆದರೆ ನಮ್ಮ ಇಡೀ ಇಂಡಿಯಾವೇ ನಾಶ ಆಗುತ್ತೆ. ಆ ಪ್ರಯತ್ನ ನೋಡಿ ಮೊದಲು ಇಡೀ ವಿದೇಶಿಯರು ಮಾಡೋದು ಅದನ್ನೇ, ಇಲ್ಲಿ ಸಂಸ್ಕೃತಿಯನ್ನು ಹಾಳು ಮಾಡಿದರೆ ಇಂಡಿಯಾ ಹಾಳಾಗ್ತದೆ. ಇಲ್ಲಿ ಎಷ್ಟು ವೈವಿಧ್ಯಮಯವಾದಂಥ ಸಂಸ್ಕೃತಿ ಮೇಡಮ್ ಇದು ನಿಮ್ಮ. ಈಗ ಒಂದೊಂದು ಮದಿ ಒಂದೊಂದು ಥರ.
1: ಹೌದು ಸರ್,
0: ಒಂದೊಂದು ಮಗುವಿನ ತೊಟ್ಟಿಗೆ ಹಾಕೋದು ಒಂದೊಂದು ಥರ, ಒಂದೊಂದು ಹೆಣ ಸುಡೋದು ಒಂದೊಂದು ಥರ, ಒಂದೊಂದು ಮನೆ ಒಂದೊಂದು ಥರ. ಆದಷ್ಟು ವೈವಿಧ್ಯಮಯವಾದದ್ದು ಏಕರೂಪಿ ಆದಂಥದ್ದು ಆಗಲೇಬಾರದು. ನಮಗೆ ಬಹುರೂಪಿ ಬಹುತ್ವ ನಮ್ಮಲ್ಲಿ ಇರಲೇಬೇಕು. ಅರ್ಥ ಆಯ್ತಾ? ಅದಕ್ಕೆ ಶೆಟ್ರು ಮಾತಾಡೋ ಕನ್ನಡವೇ ಕುಂದಾಪುರ ಕನ್ನಡವೇ ಬೇರೆ, ಭಟ್ರು ಮಾತಾಡೋ ಮಾಡ್ಕಂತೆ ಮಾಡಿ ಅಂತೇಳಿ ಅಂತ ಅದು ಸಹಿತ ಬೇರೆ.
1: ನಮ್ದು
0: ಹೋಪ ಅಂತ ಇದ್ದೇ ಇತ್ತದ. ಒಂದೊಂದು ಜಾತಿಗೆ ಒಂದೊಂದು ಭಾಷೆ ಇತ್ತದ
1: ಅಲ್ದಾ? ಬಟ್ ಎಂತದೇ ಆದ್ರೂ ನಾವು ಕುಂದಾಪುರ ಕನ್ನಡದ ಅಲ್ದಾ.
0: ಕುಂದಾಪುರ ಕನ್ನಡಕ್ಕೆ ನೀವು ಇಷ್ಟೆಲ್ಲ ಕೆಲಸ ಮಾಡ್ತೀರಿ, ರೇಡಿಯೋ ಕುಂದಾಪುರ ಮಾಡ್ರಿ, ಇನ್ನಿನ್ನು ಎಷ್ಟೋ ಮಕ್ಕಳಿದ ನಾವು ಮಾಡೋದು ಭಾಷೆನೆಲ್ಲ ಕೆಮ್ಮಿಲಿ ಬೀಳತ್ತೆ. ಏನು ದೊಡ್ಡ ಲಾಭ ಇದ್ದೀರು, ಒಂದು ಭಾಷೆ ಉಳಿಸೋಕೊಂದು ಸಣ್ಣ ಪ್ರಯತ್ನ ಆಗಿದ್ದು. ಈಗ ಒಂದು ಈ ಟಿಟ್ಟಿ ಟ್ಯಾಂಟರ್ ಹಕ್ಕಿ ಅಂದರೆ ನಿಮಗೆ ಗೊತ್ತಿತ್ತು?
1: ಟ್ಯಾಂಟರ್ ಹಕ್ಕಿ ಗೊತ್ತು.
0: ಟ್ಯಾಂಟರ್ ಹಕ್ಕಿ ಮನ್ಕೊಂಬರ್ತೀನಿ ಬೆನ್ನ ನೆಲಕ್ಕೆ ತಾಗಿಸಿ ಹೊಟ್ಟಿನ ಮೇಲೆ ಮಾಡಿ ಮತ್ತೆ ಯಾವ ಹಕ್ಕಿಯೂ ಸಹಿತ ಹಂಗೆ ಮೇನ್ ಮನ್ಕಂತಿಲ್ಲ ಅವ್ರು ಹಾಗೆ ಅಲ್ಲ. ಅದಕ್ಕೆ ಯಾವನೊಬ್ಬ ಗಟ್ಟಿಗೆ ಕೇಳಿದವ್ರು ಏ ಹಕ್ಕಿ ಎಲ್ಲ ಪ್ರಪಂಚದಾಗ ಎಲ್ಲ ಹೊಟ್ಟಿನ ನೆಲಕ್ಕೆ ತಾಗಿಸಿ ಮಲ್ಕೊಂಡ್ರೆ ನೀನೊಂದು ಬೆನ್ನನ ಮೇಲೆ ಮಾಡಿ ಮನ್ಕೊಂಡಿದ್ದಿಲ್ಲ. ಯಾಕಂದ್ರೆ ಕುಂದಾಪುರದಂಗೆ ಎಲ್ಲರೂ ಮನ್ಕೊಂಡಿರು, ಎಲ್ಲಾದ್ರೂ ಆಕಾಶ ಬಿದ್ದದ್ದು ನನ್ನ ಕಾಲ್ ಮೇಲೆ ನಿಲ್ಲಿ ಅನ್ನೋ ಕಾರಣಕ್ಕೆ ನಾನು ಮಲ್ಕ. ಹಾಗೆ ನೀವು ರೇಡಿಯೋ ಕುಂದಾಪುರ ಕುಂದಾಪುರ ಕನ್ನಡ ಉಳಿಸ್ತ್ರಿ ಅಂತೇಳಿ ಅಲ್ಲ, ಆ ಟ್ಯಾಂಟ್ರಕ್ಕಿ ಕಣಕ್ಕೆ ಒಂದು ಕಾಲ್ ನೆಗೆ ಇಟ್ಕೊಂಡ್ರೆ ಎಲ್ಲಾರು ಬೈ ಚಾನ್ಸ್ ಆಕಾಶ ಕೆಳಗಡೆ ಬಿದ್ದರೆ ಅದು ನನ್ನ ಕಾಲ್ ಮೇಲೆ ನಿಲ್ಲಿ ಅಂತ ಆತ್ಮವಿಶ್ವಾಸ ಇದೆಯಲ್ಲ, ಅಂತ ಆತ್ಮವಿಶ್ವಾಸ ನಿಮ್ಮ ರೇಡಿಯೋ ಕುಂದಾಪುರದ ಮೂಲಕ ಬಂದ್ರೆ ನಿಜವಾಗಿಯೂ ಸಹಿತ ಒಂದು ಕುಂದಾಪುರ ಕನ್ನಡಕ್ಕೆ ಅದರಷ್ಟು ದೊಡ್ಡ ಕೊಡುಗೆ ಏನಿಲ್ಲ. ನೀವು ಇಡೀ ಕುಂದಾಪುರ ಕನ್ನಡ ಉಳಿಸ್ತೀವಿ ಅಂತ ಹೇಳಿ ಹೊರದು ನಿಮ್ಮ ಭ್ರಮೆ ಹೊರತು ಅದು ಸತ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ.
1: ನಿಜ ಸರ್, ಎಷ್ಟು ಲೈಕ್ ಮಾತಾಡಿದ್ರೆ ನಿಮ್ ಕುಂದಾಪುರ ಕನ್ನಡಕ್ಕೆ ಅಂತ ಇದ್ರೆ ಇನ್ನೂ ಒಂದು 3 ಗಂಟೆ ಮಾತಾಡ್ರೆ ಕೇಳ್ಕೊಂಬಾಗ ಆತಿತ್ತು. ಬಹುಶಃ ನಮ್ ಕೇಳಿದ್ರಿಗೂ ಹಂಗೆ ಆತಿತ್ತೇನೋ, ಬಟ್ ಟೈಮ್ ಆಯ್ತು, ಗಂಟೆ ಆಯ್ತು. ನಿಮ್ ಮಾತನ್ನ ಮುಗಿಸೋ ಮನ್ಸಿಲ್ಲ, ಆದ್ರೆ ನಿಮ್ ಮಾತನ್ನ ಈಗ ಸರ್ ಮುಗಿಸು ಅಂತ ಹೇಳಲೇಬೇಕು.
0: ಅವಕಾಶ ಕೊಟ್ರಿ ನಂಗೂ ಕುಂದಾಪುರ ಕನ್ನಡ ಯಾವ ಮಾತಾಡೋಕೆ ಆಗ್ತಿಲ್ಲ ಅನ್ನೋ ಪುಕ್ಕಿದಿತ್ತು ಒಳಗೆ. ಪುಕ್ಕಲ್ಲ ಯಾಕೋಯ್ತಾ? ಅಯ್ಯೋ ನಾವೊಂದು 12 ವರ್ಷ ಹೊರಗೆ ಪರೂರ ಹೊಟ್ಟೆ ಆಗ್ತೀವಿ ನಾನು ಕಂಡು ಹಾಕಿಕೊಂಡನ. ಅದು ತುಳು ಬತ್ತು ಅಥವಾ ಮತ್ತೆ ಇಂಗ್ಲೀಷ್ ಬತ್ತು ಅಥವಾ ಶುದ್ಧ ಕನ್ನಡ ಬತ್ತು ಅಂತ ಹೇಳುವಂಥ ಒಂದು ಆತಂಕ ಇದ್ದಿತ್ತು. ಅದು ಯಾವುದೂ ಬರದಿದ್ದಂಗೆ ನಿಮ್ಮ ಪ್ರಶ್ನೆಗೆಲ್ಲ ನಾವು ಉತ್ತರ ಕೊಟ್ಟಿದ್ದೆ ಅಂದೇಳಿ ನಾನು ಉತ್ತರ ಕೊಡದಿದ್ದರೂ ಪ್ರಯತ್ನ ಮಾಡಿದೆ ಅಂತ ಹೇಳ್ತಾ ಕುಂದಾಪುರ ಭಾಷೆನ ಬಿಡಬೇಡಿ. ಯಾಕಂದ್ರೆ ನೀವು ಬೇರೆ ಭಾಷೆನ ಕಲೀನಿ ಕಲೀನಿ. ನಾವು ಹೀಗೆ ನಿತ್ಯ ನೀರಾಪಕಾಗ ನಾವು ನಿರಂತರ ಬದಲಾವಣೆ ಆಗ್ತಾನೆ ಇರಬೇಕು. ಆದರೆ ಬದಲಾವಣೆ ಒಟ್ಟಿಗೆ ಇದ್ದದ್ದೆಲ್ಲ ಗೆರ್ಚ್ಕೊಂಡು ಹೋಗಿ ಬದಲಾವಣೆ ಅಂತ ದಯವಿಟ್ಟು ನಾವು ಮಾಡೋಕ್ಕಾಗ ಅಂತ ಹೇಳಿ ನನ್ನ ಮಾತು.
1: ಎಷ್ಟು ಚಂದದ ಪದ ಬಳಕೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು.
0: ಥ್ಯಾಂಕ್ ಯು,
1: ತುಂಬಾ ಖುಷಿ ಆಯ್ತು. ಎಂದಕ್ಕಂದ್ರೆ ಈ ಪದ ಎಲ್ಲ ಎಲ್ಲಿ ನಮ್ಮ ಅಬ್ಬಿ ಮಾತಾಡುದು, ಅಜ್ಜಿ ಮಾತಾಡುದು ಅಂತ ಸನ್ನಿವೇಶ, ಅಥವಾ ಮನೆ ಬದಿಗೆ ಇಪ್ಪತ್ತಿಗೆ ಚಂದ ಅಕ್ಕ, ಬಿಂದು ಅಕ್ಕ, ಅಕ್ಕು ಅಕ್ಕ, ಚಣಕು ಅಕ್ಕ, ಇವರ ಬಾಯಲ್ಲೆಲ್ಲ ಕೇಂಬಂತ ಪದಗಳು. ಹಿಂಗ್ ನಾವು ಮಾತಾಡುತ್ತಲ್ಲ ಅದೇನು ಹತ್ತ ಕುಂದಾಪುರ ಕನ್ನಡ ಅಲ್ಲ, ಅದೆಲ್ಲ ಪಾಲಿಶ್ಡ್ ಕುಂದಾಪುರ ಕನ್ನಡ ಆಯ್ತಾ. ಇಂಥದೆಲ್ಲ ಕೇಂಬ ಸಿಕ್ಕು ತುಂಬಾ ಅಪರೂಪ. ಕೇಂದ್ರ ಕೂಡಲೇ ಅದೆಷ್ಟು ಖುಷಿಯತ್ ಗೊತ್ತಾ, ನೀವೀಗ ಗೆರ್ಚ್ಕೊಂಡು ಹಾಕುದಂದ್ರಲ್ಲ, ಇದೆಲ್ಲ ಬಳಕೆ ಇಲ್ಲ ಈಗ. ಅಂದ್ರೆ ನಾವು ದಿನದ ಬಳಕೆಯಲ್ಲಿ ಈ ಪದಗಳು ಇಲ್ಲ ಇಲ್ಲ.
0: ಗೆರ್ಚುದು ಕಣಿಯೋದಿಲ್ಲ, ಬಿದ್ದಗಳಿಗೆ ಗೆರ್ಚ್ಕೊಂಡು ಹೋಯ್ತು ಅಂತ.
1: ಹೌದು,
0: ಅದನ್ನ ಆ ಗೆರ್ಚುದ ಅಮ್ಮದಲ್ಲೇ ಆ ಶಬ್ದದಲ್ಲಿ ಗೆರ್ಚ್ಕೊಂಡು ಹಾಕುದು,
1: ಅದ್ರ ತೀವ್ರತೆ ಗೊತ್ತಾ,
0: ತೀವ್ರತೆ ಗೊತ್ತ. ಶಬ್ದವೇ ಹಾಗೆ. ಈಗ ಮುತ್ತಂದ ಹೇಳಿ ಹೇಳಿ ಹಿಂಗ್ ಮಾಡಿ ಆ ಬಾಯ್ಕಳಿ ಹಿಂಗ ಅಗಲ ಮಾಡಿ ಮುತ್ ಕೊಡುಕಾತಿಲ್ಲ, ಮುತ್ತನ ಹೊತ್ತಿಗೆ ತುಟಿನ ಅಗಲ ಮಾಡಿ ಮುತ್ ಕೊಟ್ಟಂಗೆ ಹೇಳ್ತು.
1: ಕರೆಕ್ಟ್, ಹೌದು. ತುಂಬಾ ಖುಷಿ ಆಯ್ತು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಕೇಳುಗ್ರೆ, ಕುಂದಾಪುರ ಮಾತುಕತೆಯಲ್ಲಿ ಇಷ್ಟು ತನಕ ನಮ್ಮ ಕುಂದಾಪುರ ಕನ್ನಡನ ಅಷ್ಟು ಲೈಕ್ ಮಾಡಿ ಮಾತಾಡ್ತಾ ಇದ್ದದ್ದು ನಮ್ಮ ಬಾಲಕೃಷ್ಣ ಶೆಟ್ಟಿಯವರು, ಪ್ರಾಂಶುಪಾಲರಾಗಿದ್ದವರು, ಕನ್ನಡ ಪ್ರಾಧ್ಯಾಪಕರು. ಕನ್ನಡ ಪ್ರಾಧ್ಯಾಪಕರು ಕನ್ನಡನ ಅಷ್ಟು ಲೈಕ್ ಅರ್ಧ ಕುಡ್ದಿರ ಅದರೊಟ್ಟಿ ಕುಂದಾಪುರ ಕನ್ನಡ ಅವ್ರ ರಕ್ತದಲ್ಲೇ ಇತ್ತು. ಹಾಗಾಗಿ ಇಷ್ಟು ಲೈಕ್ ಆಯ್ತು ಮಾತುಕತೆ. ನಂಗೆ ಗೊತ್ತಿತ್ತು ನಿಮಗೂ ಎಲ್ಲ ಹೊರಡುಕ್ಕೆ ಕೇಂಬಕ್ಕೆ ಅಂದರೆ ರೇಡಿಯೋ ಮುಗೀತಂದು ಹೇಳೋಕೆ ಮನಸ್ಸಿಲ್ಲ ಅಂತ. ನನಗೂ ಇಲ್ಲ ಟೈಮ್ ಆಯಿಪ್ಪು ಕೊಯ್ಯೆ, ನಾವು ಹೊರಡಲೇಬೇಕು. ಸರಿ, ಮತ್ತೊಮ್ಮೆ ಧನ್ಯವಾದ ಹೇಳ್ತಾ. ಕೇಂತಾಳಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ಸಿಕ್ವಕ, ನಮ್ಮ ಕುಂದಾಪುರದ ಹೆಮ್ಮೆಯ ಚಿತ್ರ ಸಾಹಿತಿ ಪ್ರಮೋದ್ ಮರವಂತೆಯವರ ಭಾವಗೀತೆ. ಈ ಗೀತೆಗೆ ಸಂಗೀತ ಮತ್ತೆ ಗಾಯನ ರಾಘವೇಂದ್ರ ಬಿಜಾಡಿಯವರಿಂದ. ಕೇಳಿ ಮಾತನಾಡದೆ ಇರಬೇಡ.

0: ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ. ಸೂರ್ಯಘರ್
3: ಸಂದೇಶ್ ಶೆಟ್ಟಿ ಆಜ್ರಿ ನಿರ್ದೇಶನದ ಚಿತ್ರ ಗುಮ್ಟಿಯ ಹಾಡು ಹಾಡುವ ಹಕ್ಕೆ. ಹಾಡಿದವರು ಮೆಹಬೂಬ್ ಸಾಬ್. ಸಂಗೀತ ಮತ್ತು ಸಾಹಿತ್ಯ ಮೋಹನ್.

ನಮಸ್ಕಾರ, ನೀವು ಕೇಳ್ತಾ ಇದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಇಂದಿನ ಯಕ್ಷ ಸಮಾಗಮ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಅನೂಪ್ ಉರಾಳ. ಬಡಗುತಿಟ್ಟಿನ ಯಕ್ಷಗಾನದ ಪಾಂಡವರ ವಡ್ಡೋಲಗ ಹಾಗೂ ಕಿರಾತನ ವಡ್ಡೋಲಗದ ಬಗ್ಗೆ ಒಂದೆರಡು ಮಾತನಾಡುವುದಕ್ಕೆ. ಮೊದಲಿಗೆ ಪಾಂಡವರ ವಡ್ಡೋಲಗದ ಕುರಿತಾಗಿ ಮಾತನಾಡುವ. ಪಾಂಡವರ ವಡ್ಡೋಲಗ, ಹೆಸರೇ ಸೂಚಿಸಿದಂತೆ 5-6 ಜನರು ಒಂದಾಗಿ ಮಾಡುವಂತಹ ವಡ್ಡೋಲಗವನ್ನು ಪಾಂಡವರ ವಡ್ಡೋಲಗ ಎಂದು ಕರೀತಾರೆ. ಮೊದಲೆಲ್ಲ ಮೇಳಗಳಲ್ಲಿ ಪ್ರಸಂಗ ಪ್ರಾರಂಭವಾಗುವಾಗ ದೇವೇಂದ್ರ ಅಥವಾ ಮಹಾಭಾರತದ ಕಥೆಯಾದರೆ, ಅದರಲ್ಲೂ ಪಾಂಡವರಿಗೆ ಸಂಬಂಧಿಸಿದಂತಹ ಕಥೆಯಾದರೆ ಪಾಂಡವರನ್ನು ಮೊದಲಿಗೆ ವಡ್ಡೋಲಗ ಮಾಡಿಸುವುದು. ಎಲ್ಲ ರಾಜರ ವಡ್ಡೋಲಗಕ್ಕಿಂತ ವಿಭಿನ್ನವಾದಂತಹ ವಡ್ಡೋಲಗ, ಹಾಗೂ ಈ ವಡ್ಡೋಲಗಕ್ಕೆ ಬೇಕಾದ ಸಾಹಿತ್ಯವು ಬೇರೆಯದ್ದೇ ಇದೆ. ಹೀಗೆ ಹೇಳುವುದಾದರೆ, ಮೊದಲು ಎಲ್ಲಾ ಮೇಳಗಳಲ್ಲಿ ಬಡಗುತಿಟ್ಟಿನ ಟೆಂಟ್ ಮೇಳಗಳು, ಪ್ರಸಿದ್ಧ ಟೆಂಟ್ ಮೇಳಗಳಾದ ಪೆರಡೂರು ಹಾಗೂ ಸಾಲಿಗ್ರಾಮ, ಮೊದಲು ಅಮೃತೇಶ್ವರಿ ಟೆಂಟ್ ಮೇಳಗಳಾಗಿತ್ತು. ಕೇವಲ ಉಡುಪಿ ದಕ್ಷಿಣ ಕನ್ನಡ ಭಾಗದಲ್ಲಿರುವಂತಹ ಮೇಳಗಳು ಮಾತ್ರ ಅಲ್ಲ, ಉತ್ತರ ಕನ್ನಡದಲ್ಲಿರುವಂತಹ ಕೆರಮನೆ ಮೇಳ ಇರಬಹುದು, ಗುಂಡುಬಾಳ ಮೇಳ ಇರಬಹುದು, ಇಂತಹ ಮೇಳಗಳಲ್ಲಿಯೂ ಪಾಂಡವರ ವಡ್ಡೋಲಗ ಪ್ರಸಂಗ ಪ್ರಾರಂಭವಾಗುವುದಕ್ಕೆ ಮುನ್ನ ಪ್ರಸಂಗದ ಆರಂಭದಲ್ಲಿಯೇ ಈ ಪಾಂಡವರ ವಡ್ಡೋಲಗವನ್ನು ಮೊದಲು ಮಾಡಿಕೊಂಡು ಬರ್ತಾ ಇದ್ರು. ಈ ಎಲ್ಲ ಮೇಳಗಳಲ್ಲಿಯೂ ಹಾಗೂ ಬಡಗುತಿಟ್ಟಿನ ಹೆಚ್ಚಿನ ಎಲ್ಲ ಮೇಳಗಳಲ್ಲಿ ಪಾಂಡವರ ವಡ್ಡೋಲಗ ಎನ್ನುವುದು ಖಾಯಂ ಆಗಿತ್ತು. ಆದರೆ ಕ್ರಮೇಣ ಬರುತ್ತಾ ಬರುತ್ತಾ ಕಾಲಮಿತಿಯ ಪ್ರಭಾವಕ್ಕೊಳಗಾಗಿಯೂ ಅಥವಾ ಮೇಳಗಳ ಅನುಕೂಲಕ್ಕೆ ತಕ್ಕಂತೆಯೂ ಈಗ ಪಾಂಡವರ ವಡ್ಡೋಲಗವನ್ನು ಕೆಲವೇ ಮೇಳಗಳು ಮಾಡುತ್ತವೆ. ಉದಾಹರಣೆಗೆ ಮಂದಾರ್ತಿ, ಕಮಲಶಿಲೆ, ಅಮೃತೇಶ್ವರಿ, ಹೀಗೆ. ಇನ್ನು ಕಥೆಗೆ ಹೊಂದಿಕೊಂಡು ಈ ಪಾಂಡವರ ವಡ್ಡೋಲಗದ ಹೆಸರನ್ನು ಬದಲು ಮಾಡ್ತಾರೆ. ದೇವತೆಗಳ ವಡ್ಡೋಲಗ, ಸಾಮಾನ್ಯವಾಗಿ ಸುದರ್ಶನ ವಿಜಯ, ಮೈಂದದ ವಿವಿಧ ಕಾಳಗ ಇಂತಹ ಅಥವಾ ಬೇರೆ ಕಥೆಗಳ ಯಕ್ಷಗಾನ ಪ್ರದರ್ಶನ ಎಂದಾದರೆ, ಮೊದಲಿನಿಂದ ಮಾಡಿಕೊಂಡು ಬಂದದ್ದು ಕಥೆಯ ಪ್ರಾರಂಭದಲ್ಲಿ ದೇವತೆಗಳ ವಡ್ಡೋಲಗ ಆಗಬೇಕು. ಉದಾಹರಣೆಗೆ ದಕ್ಷಯಜ್ಞ, ಈ ಪ್ರಸಂಗದ ಪ್ರಾರಂಭದಲ್ಲಿ ದೇವತೆಗಳ ವಡ್ಡೋಲಗವೇ ಆಗುವುದು. ಆಗ ದೇವತೆಗಳ ವಡ್ಡೋಲಗ ಆಗುವುದು ಎಲ್ಲ ರಾಜರ ವಡ್ಡೋಲಗ ಮಾಡುವುದಕ್ಕಿಂತ ಇದೇ ಪಾಂಡವರ ವಡ್ಡೋಲಗವನ್ನಿಟ್ಟುಕೊಂಡು ದೇವತೆಗಳ ವಡ್ಡೋಲಗ ಅಂತ ಹೆಸರು ಕೊಟ್ಟುಕೊಂಡು ಮಾಡ್ತಾರೆ. ಇನ್ನು ರಾಮಾಯಣದ ಕಥೆಯಾದರೆ ರಾಮ ಲಕ್ಷ್ಮಣರ ವಡ್ಡೋಲಗ ಅಂತ ಹೇಳ್ತಾರೆ. ಆ ವಡ್ಡೋಲಗದ ನಡೆ ಸಂಪೂರ್ಣ ಇದರ ಹಾಗೆ, ಆದರೆ ಕೆಲವೊಂದು ಸಾಹಿತ್ಯಗಳು ಮಾತ್ರ ಬೇರೆ ಬೇರೆ ಇದೆ. ಮೊದಲೇ ಹೇಳಿದ ಹಾಗೆ 5-6 ಜನವಿದ್ದು ಗುಂಪು ನೃತ್ಯವಿರುವುದರಿಂದ ಎಲ್ಲರೂ ಒಂದೇ ರೀತಿಯಲ್ಲಿ ನಾಟ್ಯ ಮಾಡಿದರೆ ನೋಡಲು ತುಂಬ ಚಂದವಾಗಿರುತ್ತದೆ. ಅನುದಿನವೂ ಯಕ್ಷಗಾನ ಪ್ರಾರಂಭವಾಗುವಂತೆ ಗಣಪತಿ ಸ್ತುತಿಯನ್ನು ಮಾಡಿ ಬಾಲಗೋಪಾಲ, ಪೀಠಿಕಾ ಸ್ತ್ರೀವೇಷ ಇವೆಲ್ಲ ಆದ ನಂತರ ಪ್ರಸಂಗದ ಪ್ರಾರಂಭದಲ್ಲಿ ಬರುವಂತಹ ವಡ್ಡೋಲಗವೇ ಪಾಂಡವರ ವಡ್ಡೋಲಗ. ಪಾಂಡವರ ವಡ್ಡೋಲಗದ ಬಗ್ಗೆ ಇಷ್ಟೆಲ್ಲ ಕೇಳಿದ ಮೇಲೆ ನಿಮಗೆ ಕಾತುರತೆ ಆಗಿರಬಹುದು. ಈ ಪಾಂಡವರ ವಡ್ಡೋಲಗವನ್ನು ಹೇಗೆ ಮಾಡ್ತಾರೆ, ಮೇಳಗಳಲ್ಲಿ ಇದನ್ನು ಹೇಗೆ ಮಾಡ್ತಾರೆ, ಅಥವಾ ಹವ್ಯಾಸಿ ತಂಡಗಳಲ್ಲಿ ಹೇಗೆ ಮಾಡ್ತಾರೆ? ಈಗ ಪ್ರಸ್ತುತ ಹೆಚ್ಚಿನ ಹವ್ಯಾಸಿ ಯಕ್ಷಗಾನ ತಂಡದಲ್ಲಿ ಪಾಂಡವರ ವಡ್ಡೋಲಗವನ್ನು ಮಾಡ್ತಾರೆ. ಉದಾಹರಣೆಗೆ ಕಲಾಪೀಠ ಕೋಟ ಇರಬಹುದು, ಅಜಪುರ ಯಕ್ಷಗಾನ ಸಂಘ ಇರಬಹುದು, ಹೀಗೆ ಹೆಚ್ಚಿನ ಹವ್ಯಾಸಿ ಯಕ್ಷಗಾನ ತಂಡದಲ್ಲಿ ಅಥವಾ ಮಕ್ಕಳ ಯಕ್ಷಗಾನ ತಂಡದಲ್ಲಿ ಇದನ್ನೆಲ್ಲ ಮಾಡ್ತಾರೆ. ಹಾಗೆ ಈ ಪಾಂಡವರ ವಡ್ಡೋಲಗ ಹೇಗೆ ಮಾಡ್ತಾರೆ ಎನ್ನುವುದನ್ನು ತಿಳಿಯುವುದಕ್ಕೆ ಇದೀಗ ನಿಮಗೆ ಪಾಂಡವರ ವಡ್ಡೋಲಗದ ಯಕ್ಷಗಾನದ ತುಣುಕನ್ನು ಪ್ರಸಾರ ಮಾಡ್ತೇವೆ. ಆಡಿಯೋ ಕೃಪೆ ಹಂಗಾರಕಟ್ಟೆ ಯಕ್ಷಗಾನ ಕಲಾಕೇಂದ್ರ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರಗೊಂಡಂತಹ ಕಲಾಪೀಠ ಕೋಟ, ಇಲ್ಲಿನ ವಿದ್ಯಾರ್ಥಿಗಳು ಮಾಡಿರುವಂತಹ ಪಾಂಡವರ ವಡ್ಡೋಲಗ.

0: ಇನ್ನು ಕಿರಾತನ ವಡ್ಡೋಲಗ. ಕಿರಾತನ ವಡ್ಡೋಲಗವನ್ನು ಆಗಿನ ಕಾಲದಲ್ಲಿ ನೋಡುವುದಕ್ಕೆ ಬಹಳ ಮಜವಾಗಿರ್ತಿತ್ತು, ಬಹಳ ಚಂದವಾಗಿರ್ತಿತ್ತು. ಏಕೆಂದರೆ ಆಗಿನ ಕಾಲದಲ್ಲಿ ಕಿರಾತ ಅಂದರೆ ಒಂದೇ ಕೋರೆ ಮುಂಡಾಸು, ಇಲ್ಲ ಅಂದರೆ ಜೋಡು ಕೋರೆ, ಎರಡು ಕೆಂಪು ಕೆದ್ಗೆ ಮುಂದಲನ್ನು ಅಭಿಮುಖವಾಗಿ ಕಟ್ಟಿ ಅದನ್ನು ಕೂರಿಸಿಕೊಂಡು ಅಷ್ಟು ರಂಗಸ್ಥಳದಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಅದಕ್ಕೆ ತಕ್ಕಂತೆಯೇ ನೋಡುಗರಿಗೆ ಖುಷಿಯನ್ನು ಕೊಡುವುದಕ್ಕಾಗಿ ಕಿರಾತರ ಪಡೆ, ಆ ಪಡೆಯವರು ಮಾಡುತ್ತಿರುವಂತಹ ಚೇಷ್ಟೆ, ಅವರು ಮಾಡುತ್ತಿರುವಂತಹ ಸರ್ಕಸ್, ಇವೆಲ್ಲವನ್ನು ನೋಡುವುದಕ್ಕೆ ಬಹಳ ಚಂದವಾಗಿರ್ತಾ ಇತ್ತು. ಹಾಗೆಯೇ ಪ್ರಸಂಗಗಳಲ್ಲಿ ಬರುವಂತಹ ಕಿರಾತನಿಗೋಸ್ಕರವೇ ಕಿರಾತನ ವಡ್ಡೋಲಗ ಎಂದು ಮೊದಲಿನವರು ಮಾಡಿಕೊಂಡು ಬರ್ತಾ ಇದ್ರು. ಉದಾಹರಣೆಗೆ ಭೀಷ್ಮ ವಿಜಯದಲ್ಲಿ ಬರುವಂತಹ ಏಕಲವ್ಯ ಎನ್ನುವಂತಹ ಕಿರಾತನಿಗೂ ಕಿರಾತನ ವಡ್ಡೋಲಗ ಮಾಡ್ತಾ ಇದ್ರು. ಶಶಿಪ್ರಭಾಪರಿಣಯದಲ್ಲಿ ಬರುವಂತಹ ಕಿರಾತನಿಗೂ ಕಿರಾತನ ವಡ್ಡೋಲಗ ಮಾಡ್ತಾ ಇದ್ರು. ಹೀಗೆ ಹೆಚ್ಚಿನ ಪ್ರಸಂಗದಲ್ಲಿ ಬರುವಂತಹ ಎಲ್ಲಾ ಕಿರಾತರಿಗೂ ಕಿರಾತನ ನಾಯಕ ಕೋರೆ ಮುಂಡಾಸು ಅಥವಾ ಜೋಡ್ ಕೋರೆಯನ್ನು ಕಟ್ಟಿಕೊಂಡು ಬರ್ತಾ ಇದ್ದ. ಹಾಗೆ ಅವರ ಪಡೆಯವರೆಲ್ಲರೂ ಸಾಮಾನ್ಯ ಕಿರಾತರಂತೆ ಬರುತ್ತಾ ಇದ್ರು. ಕಿರಾತನ ಪಡೆಯವರಿಗೆ ದಿಗಣಾಂತ ಎತ್ತ ಅಂತ ಕೊಟ್ಟು ತೆರೆಯ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೋಡುವುದು, ಹಾರುವುದು, ಬೀಳುವುದು ಇವೆಲ್ಲವನ್ನು ಮಾಡ್ತಾ ಇದ್ರು. ಇದಾದ ನಂತರ ಕಿರಾತ ನಾಯಕನಿಗೆ ರಾಜವೇಷದ ಒಡ್ಡೊಲಗದಂತೆ ಒಂದು ತೆರೆ ಒಡ್ಡೊಲಗವನ್ನು ಕೊಡ್ತಾ ಇದ್ರು. ಇದಿಷ್ಟು ತೆರೆ ಒಡ್ಡೊಲಗ ಆದ ನಂತರ ಕಿರಾತ ಹೋಗಿ ಸಿಂಹಾಸನ ಅಥವಾ ರಥದ ಮೇಲೆ ಹೋಗಿ ನಿಲ್ಲುವುದು, ಅದರ ಮುಂದೆ ಹುಲ್ಲರಾಶಿ ಬೆಂಕಿ ಹಾಕುವುದು, ಆ ಬೆಂಕಿಯ ಸುತ್ತಲೂ ಕಿರಾತರ ಪಡೆ ಲಯಬದ್ಧವಾಗಿ ಓಡುವುದು, ಇವೆಲ್ಲವನ್ನು ನೋಡುವುದಕ್ಕೆ ಬಹಳ ಚಂದವಾಗಿ ಕಾಣ್ತಾ ಇತ್ತು. ಇವೆಲ್ಲ ಆದ ನಂತರ ಕಿರಾತರ ಪಡೆಗಳು ಮಾಡುತ್ತಿರುವಂತಹ ಸರ್ಕಸ್, ಇದನ್ನು ನೋಡುವುದಕ್ಕಂತೂ ಬಹಳ ಮಜವಾಗ್ತಾ ಇತ್ತು. ಈ ಕಿರಾತರ ವಡ್ಡೊಲಗದ ಸುದ್ದಿ ಕೇಳಿದ ಮೇಲೆ ನಿಮಗೂ ಅನಿಸ್ತಿರ್ಬೋದು, ಈ ಕಿರಾತರ ವಡ್ಡೊಲಗ ಹೇಗೆ ಮಾಡ್ತಾರೋ, ಇದರಲ್ಲಿ ಬರುವಂತಹ ಸಾಹಿತ್ಯ ಹೇಗಿರಬಹುದು, ಇವೆಲ್ಲ ನಿಮಗೆ ಮಂಡಿಯೊಳಗೆ ಕೊರೆಯುತ್ತಾ ಇರಬಹುದು. ಹಾಗಾಗಿ ಈ ಕಿರಾತರ ವಡ್ಡೊಲಗ ಹೇಗೆ ಮಾಡ್ತಾರೋ ಎನ್ನುವುದನ್ನು ನಿಮಗೆ ಈಗ ಆಡಿಯೋ ಮುಖಿಯನ್ನು ಕೇಳಿಸ್ತೇವೆ.
1: ಆಡಿಯೋ ಕೃಪೆ ಕಲಾಪೀಠ ಕೋಟ ಯಕ್ಷಗಾನ ಯೂಟ್ಯೂಬ್ ಚಾನಲ್.

ಇಷ್ಟು ಹೊತ್ತು ಬಡಗುತಿಟ್ಟಿನ ಯಕ್ಷಗಾನದ ಪಾಂಡವರ ಒಡ್ಡೊಲಗ ಹಾಗೂ ಕಿರಾತನ ಒಡ್ಡೊಲಗದ ಕುರಿತಾಗಿ ನನಗೆ ಗೊತ್ತಿದ್ದಷ್ಟು ನಾನು ನಿಮಗೆ ತಿಳಿಸಿದ್ದೇನೆ. ಇನ್ನೊಮ್ಮೆ ಇನ್ನೊಂದು ವಿಷಯದೊಂದಿಗೆ ಇದೇ ಯಕ್ಷ ಸಮಾಗಮ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ಕೆಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಅನೂಪ್ ಉರಾಳ.

0: ಈಗ ದಿನೇಶ್ ಉಪ್ಪೂರ್ ಇವರ ಯಕ್ಷಗಾನ ಸಂಗ್ರಹದಿಂದ ಆಯ್ದ ಬಬ್ರುವಾಹನ ಕಾಳಗ ಭಾಗ 2 ಪ್ರಸಾರವಾಗುತ್ತದೆ.
1: ಈಗ ಯೋಚಿಸಬೇಕಾದಂತಹ ಸಂದರ್ಭ ಪುನಃ ಒದಗಿ ಬಂತು. ಅಶ್ವವನ್ನ ಕಟ್ಟಿ ಯುದ್ಧವನ್ನ ಸಾರಿಯಾಗಿತ್ತು. ಆದ್ರೆ ತಾಯಿಯ ಮಾತಿನ ಮೇರೆಗೆ ಪುನಃ ಮಂತ್ರಿಗಳನ್ನೆಲ್ಲ ಕರೆದು ವಿಷಯವನ್ನ ತಿಳಿಯಪಡಿಸಿದಾಗ ಪಾರ್ಥನಲ್ಲಿಯೇ ಹೋಗಿ ಕಪ್ಪಗಾಣಿಕೆಯನ್ನು ಕೊಟ್ಟು ತಪ್ಪನ್ನ ಒಪ್ಪಿಕೊಳ್ಳಬೇಕು ಎಂಬುದಾಗಿ ಮಂತ್ರಿಗಳು ಸೂಚಿಸಿದ್ದಾರೆ. ಅದೇ ಪ್ರಕಾರವಾಗಿ ಪಾರ್ಥನಿಗೆ ಒಪ್ಪಿಸುವುದಕ್ಕಾಗಿ ವಿಶೇಷವಾಗಿರುವಂತಹ ಕಪ್ಪಗಾಣಿಕೆಯನ್ನೆಲ್ಲ ತೆಗೆಸಿದ್ದೇನೆ. ನಾಗಲೋಕದ ಕನ್ಯೆಯರನ್ನ ತರಿಸಿದ್ದೇನೆ. ಆರತಿಯನ್ನ ಹಿಡಿದು ಕಳಶ ಗನ್ನಡಿಗಳೊಂದಿಗೆ ಆ ಕಡೆಯಲ್ಲಿ ವಿಜೃಂಭಣೆಗೆ ನಡೆದು ಬಿಡಲಿ.

0: ಅವಶಕೇತನ ವೃಷಕೇತು ಪ್ರದ್ಯುಮ್ನ ಮೊದಲಾದವರು ನಮ್ಮ ಅಶ್ವವನ್ನ ಈ ಮಣಿಪುರದ ದೊರೆ ಕಟ್ಟಿಕೊಂಡಿದ್ದಾನೆ ಎಂಬಂತ ಸಂಗತಿಯನ್ನು ನಾವು ಕೇಳಿದ್ದೇವೆ.
1: ಸರಿ,
0: ಅವನಿಂದ ಬರಬಹುದಾದಂತ ಪ್ರತಿಕ್ರಿಯೆಯನ್ನ ಎದುರಿಸುವುದಕ್ಕೆ ಸನ್ನದ್ಧರಾಗಿ ಆ ಸಮಯವನ್ನ ನಿರೀಕ್ಷಿಸುತ್ತಿರೋಣ.

0: ಅವಸಕೇತನ
1: ಅರ್ಜುನಯ್ಯ,
0: ಸಾವಿರ ಕಾಲ ಬದುಕಿದರೆ ಸಾವಿರ ಚೋದ್ಯಗಳನ್ನು ಕಾಣಬಹುದಂತೆ. ಮುತ್ತು ರತ್ನ ಇತ್ಯಾದಿಗಳನ್ನೆಲ್ಲ ತಂದೊಪ್ಪಿಸಿ ನನ್ನ ಪಾದ ಮೂಲದಲ್ಲಿ ತಲೆ ಚಾಚಿ ನಿಂತ ಈ ಮಣಿನಗರದ ಮಹಾನಾಯಕರಾದಂತಹ ಬಬ್ರುಹಾನ್ ನ ಸ್ಥಿತಿಯನ್ನು ನೋಡಿದೀರಿ. ಸಕಲ ಮಂತ್ರಿ ಮಹರ್ಬಲಗಳ ಅನುಕೂಲತೆ ಇದ್ದರು ನಮ್ಮ ಯಜ್ಞಾಶ್ವವನ್ನು ಕಟ್ಟಿದಂತಹ ಈತ ಹೇಳಿಯಂತೆ ಬಂದು ತಲೆಬಾಗುತ್ತಿದ್ದಾನೆ. ನಿಜಕ್ಕೂ ಇಂಥ ಈ ವ್ಯಕ್ತಿ ಯಾವ ಅರಸನ ಮಗನು, ಇವನ ಹುಟ್ಟಿಗೆ ಕಾರಣ ಏನು ಎಂಬುದು ಅರ್ಥವಾಗದೆ ಒಂದು ವಿಚಿತ್ರವಾದಂತಹ ಅನುಭವವನ್ನು ಅನುಭವಿಸ್ತಾ ಇದ್ದೇನೆ.

ಇವನ ವೇಷವನ್ನ ಆಯಾ ಆಕಾರವನ್ನ ಕಂಡಾಗ ವೀರ ಕ್ಷತ್ರಿಯನ ಹಾಗೆ ಕಾಣಿಸಿದ್ದೇನೋ ಸತ್ಯ. ಆದರೆ ಇವನ ಕೃತಿಯನ್ನ ಅವಲೋಕಿಸಿದಾಗ ನಿಜಕ್ಕೂ ಕ್ಷಾತ್ರಿಯತ್ವಕ್ಕೆ ಸಂಬಂಧಿಸಿದ ಯಾವ ಯೋಗ್ಯತೆಯೂ ಇವನಲ್ಲಿ ಇಲ್ಲ ಎಂಬುದು

ಓ ಜನಕ, ನನ್ನ ಈ ವ್ಯವಹಾರ ನಿನಗೆ ಆಶ್ಚರ್ಯವನ್ನು ಉಂಟು ಮಾಡಿದೆ. ಹಾಗಾದ್ರೆ ಆಶ್ಚರ್ಯ ಅಲ್ಲ, ಏನು ಮಾಡುವ, ನಮ್ಮ ಪರಿಸ್ಥಿತಿಯನ್ನು ನಾವೇ ಹೇಳಿಕೊಳ್ಳಬೇಕಾದ ಸಂದರ್ಭ ಬಂತು. ತಂದೆಯಾದಂತಹ ನಿಮ್ಮಲ್ಲಿ ನಾನೇ ನಿಮ್ಮ ಮಗ ಎಂಬುದಾಗಿ ಹೇಳಿಕೊಳ್ಳುವ ಸಂದರ್ಭ ನನ್ನ ಪಾಲಿಗೆ ಬಂತು. ಜನಕ, ನಾನು ಮಾಡಿರುವಂತಹ ಅಪರಾಧ ಏನು ಬಲ್ಲಿರಾ?

0: ಒಂದು ರಾಷ್ಟ್ರದ ಮಹಾರಾಜನಾಗಿ ಈ ಅಶ್ವದ ಹಣೆಯಲ್ಲಿರುವಂತಹ ಲಿಖಿತವನ್ನು ಓದಿದಾಗ ರೊಚ್ಚಿಗೆದ್ದು ಈ ಹಸುವನ್ನ ಕಟ್ಟಿದೆ. ಆದರೆ ನಮ್ಮ ತಾಯಿಯ ಆಮೇಲೆ ಹೇಳಿದ್ಲು, ಬಂದಿರುವಂತಹ ವ್ಯಕ್ತಿ ನಿನ್ನ ತಂದೆಯ ಮಗನೇ ಎಂಬುದಾಗಿ. ತಾಯಿಯಾಗಿರುವಂತಹ ಚಿತ್ರಾಂಗದ ದೇವಿ ಹೇಳಿದ್ರ ಕಾರಣದಿಂದಲಾಗಿ ನಾನು ಮಾಡಿದ್ದು ಅಪರಾಧ ಎಂಬುದು ತಿಳಿಯಿತು. ಏನು ಮಾಡುವ ಕಾರ್ಯ ಆದ ಮೇಲೆ ಮಾಡಿದ್ದು ತಪ್ಪು ಎಂದು ಗೊತ್ತಾಯಿತು. ಆದ್ದರಿಂದ ತಪ್ಪನ್ನು ಒಪ್ಪಿಕೊಳ್ಳಬೇಕಾದೇ ಸಂಭಾವ್ಯತೆ ಎಂಬುದಾಗಿ ತಿಳಿದು ಇದು ತಪ್ಪನ್ನು ಒಪ್ಪಿಕೊಂಡು ಪಾದ ಮೇಲೆ ಕಪ್ಪಗಾಣಿಕೆಯನ್ನು ಒಪ್ಪಿಸ್ತಾ ಇದ್ದೇನೆ. ಸ್ವೀಕರಿಸಬೇಕು ಜನಕ.
1: ದೇವೇಂದ್ರ ಜಾತ, ಒಬ್ಬರು ವಾಹನ ರೀತಿ ನೀತಿಗಳನ್ನೆಲ್ಲ ಕಂಡಾಗ ಒಂದೇ ಸವನೆ ಮಗವನ್ನು ತಿರುಗುತ್ತಾ ಇದ್ದೀವಿ. ಆದ್ರೆ ಅವನಾಡಿರುವಂತಹ ಮಾತುಗಳನ್ನೆಲ್ಲ ಎಣಿಸಿದಾಗ ಅವನ ವರ್ಚಸ್ಸು, ತೇಜಸ್ಸು, ಓಜಸ್ಸು, ಅವನಲ್ಲಿರುವಂತಹ ಟಿವಿ ಪರಾಕ್ರಮ ಇವುಗಳನ್ನೆಲ್ಲ ಕಂಡಾಗ ನಿಮ್ಮ ಮಗನೋ ಎನ್ನುವಂತಹ ಸಂದೇಹವೂ ನಮಗುಂಟಾಗ್ತಾ ಇದೆ. ಆದ್ದರಿಂದ ಮಗನೆನ್ನುವಂತಹ ವ್ಯಾಮೋಹದಿಂದ ಅವನನ್ನು ಒಡಗೂಡಿಕೊಳ್ಳುವುದೇ ಯೋಗ್ಯ ಅಂತ ನಮ್ಮ ಮನಸ್ಸಿಗೆ ಅನ್ನಿಸ್ತಾ ಇದೆಯಲ್ಲ.
2: ಓಹೋ, ನಿಮ್ಮೆಲ್ಲರ ಅನಿಸಿಕೆ ಈಗ
1: ಹೌದು.
2: ಹಂಸಕೇತನಾದಿಗಳೇ,
1: ಸ್ವಾಮಿ
2: ಬೊಬ್ರುವಾಹನ ಹೇಳಿದ ಮಾತುಗಳಿಂದ ಈತ ನನ್ನ ಮಗ ಎನ್ನುವಂತಹ ಭ್ರಮೆಗೆ ನೀವು ಒಳಗಾಗಿದ್ದೀರಿ.
1: ಸರಿ,
2: ನಿಜಕ್ಕೂ ಇವನ ರೀತಿ ನೀತಿಗಳನ್ನೆಲ್ಲ ಪರಿಶೀಲಿಸಿದಾಗ ಇವನು ಯಾರು ಏನು ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಅವಕಾಶ ಇದೆ. ಶ್ರೇಷ್ಠವಾದಂತಹ ಈ ಚಂದ್ರವಂಶದ ಭವ್ಯವಾದಂತಹ ಕೀರ್ತಿಗೆ, ಅದರ ಶುಚಿಗೆ ಕಲಂಕಪ್ರಾಯವಾದಂತಹ ಮಾತುಗಳನ್ನು ಆಡುತ್ತಿರುವಂತಹ ಈ ಬಬ್ರುವಾಹನ ನಿಜಕ್ಕೂ ನಮ್ಮ ವಂಶಕ್ಕೆ ಒಂದು ಅಪರಾಧವನ್ನೇ ಎಸಗುತ್ತಿದ್ದಾನೆ. ಅಂತ ಈ ಬಬ್ರುವಾಹನ ನನ್ನ ಮಗ ಎಂಬ ಅನುಮಾನ ನಿಮಗೆ ಹುಟ್ಟಿತ್ತು ಅಂತ ಆದರೆ ಆಶ್ಚರ್ಯ ಅಲ್ಲವೇ? ಈತ ಹೇಳಿದ ಪ್ರಕಾರವಾಗಿ ಈತ ನನ್ನ ಮಗನೇ ಆಗಿದ್ದರೆ ಈ ವಿಧವಾದತ್ತ ಈ ಕೃತಿ ಇವನಿಂದ ನಡೆಯಲಿಕ್ಕೆ ಸಾಧ್ಯವಿರಲಿಲ್ಲ. ಪೌರುಷವಂತರು ಕಟ್ಟಬೇಕು, ಅದು ಇಲ್ಲದೇ ಇದ್ದವರು ಕಪ್ಪಗಾಣಿಕೆಗಳನ್ನು ಕೊಟ್ಟು ಶರಣಾಗತರಾಗಬೇಕೆಂದು ನಮ್ಮ ಅಶ್ವದ ಹಣೆಯ ಮೇಲೆ ಬರೆಸಿದ ಬರಹವನ್ನು ಓದಿಯೂ ಅಶ್ವವನ್ನು ಕಟ್ಟಿ ಆಮೇಲೆ ಕಪ್ಪಗಾಣಿಕೆಗಳನ್ನೆಲ್ಲ ತಂದು ಪಾದಮೂಲದಲ್ಲಿ ತಲೆಯಿಟ್ಟು ಅಪರಾಧ ಮಾಡಿದ್ದೇನೆಂದು ತನ್ನ ಅಪರಾಧ ಪ್ರಜ್ಞೆಯನ್ನು ಇಲ್ಲಿ ತೋಡಿಕೊಳ್ಳುತ್ತಿದ್ದಾನೆ. ನಿಜಕ್ಕೂ ನನ್ನಂಥವನ ಮಗನಾದಂತಹ ಒಬ್ಬ ವ್ಯಕ್ತಿಯಿಂದ ಇಷ್ಟು ಹೀನವಾದಂತಹ ಹೇಳಿತನದ ಕೃತಿಗಳನ್ನ ಕಾರ್ಯವನ್ನ ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈತ ಏನು ನಿಮ್ಮಂತವರ ಮನಸ್ಸಿನಲ್ಲಿ ಭ್ರಮೆಯನ್ನು ಹುಟ್ಟಿಸಬಹುದಾದ ಮಾತುಗಳನ್ನಾಡುತ್ತಿದ್ದಾನೆ? ಇವನ ಎಲ್ಲ ಚಟುವಟಿಕೆಗಳಿಂದ ಈತ ಹೇಳಿದನಲ್ಲ ಚಿತ್ರಾಂಗದೆಯ ಮಗ, ಚಿತ್ರಾಂಗದೆಯ ಮಗ ಅಂತ, ಅಂತೂ ಇವನ ಹುಟ್ಟಿನ ಗುಟ್ಟು ಅಲ್ಲಿಯೇ ಇದೆ ಎಂದು ಅರ್ಥ ಮಾಡಿ

ಅರ್ಥ ಮಾಡಿಕೊಳ್ಳಬಹುದು, ಅರ್ಥ ಮಾಡಿಕೊಳ್ಳಬಹುದು. ತನ್ನ ತಾಯಿ ತಾಯಿ ಎಂದು ಹೇಳಿಕೊಳ್ಳುತ್ತಾನೆ ಚಿತ್ರಾಂಗದೆ ಎನ್ನುವಳ ಹೆಸರನ್ನ. ಯಾವುದೋ ಅನಾಮಧೇಯಳಾದಂತ ಈ ಚಿತ್ರಾಂಗದೆ ತನ್ನ ಪ್ರಾಯದ ಸೊಕ್ಕನ್ನ ನಿಯಂತ್ರಿಸಲಿಕ್ಕಾಗದೆ, ಯಾವುದೋ ರಸಿಕ ಮಹಾಶಯನಾದಂತ ಗಂಧರ್ವರ ಒಡನಾಟಕ್ಕೆ ಸ್ನೇಹಕ್ಕೆ ಒಳಗಾಗಿ ಆ ವಿಚಿತ್ರವಾದ ಅಕ್ರಮ ಸಂಬಂಧದಿಂದ ಹುಟ್ಟಿದ ಕೆಟ್ಟ ಪಿಂಡ ಇದಾಗಿರಬೇಕು. ಅಲ್ಲದೆ ಇದ್ರೆ ಒಬ್ಬ ಅಚ್ಚ ಕ್ಷತ್ರಿಯನ ವೀರ್ಯಕ್ಕೆ ಹುಟ್ಟಿದಂತಹ ವ್ಯಕ್ತಿಯೇ ಈತನಾಗಿದ್ರೆ ಇವನಿಂದ ಇಂತಹ ಹೀನವಾದಂತಹ ಕಾರ್ಯವನ್ನು ನಿರೀಕ್ಷಿಸುವುದಕ್ಕೆ ಸಾಧ್ಯ ಇಲ್ಲ. ಅಶ್ವವನ್ನ ಕಟ್ಟಿದ ಪಂಥಕ್ಕಾಗಿ ತನ್ನ ಪ್ರಾಣವನ್ನ ದೃಢವಾಗಿ ಭಾವಿಸಿ ಆ ಪಂಥವನ್ನೇ ಮುಂದುವರಿಸಿಕೊಂಡು ಹೋಗಬೇಕಾದದ್ದು ಕ್ಷತ್ರಿಯ ವೀರನ ಸಹಜ ಕರ್ತವ್ಯ. ಹಾಗಿರುವಾಗ ಈತನ ಹುಟ್ಟಿನ ಹುಟ್ಟು ಇಂತಹ ಹೇಯವಾದ ಹಿನ್ನೆಲೆಯಲ್ಲಿ ಕೂಡಿದ್ದರಿಂದ ಇವನ ಕೆಲಸವೂ ಇಷ್ಟು ಹೇಸಿಗೆಯಿಂದ ಕೂಡಿದ್ದು ಎನ್ನುವುದನ್ನು ಒಪ್ಪಿಕೊಳ್ಳಲೇಬೇಕು. ಮತ್ತೆ ಮತ್ತೆ ಈತ ಇದೋ ನಿನ್ನ ಮಗ ನಿನ್ನ ಮಗ ಎಂದು ಕೇಳುವವರ ಕಿವಿಗೆ ಅಸಹ್ಯಕಾರಕವಾದಂತಹ ಪರಿಣಾಮವನ್ನುಂಟು ಮಾಡುವ ರೀತಿಯಲ್ಲಿ ಹೇಳಿಕೊಳ್ಳುತ್ತಿದ್ದಾನೆ. ಆದರೆ ಏನು ಹೇಳಲಿ ನನ್ನ ಮಗ

ಪಾರ್ಥನಿಗೆ ಮಗನಾಗಿ ಹುಟ್ಟಿ ಪಾರ್ಥನ ಘನತೆ ಗೌರವಕ್ಕೆ ತಕ್ಕುದಾದ ವಿಧಾನದಲ್ಲಿ ಕ್ಷಣಕಾಲ ಮಿಂಚಿದಂತಹ ಒಬ್ಬ ಮಗ ನನ್ನ ಬದುಕಿನಲ್ಲಿ ಹಾದು ಹೋಗಿದ್ದಾನೆ. ಮಗನಿಗೆ ತಂದೆಯಾಗಿ ಬದುಕುವ ಭಾಗ್ಯವನ್ನ ಕಳೆದುಕೊಂಡ ಒಬ್ಬ ನತದೃಷ್ಟ ನಾನು. ಹವಸಚೇತನಾದಿಗಳೇ, ನನ್ನ ಮೋಹದ ಮಡದಿಯಾದಂತಹ ಸುಭದ್ರೆಯ ಹಾಗೂ ನನ್ನ ಪವಿತ್ರವಾದಂತಹ ದಾಂಪತ್ಯ ಜೀವನದ ಸಾರ ಸರ್ವಸ್ವನಾಗಿ ಅಭಿಮನ್ಯು ಎಂಬಂತಹ ಒಬ್ಬ ಕುಲರತ್ನವನ್ನು ನಾನು ಒಂದು ಕಾಲದಲ್ಲಿ ಪಡೆದಿದ್ದೆ. ಆದರೆ ಕೇವಲ ಕನಸಿನ ಅನಿಸಿಕೆಗಳಾಗಿ ಅಂಥ ಯಶಸ್ಸಿನ ಉಂಡೆಯಾಗಿ ಪೌರುಷದ ಪ್ರತೀಕವಾಗಿ ಇಡೀ ಚಂದ್ರವಂಶದ ಕುಲ ತಿಲಕನಾಗಿ ಕಾಣಿಸಿಕೊಂಡ ಅಭಿಮನ್ಯುವನ ಬಹುಕಾಲ ಉಳಿಸಿಕೊಂಡು ಅವನಿಗೆ ತಂದೆ ಅಂತ ಅನಿಸಿಕೊಂಡು ಬದುಕುವ ಭಾಗ್ಯವನ್ನ ಅದೋ ಎಂದು ಕೂಡಿದ ಹೋಯಿತಲ್ಲ ಕೌರವ ಪಾಂಡವರ ಕದನ ಕೋಲಾಹಲದ ಮಧ್ಯದಲ್ಲಿ ಆ ಮಾನವೀಯ ಸಹಜವಾದ ಭಾವನೆಗಳನ್ನೆಲ್ಲ ಸುಟ್ಟು ಕೇವಲ ಪೈಶಾಚಿಕ ವೃತ್ತಿಯಿಂದ ಮುಂದುವರಿಯುತ್ತಿರುವಂತಹ ಆ ರಣರಂಗದಲ್ಲಿ ನನ್ನ ಅಮೂಲ್ಯವಾದಂತಹ ರತ್ನ ಕಳೆದು ಹೋಯಿತು. ನಿಜಕ್ಕೂ ಮೂರು ಲೋಕದ ಗಂಡು ಎಂದು ಅನ್ನಿಸಿಕೊಂಡಂತಹ ಪಾರ್ಥನಿಗೆ ಒಬ್ಬ ಮಗ ಎಂದು ಹೇಳಿಸಿಕೊಳ್ಳುವ ಯೋಗ್ಯತೆ ಇದ್ದರೆ ಸುಭದ್ರೆಯ ಮೋಹದ ಕಂದ, ಅರ್ಜುನನ ನಿಜವಾದಂತಹ ಕಂದ ಅಭಿಮನ್ಯುವಿಗೆ ಮಾತ್ರ ಯೋಗ್ಯತೆ ಇತ್ತು. ಅಂಥವನ ನಿಜಕ್ಕೂ ನನ್ನ ಮಗ ಎಂದು ಹೇಳಿಸಿಕೊಳ್ಳುವುದಕ್ಕೊಂದು ತೃಪ್ತಿ, ಸಮಾಧಾನ, ಅಭಿಮಾನ. ಹೊರತು ಈ ಹೇಳಿಯನ್ನ

0: চালাবো, মিয়ানমার বসুরবালি বন্ধ মানে তোলা গেলাম ঘোড়া। ಈ ಪಿಸುಡರ ಪ್ರತಿಯೊಂದು ವ್ಯವಹಾರವೇ ಅರ್ಥ ಮಾಡಿಕೊಳ್ಳುತ್ತಾ ಇದೆ. ಸಿಂಹದ ಹೊಟ್ಟೆಯಲ್ಲಿ ಖಂಡಿತಕ್ಕೂ ನರಿಯ ಮರಿ ಹುಟ್ಟಲಾರದು. ಕೇವಲ ವೇಷದಿಂದ ಪೌರುಷವಂತ ಅಂತ ಕಾಣಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿದ ಚಂದ ತೊಲಗು
1: ಜನನಿಗಿಕ್ಕಿನ ಬಲಗೆ ಸೈರಿಸಿದೆ ನೊಮ್ಮೆ ನಿರ್ಣಯ ತಲೆಯ ಕೊಂಬೆನು ದೃಢಕ್ಕೆ ಬಲ ಸಹಿತ.

ನನ್ನನ್ನ ನಿಂದಿಸಿದೆಯೋ ಹೇಳಿ ಎಂಬುದಾಗಿ ದೂರೀಕರಿಸಿದೆಯೋ ಬೇಸರ ಇರಲಿಲ್ಲ. ನನ್ನನ್ನು ಎಷ್ಟೇ ನಿಂದಿಸಿದ್ರು ನೀನು ಅಪ್ಪ ಎನ್ನುವ ಕಾರಣಕ್ಕಾಗಿ ಸಹಿಸಿಕೊಳ್ತಾ ಇದ್ದೆ. ಆದ್ರೆ ನೀನು ಆಡಿರುವ ಮಾತೇನು, ನನ್ನನ್ನು ಹೆತ್ತಿರುವಂತಹ ತಾಯಿ ಚಿತ್ರಾಂಗದೆಯನ್ನ ನಿಂದಿಸಿದೆಯೋ ಅವಳಿಗೆ ಅಪಮಾನವನ್ನು ಮಾಡಿದೆಯೋ, ಈ ತಾಯಿಗೆ ಆಡಿರುವಂತಹ ಅಪಮಾನದ ಮಾತುಗಳನ್ನು ಸಹಿಸಲಾರೆ ಸಹಿಸಲಾರೆ. ಇದಕ್ಕೋಸ್ಕರವಾಗಿ ಪರಿವರ್ತನೆಯನ್ನು ಮಾಡುತ್ತೇನೆ.

ಅರ್ಜುನ, ಇಂದು ಮಲಗಿರುವಂತಹ ಸರ್ಪದ ಭಾವವನ್ನು ತೊಡಗಿದ್ದಿ, ಅದರ ಪರಿಣಾಮ ಏನು ಎಂಬುದನ್ನ ಈ ಕ್ಷಣದಲ್ಲಿಯೇ ಕಾಣಲಿಕ್ಕಿದ್ದಿ. ನಡೆಯುವಂತಹ ಯುದ್ಧದಲ್ಲಿ ನೀನು ತಲೆಯನ್ನು ಕೆಂಡಾಡದೇ ಇದ್ರೆ ಚಿತ್ರಾಂಗದೇ ಮಗ ನಾನಲ್ಲ.

0: ಮಗು ವೃಷಕೇತ
1: ಜನಕ
0: ಕಣ್ಣ ಮುಂದೆ ನಡೆದು ಹೋದಂತ ಕದನ ಕೋಲಾಹಲದಲ್ಲಿ ನಮ್ಮೆಲ್ಲರೂ ಧರೆಗೆ ಒರಗಿದ್ದಾರೆ. ಉನ್ಮತ್ತವಾದಂತಹ ಆನೆ ಬಾಳೆಯ ವನವನ್ನ ಪ್ರವೇಶಿಸಿ ಮುರಿದು ಮುಕ್ಕುವ ಹಾಗೆ ನಮ್ಮ ಸೇನಾ ಸಮುದಾಯವನ್ನೆಲ್ಲ ನೆಲಕ್ಕೊರಗಿಸಿದ್ದಾನೆ. ಈ ಭೀಕರ ಭಯಾನಕವಾದಂತಹ ಪರಿಸ್ಥಿತಿಯಲ್ಲಿ ಮಾನವೀಯ ಸಹಜವಾದ ನನ್ನ ಅಂತರಂಗದ ಅನಿಸಿಕೆಯನ್ನ ನಿನ್ನಲ್ಲಿ ಹೇಳಿಕೊಳ್ತಾ ಇದ್ದೇನೆ.

0: ಹೋಗು.
1: ಜನಕ
0: ಕ್ಷಣ ಕಾಲವೂ ತಡ ಮಾಡದೆ ನೀನು ಹೋಗು ಹಸ್ತಿನಾವತಿಗೆ.
1: ಓಹೋ,
0: ಪ್ರತಿವೀರನಾದಂಥ ಈ ಬಬ್ರುಹಾನ ಸಮ್ಮುಖದಲ್ಲಿ ಯುದ್ಧವನ್ನು ನಾವು ಮುಂದುವರಿಸಿದರೆ ಪರಿಣಾಮ ಏನಾಯಿತು? ನಮ್ಮ ಸೇನೆಗಳೆಲ್ಲ ನಷ್ಟವಾದವು. ಸುತ್ತಮುತ್ತಲ ಪರಿಸ್ಥಿತಿಯನ್ನ ಅರ್ಥೈಸಿಕೊಂಡರೆ ಸಹಜವಾಗಿ ತಿಳಿಯುತ್ತದೆ ಈ ಯುದ್ಧದಲ್ಲಿ ನಾವು ಜಯವನ್ನು ಸಂಪಾದಿಸಿಕೊಳ್ಳುವ ಸಾಧ್ಯತೆ ಇಲ್ಲ. ಆದರೆ ಈ ಎಲ್ಲ ಸಂಗತಿಗಳನ್ನು ಹಿರಿಯನಾದಂತಹ ಧರ್ಮರಾಯನಲ್ಲಿ ಹೇಳು, ಒಡೆಯನಾದಂತಹ ಶ್ರೀಕೃಷ್ಣನ ನಮಗೆ ಬಂದಂತ ಈ ಪರಿಭವದ ವಿವರವನ್ನೆಲ್ಲ ತಿಳಿಸು. ನಿನ್ನನ್ನು ಆದಷ್ಟು ಬೇಗ ಇಲ್ಲಿಂದ ಕಳುಹಿಸಿಕೊಡುವುದಕ್ಕೆ ಕಾರಣ ಇದೆ ಮಗನೇ.

0: ವಿಷಕ್ಕೆ ಎತ್ತು
1: ಜನಕ,
0: ಕೇವಲ ನನ್ನ ಮಾನಸಿಕವಾದಂತಹ ಹೊಯ್ದಾಟವನ್ನ ಅನಿಸಿಕೆಯನ್ನು ತೋಡಿಕೊಳ್ತಾ ಇದ್ದೇನೆ ನಿನ್ನಲ್ಲಿ. ಮಗನೇ, ಈ ಪಾಂಡವರು ಅನೇಕ ಮಕ್ಕಳನ್ನು ಪಡೆದ ಭಾಗ್ಯವಂತರಾಗಿ ಬದುಕಿದ್ದರು. ಸತ್ತ ಮೇಲೆ ತಿರೋಧಕವನ್ನು ಬಿಡುವುದಕ್ಕೆ ಒಬ್ಬರನ್ನೂ ಉಳಿಸಿಕೊಳ್ಳುವ ಯೋಗ್ಯತೆ ಇಲ್ಲದೆ ಹೋಯಿತು. ಅದಕ್ಕಾಗಿ ಇಂದು ಈ ಚಂದ್ರವಂಶದ ವ್ಯಕ್ತಿಗಳಾದಂತಹ ನಾವೆಲ್ಲ ಇಹಲೋಕದ ಯಾತ್ರೆಯನ್ನು ಪೂರೈಸಿ ಪರಲೋಕಕ್ಕೆ ಸೇರುವಾಗ ಅಲ್ಲಿಯ ಸದ್ಗತಿಗೋಸ್ಕರವಾಗಿ ಎಳ್ಳು ನೀರು ಬಿಡುವುದಕ್ಕೆ ನಮಗೆಲ್ಲವರಿಗೂ ಇದ್ದಂತಹ ಒಬ್ಬ ಮಗ ಎಂದರೆ ನೀನು ಅಂತ ನಿನ್ನನ್ನು ಕಳೆದುಕೊಳ್ಳುವುದಕ್ಕೆ ನಾನು ಇಷ್ಟಪಡುವುದಿಲ್ಲ. ಬಬ್ರುವಹನ್ನ ಸಮ್ಮುಖದಲ್ಲಿ ನಡೆದು ಹೋಗುತ್ತಿರುವಂತಹ ಯುದ್ಧದಲ್ಲಿ ನನ್ನೊಟ್ಟಿಗೆ ನೀನು ಉಳಿದೆ ಅಂತಾದ್ರೆ ಮಗನೇ, ನಿನಗೆ ಬದುಕುವ ಅವಕಾಶ ಖಂಡಿತಕ್ಕೂ ಇಲ್ಲ. ಅದಕ್ಕಾಗಿ ಇಡೀ ವಂಶಕ್ಕೆ ತಿರೋಧಕವನ್ನು ಕೊಡಬೇಕಾದಂತಹ ಕುಲ ತಿಲಕ ನಿನ್ನನ್ನು ಉಳಿಸಿಕೊಳ್ಳಬೇಕು ಎಂಬಂತಹ ಅಪೇಕ್ಷೆಯಿಂದ ಆದಷ್ಟು ಬೇಗ ಹತ್ತಿನಾವತಿಯತ್ತ ನಿನ್ನನ್ನು ಕಳುಹಿಸಿಕೊಡುವುದಕ್ಕೆ ಮನಸ್ಸು ಮಾಡ್ತಾ ಇದ್ದೇನೆ. ಇಲ್ಲಿಂದ ಆದಷ್ಟು ಬೇಗ ಹೋಗು ಮಗನೇ.
1: ಜನಕ, ನನ್ನ ಜೀವದ ರಕ್ಷಣೆಗಾಗಿ ನಾನು ಹತ್ತಿನಾವತಿಗೆ ಹೋಗಬೇಕೆ?
0: ನಿಜ.

0: ವೃಷಕೇತು, ಮಗನೇ ವೃಷಕೇತು, ಏನಾಯ್ತಪ್ಪ
1: ಏನಾಯ್ತು ಎಂದು ನೋಡಿದೆ ಎಂದು ಜನತೆಯ ಇಂದು ನಿನ್ನನ್ನು ಕಾಯುವ ಭಟರಾರೆಂದು ಖಂಡಿಸಿದ.
2: ಅರ್ಜುನ, ನೀನು ನನ್ನ ತಂದೆ ಎಂಬುದಾಗಿ ತಾಯಿ ಹೇಳಿದ ಕಾರಣದಿಂದ ಬಂದು ಗೌರವವನ್ನು ಕೊಟ್ಟರೆ ನನ್ನ ಹುಟ್ಟನ್ನೇ ಶಂಕಿಸಿ ಮಾತನಾಡಿದೆಯಾ? ಪವಿತ್ರ ಮಾತೆಯಾಗಿರುವಂತಹ ಚಿತ್ರಾಂಗದೆಯ ಶೀಲವನ್ನು ಶಂಕಿಸಿದೆಯಾ? ಅದರ ಪರಿಣಾಮ ಅನುಭವಿಸು. ಈಗ ನಿನ್ನನ್ನು ಕಾಯುವವರು ಯಾರು?

0: ಮಗನೇ, ಅಮ್ಮ, ನಾನು ಹೇಳಿದ್ದೇನು ನೀನು ಮಾಡಿದ್ದೇನು. ಈ ಪತಿಯನ್ನು ಕಳೆದುಕೊಂಡು ಪ್ರಪಂಚದಲ್ಲಿ ನಾನು ಬದುಕುವುದಕ್ಕಿಂತ ಸಾಯುವುದೇ ಲೇಸು. ಕಾರಣ, ಹಿಡಿದಿರುವಂತಹ ಕಟ್ಟಿಗದಿಂದ ನನ್ನ ಶಿರವನ್ನ ಹಿಡಿದು ಬಿಡು.
1: ಅಮ್ಮ, ಏನು ಕೈದುಡುಕಿ ಅನಿವಾರ್ಯವಾಗಿ ಈ ಕಾರ್ಯವನ್ನು ನಾನು ಮಾಡಬೇಕಾಗಿ ಬಂತು. ಆದರೆ ಈ ಕಾಲದಲ್ಲಿ ಹೆತ್ತ ತಾಯಿಯ ತಲೆಯನ್ನು ಕಡಿಯುವಂತಹ ವ್ಯವಹಾರಕ್ಕೆ ನಾನು ಮುಂದಾಗಲಾರೆ. ಅದು ನಮ್ಮ ಅಮ್ಮ ಲೋಪೀಸ್ ಸಲಹೆಯನ್ನು ಕೊಡ್ತಾ ಇದ್ದಾಳೆ. ಏನಿದ್ರು ನಮ್ಮ ತಂದೆ ಶ್ರೀಕೃಷ್ಣನ ಸದ್ಭಕ್ತ, ಅವನ ಬದುಕನ್ನು ನಿಯಂತ್ರಿಸಬಲ್ಲಂತಹ ವ್ಯಕ್ತಿ ಆ ಶ್ರೀಮನ್ನಾರಾಯಣ. ಆ ಕಾರಣ ಅವನನ್ನೇ ಭಕ್ತಿಯಿಂದ ಭಜಿಸೋಣ. ಅವನೇ ನಮಗೆ ನಮೋ ನಮಃ. ಇದೇ ಪರಿಣಾಮ ನಡೆದಿರುವಂತಹ ಯುದ್ಧದಲ್ಲಿ ನಿನ್ನ ಶ್ರೇಷ್ಠ ಸದ್ಭಕ್ತನ ತಲೆ ಕಾಣದಾಗಿದೆ.
2: ಓಹೋ, ಈ ವಿಷಯಕ್ಕಾಗಿ ವೆಚ್ಚಬೇಕಾದಂತಹ ಅವಶ್ಯಕತೆ ಇಲ್ಲ. ಅವನ ಶಿರವನ್ನು ನನ್ನ ಚಕ್ರಮುಖೇನವಾಗಿ ತರಿಸಿ ಅವನನ್ನು ಪುನಃ ಜೀವಿಸ್ತೇನೆ. ಇದೋ ಪರೀಕ್ಷೆ.
3: ಅರ್ಜುನ, ನಮಸ್ಕರಿಸಿಕೊಳ್ತಾ ಇದ್ದೇನೆ.
2: ಏನಯ್ಯ ಏನು?
3: ಜೀವನದಲ್ಲಿ ಇಂತಹ ಹೀನವಾದಂತಹ ಸೋಲು ಈ ಹಿಂದೆ ಎಲ್ಲಿಯೂ ಕಂಡದ್ದಿಲ್ಲ. ಅದಕ್ಕೆಲ್ಲ ಏನು ಹಿನ್ನೆಲೆ ಅಂತ ಕೇಳಬಹುದೇ?
2: ಅರ್ಜುನ, ಪರಿಸ್ಥಿತಿ ಹೀಗಾಗುವುದಕ್ಕೆ ಕಾರಣವಾದರೂ ಮತ್ತಾವುದಲ್ಲ. ಆ ಗಂಗಾದೇವಿಯ ಶಾಪದಿಂದಾಗಿ ನಿನ್ನ ಪರಿಸ್ಥಿತಿ ಹೀಗಾಗುವಂತಹ ಕಾರಣ ಬಂದೊದಗಿದೆ. ಈ ಹಿಂದೆ ನಿಮ್ಮ ಅಜ್ಜನಾಗಿರುವಂತಹ ಭೀಷ್ಮನನ್ನು ವಧಿಸಿದ್ರಿಂದಾಗಿ ತನ್ನ ಮಗನ ಮರಣಕ್ಕೆ ಕಾರ್ಯಭೂತನಾಗಿರುವಂತಹ ಪಾರ್ಥನ ಶಿರವನ್ನು ಅವನ ಮಗನೇ ಕಡಿಯಲಿ ಎನ್ನುವ ಹಾಗೆ ಜ್ವಾಲೆಯ ಪ್ರೇರಣೆಯ ಪ್ರಕಾರವಾಗಿ ನಿನ್ನ ಪಾಲಿಗೆ ಬಂದಿರುವಂತಹ ಶಾಪ ಇನ್ನೇನು ಸುರನಡಿಯ ಶಾಪದಿಂದಾಗಿ ನಿನ್ನ ಪರಿಸ್ಥಿತಿ ಹೀಗಾದದ್ದೇ ವಿನಃ ನಿನ್ನ ಸ್ವಸಾಮರ್ಥ್ಯ ಕಳೆದದ್ದೇನೂ ಇಲ್ಲ. ಈ ವಿಷಯದ ಬಗ್ಗೆ ಅಲ್ಲಿ ಯೋಚಿಸಬೇಡಿ. ಈ ಅಶ್ವವನ್ನು ನಡುಗೂಡಿ ಈ ಬಬ್ರುವಾಹನ ನಡುಗೂಡಿಕೊಂಡು ಮುಂದೆ ನೀವು ಪ್ರಯಾಣ ಬೆಳೆಸಿ ನಾನು ಹಸ್ತಿನಾವತಿಯನ್ನು ಸೇರುವವನಿದ್ದೆ.
0: ನನ್ನ ತಪ್ಪನ್ನ ಮನ್ನಿಸಬೇಕು.
4: ಪ್ರಿಯ ಚಿತ್ರರಂಗಾರೇ,
0: ಸ್ವಾಮಿ
4: ಬಾ, ಹೀಗೆ ಬಾ.

ಯಕ್ಷ ಸಮಾಗಮ ಭಾಗವತಿಕೆಯಲ್ಲಿ ಯಕ್ಷಗುರು ಕಿಶೋರ್ ಕುಮಾರ್ ಆರೂರು, ಪದ್ಯ ರಚನೆಯಲ್ಲಿ ಶಾಂತಾ ವಾಸುದೇವ ಪೂಜಾರಿ ಆನ್ಗಳ್ಳಿ, ಮದ್ದಳೆಯಲ್ಲಿ ಅನಂತಕೃಷ್ಣ ನಾವುಡ ಮತ್ತು ಚಂಡೆಯಲ್ಲಿ ಸಾತ್ಯಕಿ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.